ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಗುರುವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನಶಕೆ 1948 ಆಷಾಢ ಮಾಸದ 18ನೆಯ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 9ನೆಯ ತಾರೀಖು. ಈಗ ಸಮಯ 5:58:55. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸುಪ್ರಭಾತದೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಧಾರವಾಡ. ಸಮಯ 6 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳೋಣ. ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
2: ಪ್ರತಿ ಶನಿವಾರ
1: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈಗ ಡಾಕ್ಟರ್ ಸಿಎಂ ಕುಂದಗೋಳ್ ಅವರಿಂದ ಚಿಂತನ.
3: ಅರಿದಡೆ ಶರಣ, ಮರೆದಡೆ ಮಾನವ. ಅರಿವು ಉದಯವಾಗದಲ್ಲದೆ ಮರವು ನಷ್ಟವಾಗದು ಎಂಬ ಬಸವಣ್ಣ ಹಾಗೂ ಅಲ್ಲಮ ಪ್ರಭುಗಳು ಅರಿವಿನ ಕುರಿತಾಗಿ ಹೇಳಿರುವ ಮಾತುಗಳು ತುಂಬಾ ಮೌಲಿಕವಾಗಿವೆ, ಅರ್ಥಪೂರ್ಣವಾಗಿವೆ. ವ್ಯಕ್ತಿತ್ವ ವಿಕಸನದಲ್ಲಿ ಅರಿವಿನ ಪಾತ್ರ ಗಮನಾರ್ಹವಾದುದು. ಯಾವುದೇ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದರ ಪೂರ್ವದಲ್ಲಿ ಆ ಕೆಲಸದ ಸಾಧಕ ಬಾಧಕಗಳ ಸ್ಪಷ್ಟ ತಿಳುವಳಿಕೆ ಅರಿವು ಇರುವುದು ಮುಖ್ಯ. ಈ ಹಿನ್ನೆಲೆಯಲ್ಲಿ ಶರಣೆ ಮುಕ್ತಾಯಕ್ಕಳ ತನ್ನರಿವೆ ಗುರು ಎಂಬ ಮಾತು ಯಥೋಚಿತವಾದುದು. ಅರಿವು ಮೂಡಿದಾಗ ಸಹಜವಾಗಿ ಮರೆವು ಅಜ್ಞಾನ ಹಿಂದೆ ಸರಿಯುತ್ತದೆ, ಅಂದರೆ ಅಜ್ಞಾನ ಕಳೆದು ಅರಿವು ಮೂಡುತ್ತದೆ. ಈ ಅರಿವಿನ ಸ್ಥಿತಿಯನ್ನು ಶಿಶುಕಂಡ ಕನಸಿನಂತೆ ಎಂಬ ವಿಶೇಷ ಉಪಮೆಯ ಮೂಲಕ ಅಲ್ಲಮ ಪ್ರಭುದೇವರು ವಿವರಿಸಿದ್ದಾರೆ. ಅರಿವಿನಿಂದ ಅನುಭವ ಹಾಗೂ ಅನುಭವದಿಂದ ಅರಿವು ಜಾಗೃತಗೊಳ್ಳುತ್ತದೆ. ಅರಿವಿನ ಪರಿಣಾಮ ಅನುಭವ, ಇವೆರಡರಿಂದ ದೊರಕುವುದು ತೃಪ್ತಿ ಮತ್ತು ಜ್ಞಾನ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಲ್ಲಿ ಅರಿವು ಪ್ರಧಾನ ಪಾತ್ರ ವಹಿಸುತ್ತದೆ. ಶರಣರು, ದಾಸರು, ಅನುಭಾವಿಗಳೆಲ್ಲರೂ ಅರಿವುಳ್ಳವರಾಗಿರುತ್ತಾರಲ್ಲದೆ ಜ್ಞಾನಿಗಳಾಗಿರುತ್ತಾರೆ. ಇದಕ್ಕೆ ಪೂರಕವಾಗಿ ಚನ್ನಬಸವಣ್ಣನವರ ಅರಿವಿನ ಅಪಾಯನಕ್ಕೆ ಅನುಭಾವವೇ ತೃಪ್ತಿ ಹಾಗೂ ಅರಿವಿನ ತೃಪ್ತಿಗೆ ಅನುಭಾವವಾಶ್ರಯ ಮಾತುಗಳು ಅರಿವು ಮತ್ತು ಅನುಭಾವಗಳೆರಡರ ಒಂದಕ್ಕೊಂದು ಸಂಬಂಧಪಟ್ಟಿರುತ್ತವೆ ಎಂದು ತಿಳಿದುಬರುತ್ತದೆ. ಅರಿವು ಹಿರಿಯರು ಕಿರಿಯರು ಎಂಬ ಭೇದ ಭಾವ ಎಣಿಸದೆ ಸರಿಯಾದ ಮಾರ್ಗದಲ್ಲಿ ನಡೆಯುವವರಿಗೆ ಸೂಕ್ತ ಮಾರ್ಗದರ್ಶನ ನೀಡಬಲ್ಲದು ಎಂಬ ವಿಚಾರವನ್ನೇ

0: ಪರಮ ಪ್ರಭುದೇವರು ಕಿರಿಯರಾದರೇನು ಹಿರಿಯರಾದರೇನು ಅರಿವಿಂಗೆ ಹಿರಿದು ಕಿರಿದು ಉಂಟೆ ಎಂಬ ಮಾತಿನ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ತನ್ನ ನಿಜದ ಅರಿವನ್ನು ತಿಳಿದುಕೊಂಡು ಸನ್ಮಾರ್ಗದಲ್ಲಿ ನಡೆದರೆ ಅಂಥವರ ನುಡಿಯಲ್ಲಿ ತತ್ವ ಸ್ವರೂಪಿಯಾಗಿರುತ್ತದಲ್ಲದೆ ತನ್ನನ್ನು ತಾನು ಮರೆತು ಆಡಿದ ಮಾತಿಗೆ ಬೆಲೆ ಇರುವುದಿಲ್ಲ ಎಂದು ಅಲ್ಲಮರು ಹೀಗೆ ನುಡಿದಿದ್ದಾರೆ. ತನ್ನ ತಾನರಿದಡೆ ನುಡಿಯೆಲ್ಲ ತತ್ವ ನೋಡ, ತನ್ನ ತಾ ಮರೆದಡೆ ನುಡಿಯೆಲ್ಲ ಮಾಯ ನೋಡ. ಅರಿವು ಜಾಗೃತಗೊಂಡವರಲ್ಲಿ ಎಲ್ಲೆಲ್ಲೂ ಒಳ್ಳೆಯದನ್ನು ಹಾಗೂ ಸುಂದರವಾದುದನ್ನೇ ಕಾಣಲು ಸಾಧ್ಯ ಎಂಬ ವಿಚಾರವನ್ನು ಬಸವಣ್ಣನವರು ಹೀಗೆ ಪ್ರಸ್ತಾಪಿಸಿದ್ದಾರೆ. ಜ್ಯೋತಿ ಹಿಡಿದು ಕತ್ತಲೆಯ ನರಸುವೆ ಮಾದೇವಕ್ಕ ಒಳಗಿನ ಅರಿವು ಪಕ್ವವಾದಾಗ ಹೊರಗಿನ ತೇಜಸ್ಸಿಗೆ ಕುಂದುಬಾರದು ಎಂದು ಹೀಗೆ ನುಡಿದಿದ್ದಾಳೆ. ಫಲ ಒಳಗೆ ಪಕ್ವವಾಗಿ ಎಲ್ಲರೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ತಿಳಿವಿನೊಲ್ಲ ದಿಹಪರ ಸೌಖ್ಯವಿಲ್ಲ ಎಂಬ ಅರ್ಥಪೂರ್ಣ ವಿಚಾರವನ್ನು ಕವಿ ಸರ್ವಜ್ಞ ಬುದ್ಧಿ ಮತ್ತು ವಿದ್ಯೆ ಎರಡೂ ಸೇರಿದಾಗ ಏನನ್ನಾದರೂ ಸಾಧಿಸಬಹುದು ಎಂಬುದನ್ನು ತಿಳಿಸುತ್ತಾ ಪರೋಕ್ಷವಾಗಿ ಅರಿವಿನ ಕುರಿತು ಹೀಗೆ ನುಡಿದಿದ್ದಾನೆ. ಬುದ್ಧಿ ಎಂ ಹಿಂದಿಲ್ಲ, ವಿದ್ಯೆಯಿಂದ ಅಧಿಕ ಧನವಿಲ್ಲ. ಇದೇ ವಿಚಾರವಾಗಿ ಬೆಳಕ ಕಂಡವರಿಗೆ ಕತ್ತಲೆಯ ಹಂಗುಂಟೆ ಎಂದು ಶರಣೆ ಲಿಂಗಮ್ಮನ ಮಾತು ಸತ್ಯ ಶುದ್ಧ ಅರಿವಿನ ಹಾದಿಯಲ್ಲಿ ಶ್ರಮಿಸಿದವರಿಗೆ ಕತ್ತಲೆಯ ಒಳಗೆ ಬಗೆಗೆ ಯೋಚಿಸುವ ಅವಶ್ಯಕತೆ ಇಲ್ಲ ಎಂದಿದ್ದಾಳೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಎಂಬ ಮಾತುಗಳ ಮೂಲಕ ಬಸವಣ್ಣನವರು ವಿವರಿಸಿದ್ದಾರೆ. ಇದೇ ವಿಚಾರವಾಗಿ ಗೋಪಾಲದಾಸರು ತಿಳಿಸಿರುವ ಮಾತುಗಳು ಮನನೀಯವಾಗಿವೆ. ಜ್ಞಾನವಂತನಾಗೂ ಜ್ಞಾನಿಗಳಿಗೆ ಬಾಗು, ಜ್ಞಾನ ಬೆಳಕಿಂದ ಅಜ್ಞಾನ ತನುವ ನೀಗು, ಅರಿವು ಇಹಪರಳಿಗಳರ ದರ್ಶನ ಮಾಡಿಸುತ್ತೆ ಎಂಬ ವಿಚಾರದಲ್ಲಿ ಸರ್ವಜ್ಞನಲ್ಲಿ ಹೀಗೆ ಮೂಡಿಬಂದಿದೆ. ಜ್ಞಾನದಿಂದಲೇ ಯಹು, ಜ್ಞಾನದಿಂದಲೇ ಪರವು. ಒಟ್ಟಿನಲ್ಲಿ ನಮ್ಮರಿವೇ ಗುರು ಎಂಬ ಮಾತನ್ನು ಗಟ್ಟಿಯಾಗಿ ನಂಬಿ ಮಾತನ್ನು ಅನುಷ್ಠಾನಕ್ಕೆ ತಂದು ನಡೆದರೆ ಜೀವನ ಸಾರ್ಥಕವಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಬಹುದು. ಅರಿವು ಇದು ಮಾತು ಮನಸ್ಸು ಬುದ್ಧಿಗೆ ಅತೀತವಾದುದು. ಬುದ್ಧಿಗೆ ಅತಿಯಾದ ಮೀರಿದ ಅರಿವಿನ ಜ್ಞಾನವನ್ನು ಅನುಭಾವಿಗಳು ಸಾಧನೆಯಿಂದ ಮಾತ್ರ ತಿಳಿದುಕೊಳ್ಳಬಲ್ಲರು. ಅನುಭವಿಗಳ ದೃಷ್ಟಿಯಲ್ಲಿ ಅರಿವು ಮತ್ತು ಅರಿಯದವನು ಬೇರೆ ಬೇರೆ ಅಲ್ಲ, ಒಂದೇ ಎಂಬ ಭಾವ ತಲೆದೋರುತ್ತದೆ.
1: ಇದುವರೆಗೆ ಡಾಕ್ಟರ್ ಸಿಎಂ ಕುಂದಗೋಳ್ ಅವರಿಂದ ಚಿಂತನವನ್ನು ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ. ಈಗ ರೈತರಿಗೆ ಸಲಹೆಗಳು.
1: ರೈತ ಬಾಂಧವರೇ ನಮಸ್ಕಾರ. ಸೋಯಾ ಅವರೇ, ಸೋಯಾಬೀನ್ ಬೆಳೆಯನ್ನ ಜುಲೈ 15ರವರೆಗೂ ಬಿತ್ತನೆಯನ್ನ ಮುಂದುವರಿಸಬಹುದು. ಈ ಬೆಳೆಯನ್ನ ಮರಳು ಮಿಶ್ರಿತ ಗೋಡಿನಿಂದ ಜೇಡಿ ಮಣ್ಣಿನವರೆಗೆ ಎಲ್ಲಾ ಮಣ್ಣುಗಳಲ್ಲಿಯೂ ಬೆಳಿಬಹುದು. ಆದರೆ ಮಣ್ಣಿನ ರಸಸಾರ 5ಕ್ಕಿಂತ ಕಡಿಮೆ ಇರುವ ಮಣ್ಣು ಈ ಬೆಳೆಗೆ ಯೋಗ್ಯವಲ್ಲ. ತಳಿಗಳು DSB 21, JS 93, 05, DSB 1 ಮತ್ತು DSB 34. ಪ್ರತಿ ಎಕರೆಗೆ 25 ಕಿಲೋಗ್ರಾಂ ಬಿತ್ತನೆ ಬೀಜ ಮತ್ತು 2.4 ಟನ್ ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ. ಅಲ್ಲದೆ 16 ಕಿಲೋಗ್ರಾಂ ಸಾರಜನಕ, 32 ಕಿಲೋಗ್ರಾಂ ರಂಜಕ, 10 ಕಿಲೋಗ್ರಾಂ ಪೊಟ್ಯಾಶ್ ಮತ್ತು 5 ಕಿಲೋಗ್ರಾಂ ಜಿಂಕ್ ಸಲ್ಫೇಟ್ ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಪೂರೈಸಬೇಕು. ಬಿತ್ತನೆಗೆ ಭೂಮಿ ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು 8 ಕಿಲೋಗ್ರಾಂ ಬಯೋಜೈಮ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಮುಖ್ಯವಾಗಿ 500 ಗ್ರಾಂ ರೈಜೋಬಿಯಂ ಜೀವಾಣುವನ್ನು ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜಕ್ಕೆ ಉಪಚರಿಸಿ 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಪ್ರತಿ 8-10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತಬೇಕು. ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನ 100 ಗ್ರಾಂ ಥೈರಾಮ್ ಅಥವಾ 60 ಗ್ರಾಂ ಕಾರ್ಬಾಕ್ಸಿನ್ 75WP ಉಪಚರಿಸಿ ನಂತರ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದರಿಂದ ಇಳುವರಿ ಹೆಚ್ಚುತ್ತದೆ. ರಂಜಕವನ್ನ ಶಿಲಾರಂಜಕದ ರೂಪದಲ್ಲಿ ಭೂಮಿಗೆ ಒದಗಿಸಿ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು 1 ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜಗಳಿಗೆ ಲೇಪಿಸಿ ಬಿತ್ತನೆ ಮಾಡಬೇಕು. ಇದರಿಂದ ಇಳುವರಿ ಹೆಚ್ಚುತ್ತದೆ ಹಾಗೂ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕಡಿಮೆ ಮಾಡಬಹುದು. ಇನ್ನು ಕಳೆ ನಿರ್ವಹಣೆ. ಬಿತ್ತನೆಯಾದ ದಿನ ಅಥವಾ ಮರುದಿನ 1.6 ಲೀಟರ್ ಅಲಾಕ್ಲೋರ್ 50 EC ಅಥವಾ 0.8 ಲೀಟರ್ ಕ್ಲೊಮಾಝೋನ್ 50 EC ಅಥವಾ 15 ಗ್ರಾಂ ಕ್ಲೋರಿಮ್ಯೂರಾನ್ 25WP ಅಥವಾ 1.3 ಲೀಟರ್ ಪೆಂಡಿಮಿಥೈಲಿನ್ 30 EC 300 ಲೀಟರ್ ನೀರಿನಲ್ಲಿ ಬೆರೆಸಿ 1 ಎಕರೆ ಪ್ರದೇಶಕ್ಕೆ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಕ್ಲೋರಿಮ್ಯೂರಾನ್ ಕಳೆನಾಶಕವನ್ನು ಬಿತ್ತಿದ 15 ದಿವಸಗಳವರೆಗೆ ಸಿಂಪಡಣೆ ಮಾಡಬಹುದು. ನಂತರ 20-25 ದಿನಗಳ ಅವಧಿಯಲ್ಲಿ 1 ಸಾರಿ ಅಂತರ ಬೇಸಾಯ ಮಾಡಬೇಕು. ಇನ್ನು ರೈತ ಬಾಂಧವರೇ, ಗೋವಿನ ಜೋಳದ ಬಿತ್ತನೆಯನ್ನ ಜುಲೈ ತಿಂಗಳ ಕೊನೆಯವರೆಗೆ ಮುಂದುವರಿಸಬಹುದು. ಬೀಜವನ್ನ 60 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ, 20 ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೆ ಅಂತರದಲ್ಲಿ ಮತ್ತು 5 ಸೆಂಟಿಮೀಟರ್ಗಿಂತ ಹೆಚ್ಚು ಆಳವಿಲ್ಲದಂತೆ ಬಿತ್ತನೆ ಮಾಡಬೇಕು. ಶಿಫಾರಸಿತ ರಾಸಾಯನಿಕ ಗೊಬ್ಬರ ಪ್ರತಿ ಎಕರೆಗೆ 40 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು

0: 10 ಕಿಲೋಗ್ರಾಂ ಪೊಟ್ಯಾಶ್ ಇದ್ದು ಬಿತ್ತುವಾಗ ಶಿಫಾರಸ ಪ್ರಮಾಣದ ಶೇಕಡಾ 50 ಸಾರಜನಕ ಮತ್ತು ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಅನ್ನ ಕೊಡಬೇಕು. ಉಳಿದ ಶೇಕಡಾ 50 ಸಾರಜನಕವನ್ನ ಬಿತ್ತನೆಯಾದ 25-30 ದಿವಸಗಳಲ್ಲಿ ಮೇಲ್ಗೊಬ್ಬರವಾಗಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ ಕೊಡಬೇಕು. ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನ 2 ಗ್ರಾಂ ಮೆಟಾಲಾಕ್ಸಿಲ್ ಜೊತೆಗೆ ಮ್ಯಾಂಕೋಜೆಬ್ ಅಂತರ್ವ್ಯಾಪಿ ಶಿಲೀಂಧ್ರನಾಶಕದಿಂದ ಉಪಚರಿಸಿ ಬಿತ್ತಬೇಕು. ಇದರಿಂದ ಕೇದಿಗೆ ರೋಗದ ಹತೋಟಿ ಮಾಡಬಹುದು. ಗೋವಿನ ಜೋಳದಲ್ಲಿ ಕಾಂಡ ಕಪ್ಪು ಕೊಳೆ ರೋಗದ ನಿರ್ವಹಣೆಗೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 25 ಗ್ರಾಂ ರಂಜಕ ಕರಗಿಸುವ ಅಣುಜೀವಿ ಹಾಗೂ 6 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಂ ಶಿಲೀಂಧ್ರದಿಂದ ಅಥವಾ 2 ಗ್ರಾಂ ಥೈರಾಮ್ 75 WP ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ಕಳೆ ನಿಯಂತ್ರಣ. ಕಳೆಗಳನ್ನ ಸೂಕ್ತ ಕಳೆನಾಶಕಗಳನ್ನ ಬಳಸಿ ನಿಯಂತ್ರಿಸಬಹುದು. ಎಕರೆಗೆ 1.0 ಕಿಲೋಗ್ರಾಂ ಅಟ್ರಾಜಿನ್ 50 WP ಜೊತೆಗೆ 1 ಲೀಟರ್ ಪೆಂಡಿಮಿಥೈಲಿನ್ 30 EC ಕಳೆನಾಶಕವನ್ನ 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಇದರಿಂದ ಬೀಜದಿಂದ ಹರಡುವ ಕಳೆಗಳನ್ನ ನಿಯಂತ್ರಿಸಬಹುದು. ಅಥವಾ ಗೋವಿನ ಜೋಳ ಬಿತ್ತಿದ ಅಥವಾ ಮರುದಿನ ಅಟ್ರಾಜಿನ್ ಪ್ರತಿ ಎಕರೆಗೆ 0.8 ಕಿಲೋಗ್ರಾಂ ಸಿಂಪಡಣೆ ಮಾಡಿ 20-25 ದಿನಗಳ ನಂತರ ಟೆಂಬ್ಯೂಟ್ರಿಯಾನ್ 115 ಮಿಲಿಲೀಟರ್ ಸಿಂಪಡಣೆ ಮಾಡುವುದರಿಂದ ಕಳೆಗಳನ್ನ ನಿಯಂತ್ರಿಸಬಹುದು. ಇಲ್ಲವೇ ಬಿತ್ತನೆಯಾದ 20-25 ದಿನಗಳ ನಂತರ ಶೇಕಡಾ 80% 2.4D ಸೋಡಿಯಂ ಲವಣವನ್ನ ಸಿಂಪಡಣೆ ಮಾಡುವುದರಿಂದ ಬಿತ್ತನೆಯ ನಂತರದ ದಿನಗಳಲ್ಲಿ ಬರುವ ದ್ವಿದಳ ಜಾತಿಯ ಕಸವನ್ನ ನಿಯಂತ್ರಿಸಬಹುದು. ಅಥವಾ ಬಿತ್ತನೆಯಾದ 25 ದಿನಗಳ ನಂತರ 1 ಅಥವಾ 2 ಬಾರಿ ಎಡೆಕುಂಟೆ ಮಾಡಿ ಪ್ರತಿ ಎಕರೆಗೆ ಶೇಕಡಾ 80% 0.8 ಕಿಲೋಗ್ರಾಂ 2.4D ಸೋಡಿಯಂ ಲವಣವನ್ನ ಸಿಂಪಡಣೆ ಮಾಡುವುದರಿಂದ ಕಳೆಗಳನ್ನ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಸಮೀಪದ ದ್ರಾಕ್ಷಿ, ಹತ್ತಿ, ದ್ವಿದಳ ಧಾನ್ಯದ ಬೆಳೆಗಳು, ಆಲೂಗಡ್ಡೆ ಮತ್ತು ಕುಂಬಳ ಜಾತಿಗೆ ಸೇರಿದ ಬೆಳೆಗಳಿಗೆ ಸಿಂಪಡಣೆ ಹೋಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು.
1: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ
2: ನಿಸರ್ಗ ಜ್ಞಾನಾಮೃತ,
1: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ.

0: ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
1: ನಿಸರ್ಗ

0: ಆತ್ಮೀಯ ಕೇಳುಗರೇ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಹಿಂದಿನ ಸಂಚಿಕೆಯಲ್ಲಿ ನಾವು ಸಾರ್ವಜನಿಕ ಸಂಸ್ಥೆಗಳ ದೈವೀಕರಣ ಕುರಿತಂಗ ಮಾತನಾಡ್ತಾ ಇದ್ವಿ. ಇವತ್ತು ತಾವೇನು ಹೇಳ್ಬೇಕಂತೀರಾ?
1: ರಾಷ್ಟ್ರದೇವೋ ಭವ.
0: ರಾಷ್ಟ್ರ ಪ್ರೇಮ ಎಲ್ಲರಲ್ಲೂ ಇರಲೇಬೇಕು. ರಾಷ್ಟ್ರ ನಮ್ಮದು, ಆ ಅಭಿಮಾನ ಕೂಡ ನಮ್ಮಲ್ಲಿರಬೇಕು.
1: ಈ ರಾಷ್ಟ್ರ ಪ್ರೇಮ ಬೆಳೆಸ್ಕೊಳ್ಳಾರ್ದಕ್ಕೆ ಬಹಳ ದೊಡ್ಡ ಹಾನಿಯನ್ನ ನಾವು ಅನುಭವಿಸಿದೀವಿ.
0: ಹೌದ್ರಿ,
1: ಬಹಳ ದೊಡ್ಡ ಬೆಲೆ ತೆತ್ತಿದೀವಿ. ನಾನು ಒಂದ್ ಕಡೆ ಎಲ್ಲ ಓದ್ತಾ ಇದ್ದೆ, ಬ್ರಿಟಿಷರು ನಮ್ಮ ದೇಶದಿಂದ ಅವ್ರ ದೇಶಕ್ಕೆ ಒಯ್ದಿರ್ತಕ್ಕಂತಹ ಬಂಗಾರ, ಬೆಳ್ಳಿ, ಮುತ್ತು ರತ್ನಗಳು, ವಜ್ರ ವೈಡೂರ್ಯಗಳು,

0: ಒಟ್ಟು ನಮ್ಮ ಸಂಪನ್ಮೂಲ ಅಂದಾಜು ಲೆಕ್ಕ ಹಾಕಿ ಬರೆದಿದ್ದಾರೆ 43 ಟ್ರಿಲಿಯನ್. 43 ಟ್ರಿಲಿಯನ್, ಬಿಲಿಯನ್ ಅಲ್ಲ, ಟ್ರಿಲಿಯನ್. ಅಂದ್ರೆ ಇಷ್ಟು ಸಂಪತ್ತನ್ನ ನಮ್ಮಿಂದ ಕೊಳ್ಳೆ ಹೊಡೆದ್ರು.
1: ಯಾಕೆ ಅವರಿಗೆ ಸಾಧ್ಯ? ಹೇಗಾಯ್ತು
0: ಸಾಧ್ಯ? ಹೇಗಾಯ್ತು ಅಂತ ವಿಚಾರ ಮಾಡಿದ್ರೆ
1: ಅದಕ್ಕೆಲ್ಲ ನಾವೇ ಕಾರಣರು.
0: ಅದಕ್ಕೆ ಮುಖ್ಯ ಕಾರಣ ರಾಷ್ಟ್ರಾಭಿಮಾನದ ಕೊರತೆ.
1: ಹೌದು,
0: ನಮ್ಮಲ್ಲಿ ಬ್ರಿಟಿಷರು ಬರೋದಕ್ಕೆ ಮುಂಚೆ ಸುಮಾರು 565 ಸಂಸ್ಥಾನಗಳಿದ್ವು ಅಂತ ಹೇಳ್ತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ರು ಭಾಷಾವಾರು ಪ್ರಾಂತ್ಯವನ್ನು ಕೂಡಿಸುವಾಗ 565ಕ್ಕಿಂತ ಹೆಚ್ಚು ಪ್ರಾಂತ್ಯಗಳಿದ್ವು, ಸಣ್ಣ ಸಣ್ಣ ಪ್ರಾಂತ್ಯಗಳು.
1: ಹೌದು,
0: ಅಂದ್ರೆ ಒಂದೊಂದು ಜಿಲ್ಲೆ ಒಂದೊಂದು ರಾಜ್ಯ ಆಗೋಗ್ಬಿಟ್ಟಿತ್ತು. ಒಂದು ಜಿಲ್ಲೆನೂ ಒಂದೊಂದು ರಾಜ್ಯ. ಈ ತರ ಇದ್ದಾಗ ಒಗ್ಗಟ್ಟು ಹೇಗೆ ಬರುತ್ತೆ? ಬಹಳ ಹಿಂದೆ ನಾವು ಪುರಾಣಗಳಲ್ಲಿ ಆಮೇಲೆ ಕ್ರಿಸ್ತ ಪೂರ್ವ ಅಂತ ಕರಿತೀವಿ, ಅಶೋಕ ಮತ್ತೆ ಇನ್ ಕೆಲವು ರಾಜರುಗಳು, ಸಮುದ್ರಗುಪ್ತ ಮತ್ತೆ ನಮ್ಮಲ್ಲಿ ಕರ್ನಾಟಕದ ಪುಲಿಕೇಶಿ, ಇವರೆಲ್ಲ ಒಟ್ಟುಗೂಡಿಸಿದ್ರು ನಿಜ. ಆದ್ರೆ ಆ ರಾಜರು ಹೋದ ನಂತರ ಅವ್ರ ಮಕ್ಕಳೇ ದುರ್ಬಲರಾಗ್ಬಿಡ್ತಾ ಇದ್ರು.
1: ಹೌದು,
0: ಅನೇಕ ಸಂದರ್ಭಗಳಲ್ಲಿ ಇದನ್ನ ನಾವು ಕಾಣ್ತೀವಿ.
1: ಸಬಲ ರಾಜರಿದ್ರೆ ಮತ್ತೆ ಏಕ ರಾಷ್ಟ್ರ ಆಗ್ತಾ ಇತ್ತು, ನಂತರ
0: ಮತ್ತೆ ಛಿದ್ರ ಛಿದ್ರ ಆಗ್ಬಿಡ್ತಾ ಇತ್ತು. ಆಮೇಲೆ ಯುದ್ಧವೇ ಮೌಲ್ಯ ಆಗೋಗ್ಬಿಟ್ಟಿತ್ತು. ಅವಾಗ ಆಶ್ವೀಜ ಮಾಸದ ನವರಾತ್ರಿ ಬರ್ತದಲ್ಲ, ನವರಾತ್ರಿ ಮುಗಿಸಿದ ಕೂಡ್ಲೆ ಮಳೆಗಾಲ ನಿಂತಿರ್ತಿತ್ತು ಅಷ್ಟೊತ್ತಿಗೆ. ಯುದ್ಧಕ್ಕೆ ಶುರು ಅವನು ತುಂಬಾ ಕಡಿಮೆ. ಮತ್ತೆ ನಮ್ಮ ಇತಿಹಾಸ ಕೂಡ ಯಾರು ರಾಜರು ಹೆಚ್ಚು ಯುದ್ಧ ಮಾಡಿದಾರೋ ಅವ್ರನ್ನೇ ನೆನ್ಪಿಟ್ಕೊಂಡಿದೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ
1: ಹೇಳ್ತಾರೆ.
0: ಸ್ವಾತಂತ್ರ್ಯ ಬಂದ ಮೇಲೆ ನಾವು ಬದಲಾವಣೆ ಆಗ್ಲೇಬೇಕು, ಆಗ್ತಾ ಇದೀವಿ, ಇಷ್ಟು ಸಾಕಾಗಲ್ಲ, ಇನ್ನೂ ಬದಲಾವಣೆ ಆಗ್ಬೇಕು. ಅಂದ್ರೆ ಪ್ರಜಾಪ್ರಭುತ್ವವನ್ನ ನಾವು ಒಪ್ಕೊಂಡಿದೀವಿ, ಸಂವಿಧಾನವನ್ನ ನಮ್ಮ ರಾಷ್ಟ್ರ ಧರ್ಮ ಗ್ರಂಥ ಅದು. ಹರ್ಡಕರ್ ಮಂಜಪ್ಪನವ್ರನ್ನ ರಾಷ್ಟ್ರ ಧರ್ಮ ದ್ರಷ್ಟಾರ ಅಂತ ಕರೀತಾ ಇದ್ರು. ಅಂದ್ರೆ ರಾಷ್ಟ್ರ ಧರ್ಮವನ್ನು ಪ್ರತಿಪಾದಿಸಿದವರು ಹರ್ಡಕರ್ ಮಂಜಪ್ಪನವ್ರಿಗೆ ಕರ್ನಾಟಕ ಗಾಂಧಿ ಅಂತ ಕರೀತಿದ್ರು. ಆದ್ರೆ ಅವ್ರು ಯಾವ ಪಕ್ಷಕ್ಕೂ ಸೇರಿರಲಿಲ್ಲ, ತಾವೇ ತಮ್ಮ ಏನ್ ಸಾಧ್ಯ ಆಗತ್ತೋ ನಿರಂತರವಾಗಿ ಸುಧಾರಣಾ ಕಾರ್ಯದಲ್ಲಿ ತೊಡ್ಕೊಂಡಿದ್ರು. ಹಾಗೆ ರಾಷ್ಟ್ರ ಧರ್ಮವನ್ನ ನಾವೆಲ್ಲರೂ ಪಾಲಿಸ್ಬೇಕು, ರಾಷ್ಟ್ರ ಪ್ರೇಮವನ್ನ ಬೆಳೆಸ್ಕೊಳ್ಳೇಬೇಕು. ಸ್ವಾಮಿ ವಿವೇಕಾನಂದರ ಎರಡು ಪ್ರಸಂಗ ಹೇಳಕ್ ಇಷ್ಟಪಡ್ತೀನಿ, ಪ್ರಾಯಶಃ ನಾನು ಹಿಂದೆ ಹೇಳಿರ್ಲೂಬಹುದು, ಮತ್ತೊಂದ್ಸಾರಿ ನಮ್ಮ ಶ್ರೋತೃಗಳು ಕೇಳಿಸ್ಕೋಬೇಕು, ತಮ್ಮ ಪೋಷಕರಾದಂಥವರು ಮಕ್ಕಳಿಗೆ ಕಲಿಸ್ಬೇಕು. ಅವರು 1897ರಲ್ಲಿ ಅಮೆರಿಕಾದಿಂದ ಬರ್ತಾರೆ, ಬಂದಾಗ ಒಂದ್ ಕಡೆ ಎಲ್ಲ ಭಾಷಣ ಮಾಡುವಾಗ ಹೇಳ್ತಾರೆ, ಅವರು ನಿಮ್ಮ ಎಲ್ಲಾ ದೇವರುಗಳನ್ನು ಕಟ್ಟಿಟ್ಟು ಬಿಡಿ ಅಂತ ಹೇಳ್ತಾರೆ. ಎಷ್ಟು ವರ್ಷ? 50 ವರ್ಷ. ಎಲ್ಲಾ ಅದನ್ನು ಕಟ್ಟಿಟ್ಬಿಟ್ಟು ನೀವು ರಾಷ್ಟ್ರ ದೇವೋಭವ, ಅದು ಅವ್ರ ಮಾತೆ, ಅದು ಸ್ವಾಮಿ ವಿವೇಕಾನಂದ್ರೆ ಮೊದಲು ಅದನ್ನು ಹೇಳಿದ್ದು ಅಂತ ಅನ್ಕೊಂತೀನಿ. ರಾಷ್ಟ್ರವನ್ನ ದೇವರಂತ ಭಾವಿಸ್ಕೊಳ್ಳಿ ಅಂತ ಹೇಳಿ ಅವರೇನು ಪರಿಕಲ್ಪನೆಯನ್ನು ಕೊಟ್ಟರು. ಜೊತೆಗೆ ನಮ್ಮ ದಿವ್ಯ ಸಂಸ್ಕೃತಿಯನ್ನ ವಿದೇಶದಲ್ಲಿ ಪ್ರಸಾರ ಮಾಡಿದ್ರು. ಇದು ಬಹಳ ಶ್ರೇಷ್ಠವಾದ ಕೆಲಸ ಆಯಿತು. ಆದ್ದರಿಂದ ನಮಗೆ ಹೆಮ್ಮೆ, ಸಂತೋಷ ಬರೋಕ್ಕೆ ಶುರುವಾಯಿತು. ಆಮೇಲೆ ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಕ್ಕೆ ಧೈರ್ಯ ಮತ್ತು ಆ ಕೆಚ್ಚು ಬಂದಿದ್ದು ಕೂಡ ಪಾಶ್ಚಿಮಾತ್ಯ ಶಿಕ್ಷಣದಿಂದ. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಂಡ್ವಿ. ಆಮೇಲೆ ನಮ್ಮವರು ಕೆಲವರು ಇಂಗ್ಲೆಂಡ್ಗೆ ಹೋಗಿ ಬಂದ್ರು, ಮಹಾತ್ಮ ಗಾಂಧೀಜಿಯವ್ರನ್ನ ಹಿಡ್ಕೊಂಡು ಓದ್ಲಿಕ್ಕೆ ಹೋದ್ರು. ಸುಭಾಷ್ ಚಂದ್ರ ಬೋಸರು, ಮಹರ್ಷಿ ಅರವಿಂದರು, ಇವರೆಲ್ಲರೂ ಹೋಗಿ ಅಲ್ಲಿ ಏನು ಒಳ್ಳೇದಾಗಿದೆ ರಾಷ್ಟ್ರೀಯ ಮನೋಭಾವನೆಯಿಂದ, ಅಲ್ಲೇನು ಒಳ್ಳೇದಾಗಿದೆ ರಾಷ್ಟ್ರೀಯ ಮನೋಭಾವನೆ ಇರಲಾರದಕ್ಕೆ ನಾವೇನು ಕಳ್ಕೊಂಡ್ವಿ, ಇದನ್ನ ಚೆನ್ನಾಗಿ ಗುರುತಿಸ್ಕೊಂಡ್ರು ಅಂಬೇಡ್ಕರ್ ಅವರು. ಪ್ರತಿಯೊಬ್ಬರು ಬಹಳ ಜನ ವಿದೇಶಕ್ಕೆ ಹೋಗಿ ಏನು ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದ್ರು, ಇಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದ್ರು, ಅದು ಬಹಳ ಪ್ರಜ್ವಲವಾಯಿತು. ಆದ್ರೆ ದುರ್ದೈವ ಏನಾಯ್ತು ಅಂತಂದ್ರೆ, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಕಡಿಮೆ ಆಗ್ಬಿಡ್ತು. ಪಕ್ಷ ರಾಜಕೀಯ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತು. ಯಾವ ರಾಷ್ಟ್ರವನ್ನ ನಾವು ಸ್ವಾತಂತ್ರ್ಯಗೊಳಿಸ್ಬೇಕಾದ್ರೆ ಕೋಟ್ಯಂತರ ಜನ ಬಲಿದಾನ ಮಾಡ್ಕೊಂಡಿದ್ದಾರೆ ಅಂತ ರಾಷ್ಟ್ರದಲ್ಲಿ ಕೆಲವು ನಾವು ಚಿಕ್ಕವರಿದ್ದಾಗ ನನ್ನ ನೆನಪಿದೆ ಚೆನ್ನಾಗಿ, ತುಂಬಾ ನಿರಾಶೆ ಮನೋಭಾವನೆ ಬಿತ್ಬಿಟ್ಟಿದ್ರು. ನಾವು ಕಾಲೇಜಿಗೆ ಬರೋತ್ತಿಗೆ ತುಂಬಾ ನಿರಾಶೆ ಮನೋಭಾವನೆ ತುಂಬಿಟ್ಟಿದ್ರು. ನನಗೆ ಚೆನ್ನಾಗಿ ನೆನಪಿದೆ 50ನೇ ವಾರ್ಷಿಕೋತ್ಸವ 97ರಲ್ಲಿ, ಅಷ್ಟೊತ್ತಿಗೆ ನಾನು ಸ್ವಾಮೀಜಿ ಆಗಿದ್ದೆ. 50ನೇ ವಾರ್ಷಿಕೋತ್ಸವವನ್ನು ನಮ್ಮ ಜನ ಎಷ್ಟು ಸಪ್ಪೆಗೆ ಆಚರಿಸಿದ್ರು ಅಂದ್ರೆ, ಸ್ವಾತಂತ್ರ್ಯ ಬಂದಿದ್ದು ತುಂಬಾ ಸಪ್ಪೆಗೆ ಆಚರಿಸಿದ್ರು. ಯಾಕೆಂದ್ರೆ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಇತ್ತು. ಒಂದು ಸ್ಥಿರ ಸರ್ಕಾರ ಇರಲಿಲ್ಲ, ಬರೇ ರಾಜಕೀಯ ಗೊಂದಲಗಳು, ಆಮೇಲಿಂದ ಅನಿಶ್ಚಿತತೆ, ಅನ್ಸರ್ಟೆನಿಟಿ ಕಾಡ್ತಾ ಇತ್ತು. ಅದೇ ಈಗ ನಮ್ಮ ದೇಶದ ಪರಿಸ್ಥಿತಿ ಬದಲಾವಣೆ ಆಗಿದೆ. ರಾಷ್ಟ್ರ ಪ್ರೇಮ ಸಣ್ಣ ಹುಡುಗರಿಂದ ಪ್ರಾರಂಭ ಆಗಿದೆ, ಸಣ್ಣ ಹುಡುಗರಿಂದ ಪ್ರಾರಂಭ ಆಗಿ ಎಲ್ಲರಲ್ಲೂ, ರಾಜಕಾರಣಿಗಳವರೆಗೆ ವಯಸ್ಸಾದವರಲ್ಲೂ ಕೂಡ ಅದು ಕಾಣ್ತಾ ಇದೆ. ಅದು ಬರಬೇಕು. ಸ್ವಾತಂತ್ರ್ಯ ಬಂದ ಪ್ರಾರಂಭಾವಸ್ಥೆಯಲ್ಲಿ ಇದ್ದಂತಹ ದುರ್ಗತಿ ಹೋಗ್ಬೇಕು. ಎಲ್ಲರಿಗೂ ರಾಷ್ಟ್ರವೇ ಮೊದಲು, ನನ್ನ ದೇಶ ಮೊದಲು, ನೇಷನ್ ಫಸ್ಟ್ ಪಾಲಿಸಿಯನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕು. ಅಲ್ಲಿ ಯಾವ ಆ ಪಕ್ಷ ಈ ಪಕ್ಷ ಅಲ್ಲ. ಯಾಕೆ? ರಾಷ್ಟ್ರ ಇದ್ರೆ
1: ನಾವಿರ್ತೀವಿ.
0: ರಾಷ್ಟ್ರ ಇದ್ರೆ ಸರ್ಕಾರ ಇರುತ್ತೆ, ಪಕ್ಷ ಇರುತ್ತೆ. ರಾಷ್ಟ್ರಕ್ಕೆ ತೊಂದರೆ ಆದ್ರೆ, ರಾಷ್ಟ್ರನೇ ದುರ್ಬಲ ಆದ್ರೆ, ರಾಷ್ಟ್ರನೇ ಸ್ವಚ್ಛ ಇಲ್ಲದೆ ಹೋದ್ರೆ ನಾವ್ ಹೇಗೆ ಆನಂದವಾಗಿರೋದಕ್ಕೆ ಸಾಧ್ಯ ಆಗತ್ತೆ? ನಾವು ಚಿಕ್ಕವರಿದ್ದಾಗ ಅದೊಂದು ಪದ್ಯ ಹೈಸ್ಕೂಲ್ ಇತ್ತು, ಈಶ್ವರ್ ಸಣಕಲ್ ಅವ್ರದ್ದು, ಜಗವೆಲ್ಲ ನಗುತ್ತಿರಲಿ

0: ಜಗದಳಲು ನನಗಿರಲಿ, ಜಗವೆಲ್ಲ ನಕ್ಕು ನಾನೊಬ್ಬ ದುಃಖಿತನಾಗಿದ್ರೆ ನನ್ನನ್ನ ಜಗತ್ತು ಶಾಂತಗೊಳಿಸುತ್ತೆ, ಸಾಂತ್ವನಗೊಳಿಸುತ್ತೆ. ನಾನು ನಕ್ಕು ಇಡೀ ಜಗತ್ತು ಹೇಳ್ತಿದ್ರೆ ಏನ್ ಪ್ರಯೋಜನ? ನಾನು ಸಮಾಧಾನ ಮಾಡಕ್ಕಾಗತ್ತಾ? ಇಲ್ಲ. ಹಾಗೆ ರಾಷ್ಟ್ರಕ್ಕೆ ಒಳ್ಳೇದಾಗ್ಲಿ, ನನಗೇನಾದ್ರು ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ಲ, ರಾಷ್ಟ್ರಕ್ಕಾಗಿ ನನ್ನ ಹಿತವನ್ನ ನಾನು ಬಲಿ ಕೊಡ್ಲಿಕ್ಕೆ ಸಿದ್ಧ. ಅದರ ಅರ್ಥ ಮತ್ತೆ ರೈತರುಗಳು ಇವಾಗ ಎಲ್ಲರೂ ಅನ್ಕೊಂಡಿರಿ ಅದಕ್ಕೆ ರೀ ಜಮೀನು ಕೇಳ್ತಾರೆ ಕೊಡ್ಬೇಕು ನಾವು. ಇಲ್ಲ, ಎಲ್ಲಾ ಜಮೀನು ಕೊಟ್ಬಿಟ್ಟು ನೀವು ಹಣ ತಗೊಂಡು ಮತ್ ಭೋಗ ಭಾಗ್ಯದಲ್ಲಿ ಮುಳುಗಿ ನಿಮ್ಮ ಜೀವನವನ್ನು ಕಳ್ಕೊಂಡ್ಬಿಟ್ರೆ ಪ್ರಯೋಜನ ಆಗಲ್ಲ. ಅನ್ನ ಬೆಳಿಲಿಕ್ಕೆ ಭೂಮಿ ಬೇಕು.
1: ನಿಜ, ಭೂಮಿ ಇದ್ರೆ ಎಲ್ಲಾ ಫಲವತ್ತಾಗಿ ಬೆಳೆಯನ್ನ ಬೆಳಿಬಹುದು, ಆದ್ರೆ ದುಡ್ಡು ಇದ್ರೆ ಅದು ಖರ್ಚಾಗಿ ಹೋಗ್ಬಿಡುತ್ತೆ. ಖರ್ಚಾಗಿ ಹೋಗ್ಬಿಡುತ್ತೆ, ಇರುತ್ತೆ ದುಡ್ಡು.
0: ಹೌದು. ಆದ್ರಿಂದ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ರಾಷ್ಟ್ರಪ್ರೇಮ ಅನ್ನೋ ಯಾವ್ದ್ರಲ್ಲಿ ತೋರಿಸಿ, ಕಷ್ಟಕಾಲ ಬಂದಾಗ ಈಗ ಕೊರೋನಾ ಸಂದರ್ಭದಲ್ಲಿ ಅವತ್ತು ನಿಜವಾಗಿ ಅನೇಕ ಜನ ರಾಷ್ಟ್ರಭಕ್ತರು ಬಹಳ ತ್ಯಾಗ ಮಾಡಿದರು. ಆಮೇಲೆ ನಮ್ಮ ದೊಡ್ಡ ದೊಡ್ಡ ಉದ್ಯಮಿಗಳು ಶ್ರೀಮಂತರುಗಳು ಸರ್ಕಾರಕ್ಕೆ ತುಂಬಾ ಕೊಡುಗೆ ಕೊಟ್ರು, ಒಳ್ಳೆ ಕೊಡುಗೆ ಕೊಟ್ರು. ಆದ್ರೆ ದುರ್ದೈವ ಅಂದ್ರೆ ಏನು ಅಂದ್ರೆ, ಆ ಒಂದು ಕಷ್ಟದ ಸಂದರ್ಭವನ್ನ ಕೆಲವರು ದುರುಪಯೋಗ ಕೂಡ ಮಾಡ್ಕೊಂಡ್ರು. ಅಂದ್ರೆ ಇದೇ ಒಂದು ಅವಕಾಶ ಅಂತ ಹೇಳಿ ಹಣ ಯಾವ ರೂಪದಲ್ಲಾರ ಬರಲಿ, ಜೀವ ಹೋದ್ರೂ ಪರವಾಗಿಲ್ಲ ನಮಗ್ ಬರೋದ್ ಬರಲಿ, ಇಂಥ ಮೆಂಟಾಲಿಟಿ ಅವರು ಇದ್ರು. ಇನ್ಮೇಲೆ ಅಂಥವ್ರ ಸಂಖ್ಯೆ ಕಡಿಮೆ ಆಗ್ಲಿ, ಒಳ್ಳೆಯವ್ರ ಸಂಖ್ಯೆ ಹೆಚ್ಚಾಗಬೇಕು. ಅದಕ್ಕೆ ನಾವು ಚಿಕ್ಕವರಿದ್ದಾಗ ಮಕ್ಕಳಿಗೆ ನೀವು ಇನ್ಮೇಲೆ ತಾಯಿ ತಂದೆಗಳು ಮತ್ತು ಶಿಕ್ಷಕರು ಬಹಳ ಪರ್ಸೆಂಟೇಜ್ ಬಗ್ಗೆ ತಲೆ ಕೆಡಿಸ್ಬೇಡಿ ಮಕ್ಕಳಿಗೆ, ಯಾಕಂದ್ರೆ ಅದನ್ನ ಅವ್ರು ಮಾಡ್ಕೊಂಡೇ ಮಾಡ್ಕೊಂತಾರೆ. ನೀವೇನೇ ಮಾಡಿದ್ರು ನಿಮ್ಮ ಮಗಳಿರ್ಬೋದು ಮಗ ಇರ್ಬೋದು ಅವ್ರದ್ದು ಇದ್ದಕ್ಕಿದ್ದಂಗೆ ಹೆಚ್ಚು ಮಾಡೋಕ್ಕಾಗಲ್ಲ. 40% 50% ತೆಗೆಯೋನ್ನ 60-70 ಮಾಡ್ಬೋದೇನೋ ಪ್ರೀತಿಯಿಂದ, ಆದ್ರೆ 80-90-100 ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಅವರಲ್ಲಿ ಹೃದಯದ ರಸ, ಹೃದಯದಲ್ಲಿರುವ ಆ ಪ್ರೇಮ, ರಾಷ್ಟ್ರ ಪ್ರೇಮ ಇರ್ಬೋದು, ತಾಯಿ ತಂದೆಗಳ ಬಗ್ಗೆ ಪ್ರೇಮ ಇರ್ಬೋದು ಮಕ್ಕಳಿಗೆ, ಸಮಾಜ ಪ್ರೇಮ ಇರ್ಬೋದು, ಪರಿಸರ ಪ್ರೇಮ ಇರ್ಬೋದು, ಇದನ್ನ ಬತ್ತಿಸ್ಬೇಡಿ, ಬತ್ತಿಸಬಾರ್ದು. ಯಾಕಂದ್ರೆ ಅವಕ್ಕೆ ನೀವು ಏನಾದ್ರೂ ಒಂದು ಒತ್ತಡ ಕೊಟ್ಬಿಟ್ರಿ ಅಂದ್ರೆ ಯಾವ ರಾಷ್ಟ್ರ ತಗೊಂಡು ಏನ್ ಮಾಡ್ಬೇಕು, ಯಾವ ಸಮಾಜ ತಗೊಂಡು ಏನ್ ಮಾಡ್ಬೇಕು, ಮೊದಲು ನಾನು ಹೋಮ್ವರ್ಕ್ ಮಾಡ್ಬೇಕು, ಹೋಮ್ವರ್ಕ್ ಮಾಡಿ 100-100 ಕಾಪಿ ಹೊಡೆದಾದ್ರೂ ಇದು ಆ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನು ಕೊಲ್ತಾ ಇದೆ, ಸ್ವಾರ್ಥವನ್ನು ಕೆರಳಿಸ್ತಾ ಇದೆ. ಆವಾಗ ಅವ್ರ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾರೆ, ರಾಷ್ಟ್ರಕ್ಕೆ ಅವರಿಂದ ಏನು ಪ್ರಯೋಜನ ಆಗಲ್ಲ. ಆದ್ರಿಂದ ಎಲ್ಲಾ ತಾಯಿ ತಂದೆಗಳಲ್ಲಿ, ಯುವಕ ಯುವತಿಯರಲ್ಲಿ ನಾನು ಬೇಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಮೊದಲು ರಾಷ್ಟ್ರ ಪ್ರೇಮಿಗಳಾಗಿ, ರಾಷ್ಟ್ರದೊಳಗಡೆ ಎಲ್ಲವೂ ಇದೆ ಆದ್ರೆ ನನ್ನೊಳಗಡೆ ಎಲ್ಲವೂ ಇಲ್ಲ, ನನ್ನೊಳಗಡೆ ರಾಷ್ಟ್ರ ಇಲ್ಲ, ರಾಷ್ಟ್ರದೊಳಗಡೆ ನಾನಿದ್ದೀನಿ. ಆದ್ರಿಂದ ರಾಷ್ಟ್ರಕ್ಕಾಗಿ ಜಾಸ್ತಿ ಮಾಡೋಣ, ನನಗಾಗಿ ರಾಷ್ಟ್ರ ಮಾಡೇ ಮಾಡುತ್ತೆ. ಅಥವಾ ನಾನು ಒಳ್ಳೇದ್ ಮಾಡಿದಾಗ, ಈಗ ಸಾಲುಮರದ ತಿಮ್ಮಕ್ಕನವ್ರದ್ದು ನಾವು ಇವತ್ತಿಗೂ ನೆನೆಸ್ತಾ ಇದೀವಿ, ಅವ್ರು ಇಲ್ಲದೆ ಇದ್ರು ಕೂಡ ಅವ್ರು ಸ್ವಲ್ಪ ಕೆಲಸ ಮಾಡಿದ್ರು, ಅವ್ರಿಗಿಂತ 100-1000 ಕೆಲಸ ಮಾಡೋರು ಈಗಿದ್ದಾರೆ. ಆದ್ರೆ ಅವತ್ತಿನ ಕಾಲಕ್ಕೆ ರಾಷ್ಟ್ರ ಪ್ರೇಮ ಬತ್ತಿ ಹೋಗ್ಬಿಟ್ಟಿದೆ, ಸಮಾಜದ ಬಗ್ಗೆ ಕಾಳಜಿನೇ ಇಲ್ಲ, ಸ್ವಾರ್ಥ ಎಲ್ಲ ತಾಂಡವಾಡ್ತಿದ್ದಾಗ ಆ ತಾಯಿ ಮರಗಳನ್ನೇ ಮಕ್ಕಳು ಅಂತ ತಿಳ್ಕೊಂಡ್ರಲ್ಲ, ಅದು ಇವತ್ತು ಅವ್ರಿಗೆ ಆ ಗೌರವ, ಆ ಪ್ರೀತಿ, ಆ ವಿಶ್ವಾಸ ತಂದ್ಕೊಟ್ಟಿದೆ. ಹಾಗೇನೆ ಮತ್ತೆ ಸಾಲಮರ ತಿಮ್ಮಕ್ಕನ ಹಾಗೆ ನನಗೂ ಹೆಸರು ಬರಲಿ ಅಂತ ಯಾರು ಮಾಡಬಾರ್ದು. ಯಾಕಂದ್ರೆ ಅವಾಗ ಬಂದಂಗೆ ಈಗ ಹೆಸರು ಬರಬೇಕು ಅಂತ ಯಾರು ಮಾಡಬಾರ್ದು, ಬರೋದು ಇಲ್ಲ. ಯಾಕೆ ಇವಾಗ ಜಾಸ್ತಿ ಜನ ಆಗಿದ್ದಾರೆ, ರಾಷ್ಟ್ರ ಪ್ರೇಮಿಗಳು, ಪರಿಸರ ಪ್ರೇಮಿಗಳು, ಸಮಾಜ ಪ್ರೇಮಿಗಳು ಅವಾಗಿನಗಿಂತ ಜಾಸ್ತಿ ಆಗಿದ್ದಾರೆ. ಇವಾಗ ಎಲ್ಲರೂ ಪ್ರಶಸ್ತಿಗಳಿಗೆ ಮಾಡೋದು ಬೇಡ, ನನ್ನ ಆನಂದಕ್ಕಾಗಿ, ನನ್ನ ಹೃದಯದ ಸಂತೋಷಕ್ಕಾಗಿ ನಾನು ಮಾಡಿದಾಗ ಅದು ರಾಷ್ಟ್ರಕ್ಕೆ ಮುಟ್ಟೆ ಮುಡುತ್ತೆ. ಸಣ್ಣದ್ರಿಂದ ಶುರು ಮಾಡ್ಕೊಳ್ಳೋಣ, ನೀರು ಉಳಿಸೋದು, ಆಮೇಲಿಂದ ಕಸ ತೆಗೆದು ಹಾಕೋದು. ನಾವು ಡೆಲ್ಲಿಲಿ ಒಂದ್ಸರಿ ಹಿಂಗೆ ಒಂದು ಪಾರ್ಕ್ಗೆ ಹೋಗಿದ್ವಿ, ನನ್ನ ಜೊತೆ ಒಬ್ಬರು ರಿಟೈರ್ಡ್ ಟೀಚರ್ ಇದ್ರು, ನನ್ನ ಕೈ ಹಿಡ್ಕೊಂಡು ವಾಕಿಂಗ್ ಮಾಡಿಸ್ತಾ ಇದ್ರು. ಅವರು ಹೇಳಿದ್ರು, ಸ್ವಾಮೀಜಿ ನೋಡಿ ಇಲ್ಲಿ ಎಲ್ಲ ಆ ತೊಟ್ಟಿ ಇಟ್ಟಿದ್ದಾರೆ, ಡಸ್ಟ್ಬಿನ್ ಇಟ್ಟಿದ್ದಾರೆ, ಎಲ್ಲರೂ ಹೊರಗೆ ಹಾಕಿದ್ದಾರೆ, ಕಸ ಹೊರಗೆ ಬಿದ್ದಿದೆ, ಡಸ್ಟ್ಬಿನ್ ಒಳಗಡೆ ಬಿದ್ದಿಲ್ಲ. ಆಮೇಲೆ ಒಂದು ರೌಂಡ್ ಹಾಕಿದ್ವಿ, ನಾನು ಹೇಳಿದೆ ಸರ್ ಬರೀ ಹೇಳೋದಾಯ್ತು, ನಾವೇ ಯಾಕೆ ಹಾಕ್ಬಾರ್ದು ಅದ್ರೊಳಗಡೆ, ನಡೀರಿ ನೀವು ಹಾಕ್ರಿ ನಾನು ಹಾಕ್ತೀನಿ, ತೋರಿಸಿ ನನಗೆ ಅದು ಎಲ್ಲಿದೆ ಅಂತ ಹೇಳಿ ಹೋಗಿ ನಾವು ಹಾಕಕ್ಕೆ ಶುರು ಮಾಡಿದ್ವಿ. ದೂರದಿಂದ ನಿಂತ್ಕೊಂಡು ನೋಡ್ತಿದ್ರು ಕೆಲವರು, ಇವತ್ತು ನೋಡ್ತಾರೆ, ನಾಳೆ ಎರಡನೇ ದಿನ ನಾವು ಮಾಡಿದಾಗ ಸ್ವಲ್ಪ ಹತ್ತಿರಕ್ಕೆ ಬರ್ತಾರೆ, ಮೂರನೇ ದಿನ ಮಾಡಿದಾಗ ಇನ್ನೂ ಹತ್ತಿರಕ್ಕೆ ಬರ್ತಾರೆ, ಕೆಲವರು ಕೈ ಕುಡಿಸೋಕ್ಕೂ ಶುರು ಮಾಡ್ಬೋದು. ಇಂಥ ಎಷ್ಟೋ ನಿದರ್ಶನಗಳಿದ್ದಾವೆ. ಆದರೆ ಪ್ರತಿಯೊಬ್ಬ ಊರಲ್ಲೂ ಇಂಥವ್ರು ಒಬ್ಬೊಬ್ಬರಾದ್ರೂ ತಯಾರಾಗಬೇಕು.
1: ಒಬ್ಬರು ಶುರುವಾದ್ರೆ ಹಿಂದೆ 10 ಕೈಗಳು ತಾನೇ ಬರ್ತದೆ
0: ಖಂಡಿತ. ಆಮೇಲೆ ದೂಷಣೆ ಮಾಡೋದು ಬಿಟ್ಬಿಡೋಣ, ದೂಷಣೆ ಮಾಡೋದು ಬೇಡ, ನಮ್ಮ ಕೈಲಿ ಏನ್ ಸಾಧ್ಯವೋ ಒಳ್ಳೇದ್ ಮಾಡ್ಬಿಡೋಣ. ಆವಾಗ ಹೆಂಗೆ ಕೆಟ್ಟದ್ದೆಂಗ್ ಪ್ರಸಾರ ಆಗುತ್ತೋ ಒಳ್ಳೇದು ಕೂಡ ಹಾಗೆ ಪ್ರಸಾರ ಆಗುತ್ತೆ, ಖಂಡಿತ ಪ್ರಚಾರ ಆಗುತ್ತೆ. ಆದ್ರೆ ಭಾಷಣ ಮಾಡೋದ್ರಿಂದ ಅಷ್ಟೇ ಒಳ್ಳೇದ್ ಪ್ರಚಾರ ಆಗಲ್ಲ, ಮಾಡ್ಬೇಕು. ಒಳ್ಳೇದನ್ನ ಮಾಡಿದಾಗ ಅದು ಖಂಡಿತವಾಗಿಯೂ ಪ್ರಚಾರ ಆಗತ್ತೆ, ಅದರಿಂದ 10-6 ಜನಕ್ಕೆ ಪ್ರೇರಣೆ ಆಗುತ್ತೆ. ಇವತ್ತು ನಮ್ಮ ಒಬ್ಬ ಪ್ರಧಾನಮಂತ್ರಿಗಳು ಅವರು ಸ್ವತಃ ಮಾಡಿ ಕರೆ ಕೊಡ್ತಾರೆ, ಅವರು ಕರೆ ಕೊಟ್ಟಾಗ ಸಾವಿರಾರು ಕೈಗಳು, ಲಕ್ಷಾಂತರ ಕೈಗಳು ಕೈಗೊಡ್ತವೆ ಪ್ರತಿಯೊಂದು ವಿಷಯದಲ್ಲೂ ಕೂಡ. ಈಗ ಸ್ಟಾರ್ಟ್ಅಪ್ಸ್ ಮಾಡಿಸೋದ ವಿಷಯದಲ್ಲಿ ಇರ್ಬೋದು, ಆಮೇಲೆ ಏಕ್ ಪೇಡ್ ಮಾಕೆ ನಮ್ ಅಮ್ಮನ ಹೆಸರಿನಲ್ಲಿ ಒಂದು ಮರ, ಎಷ್ಟು ಲಕ್ಷ ಕೋಟಿ ಎಲ್ಲ ನಡ್ತಾ ಇದ್ದಾರೆ.

ಅಂದರೆ ಅವನ್ನ ಉಳಿಸೋದು ಬೆಳೆಸೋದು ಕೂಡ ಆಗಬೇಕು. ಅವ್ರು ನಟರು ಯಾರೋ, ನಾವು ನಡೆದಿದ್ದವರು, ನಾವು ಅದನ್ನು ಉಳಿಸ್ಬೇಕು ಬೆಳೆಸಬೇಕು. ರಾಷ್ಟ್ರಪ್ರೇಮ ತೋರಿಸೋದಕ್ಕೆ ಅನೇಕ ವಿಧಾನಗಳಿದ್ದಾವೆ ರಾಷ್ಟ್ರಪ್ರೇಮವನ್ನು ತೋರಿಸೋದಕ್ಕೆ. ಅದಕ್ಕೆ ನಮ್ಮ ಸಿದ್ದೇಶ್ವರ ಶ್ರೀಗಳು ಒಂದು ಘಟನೆ ಹೇಳ್ತಾರೆ, ಬಹಳ ಅದ್ಭುತವಾದ ಘಟನೆ ಅದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಇನ್ನೂ ಪ್ರಾಯಶಃ 19ನೇ ಶತಮಾನದ ಕೊನೆ ಭಾಗ, ಆವಾಗ ನಡೆದಂಥ ಘಟನೆ. ಇಬ್ಬರು ಹೆಣ್ಮಕ್ಳು ಅಂದ್ರೆ ತಾಯಿ ಮಗಳು ಒಂದು ಗುಡಿಸ್ಲಲ್ಲಿ ಮಲ್ಕೊಂಡಿದ್ದಾರೆ, ಮಳೆ ಬರ್ತಾ ಇದೆ, ಒಂದು ದೊಡ್ಡ ಸಿಡ್ಲು ಹೊಡಿತು, ಒಂದು ರೈಲ್ವೆ ಸೇತುವೆ ಕುಸಿದು ಬಿತ್ತು. ಅವ್ರಿಗೆ ಗೊತ್ತಾಯ್ತು, ಆ ಮಳೆಲೆ ಹೋದ್ರು ನೋಡ್ತಾರೆ ರೈಲ್ವೆ ಸೇತುವೆ ಕುಸಿದು ಬಿಟ್ಟಿದೆ, ಕೆಳಗಡೆ ನದಿ, ಆಳವಾದ ನದಿ, ಆ ಟ್ರೈನ್ ಬಂದ್ರೆ ಅದು ನದಿ ಒಳಗಡೆ ಬಿದ್ದ್ಬಿಡುತ್ತೆ, ಹೇಗೆ ಸಹಾಯ ಮಾಡೋದು? ಅವ್ರಿಗೆ ಚಿಂತೆ ಆಗತ್ತೆ.

0: ಹೆಣ್ಮಕ್ಳು ಅಂದ್ರೆ ತಾಯಿ ಮಗಳು ಒಂದು ಗುಡಿಸ್ಲಲ್ಲಿ ಮಲ್ಕೊಂಡಿದ್ದಾರೆ, ಮಳೆ ಬರ್ತಾ ಇದೆ, ಒಂದು ದೊಡ್ಡ ಸಿಡ್ಲು ಹೊಡಿತು, ಒಂದು ರೈಲ್ವೆ ಸೇತುವೆ ಕುಸಿದ್ ಬಿತ್ತು. ಅವ್ರಿಗೆ ಗೊತ್ತಾಯ್ತು, ಆ ಮಳೆಲೆ ಹೋದ್ರು ನೋಡ್ತಾರೆ ರೈಲ್ವೆ ಸೇತುವೆ ಕುಸಿದ್ ಬಿಟ್ಟಿದೆ, ಕೆಳಗಡೆ ನದಿ, ಆಳವಾದ ನದಿ, ಆ ಟ್ರೈನ್ ಬಂದ್ರೆ ಅದು ನದಿ ಒಳಗಡೆ ಬಿದ್ದ್ ಬಿಡುತ್ತೆ, ಹೇಗ್ ಸಹಾಯ ಮಾಡೋದು? ಅವ್ರಿಗೆ ಚಿಂತೆ ಆಗತ್ತೆ. ಅವಾಗ ಏನು ಸೌಲಭ್ಯಗಳಿಲ್ಲ, ಮತ್ತೆ ಟ್ರೈನ್ದವ್ರಿಗೂ ಗೊತ್ತಾಗಲ್ಲ ಅದು, ಆ ಟ್ರೈನ್ ದುರಂತ ಕೀಡಾಗತ್ತೆ. ಅಂತ ಸಂದರ್ಭದಲ್ಲಿ ಅವರಿಬ್ರು ಅದನ್ನ ರಕ್ಷಣೆ ಮಾಡ್ತಾರೆ, ತಮ್ಮ ಮೈ ಮೇಲಿನ ಬಟ್ಟೆ ಪರುವೆ ಇಲ್ದಂಗೆ ಆ ರೈಲ್ನ ಆ ದುರಂತ ಈಡಾಗಲಾರ್ದಂಗೆ ತಪ್ಪಿಸ್ತಾರೆ. ಅದು ದೇಶಪ್ರೇಮ. ಇಂತಹ ದೇಶಪ್ರೇಮದ ಪ್ರಸಂಗಗಳನ್ನ ನಾವು ಅನೇಕ ರೂಪದಲ್ಲಿ ಮಾಡಬಹುದು. ಏನು ಬೇಡ, ಸರ್ಕಾರಿ ನಿಯಮಗಳ ಪ್ರಕಾರ, ನಮ್ಮ ಸಂವಿಧಾನ ಹೇಳೋ ಪ್ರಕಾರ, ನಮ್ಮ ತಂದೆ ತಾಯಿಗಳು ಕಲಿಸಿದ ಒಳ್ಳೆ ಗುಣಗಳನ್ನ ಕಲಿತ್ಕೊಂಡು ನಾವು ಅದರಂತೆ ನಡ್ಕೊಂಡ್ಬಿಟ್ರೆ ಅದೇ ನಿಜವಾದ ರಾಷ್ಟ್ರಪ್ರೇಮ.
1: ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ ಅನ್ನುವ ಸಂದೇಶವನ್ನ ಹೇಳ್ತಾ, ರಾಷ್ಟ್ರಾಭಿಮಾನವನ್ನ ನಾವೆಲ್ಲರೂ ಮಕ್ಕಳಲ್ಲಿ ಬೆಳೆಸಬೇಕು, ರಾಷ್ಟ್ರ ಧರ್ಮವನ್ನ ನಿಭಾಯಿಸಬೇಕು ಅನ್ನೋ ವಿಷಯ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ಇವತ್ತು ತಿಳಿಸಿದ್ರು. ಕೇಳುಗರೆ, ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನುಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ನಿರೂಪಣೆ ಜಿ ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
3: ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
3: ಒತ್ತಡದ ಜೀವನ, ಕಲಬೆರಿಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
5: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್,
3: ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್,
5: ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ
3: 9448100282 ಮತ್ತು
5: 8073979683.
3: ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
5: ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.
4: ಆಕಾಶವಾಣಿ ಧಾರವಾಡ. KLSVD IT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ADAS ಮತ್ತು ಕೃತಕ ಬುದ್ಧಿಮತ್ತೆ ಭವಿಷ್ಯದ ಉಪಯೋಗಗಳು, ಈ ಬಗ್ಗೆ ಮಾತನಾಡುತ್ತಾರೆ ಬೆಂಗಳೂರಿನ ಆರ್ಕ್ಟಿಕ್ ಟರ್ನ್ ಸೊಲ್ಯೂಷನ್ಸ್ನ ನಿರ್ದೇಶಕರಾದ HS ಹಳ್ಳಿಕೇರಿ.
6: ಮೊದಲು ADAS ಅಂದರೆ ಏನು ಎಂದು ನೋಡೋಣ. ADAS ಅಂದರೆ ವಾಹನ ಚಾಲಕರಿಗೆ ಸಹಾಯ ಮಾಡುವ ಸುಧಾರಿತ ತಂತ್ರಜ್ಞಾನ ವ್ಯವಸ್ಥೆಗಳು. ಉದಾಹರಣೆಗೆ, ವಾಹನ ತನ್ನ ಲೈನ್ನಲ್ಲಿ ಸರಿಯಾಗಿ ಸಾಗಲು ಸಹಾಯ ಮಾಡುವ ವ್ಯವಸ್ಥೆ, ಮುಂದೆ ಅಪಾಯ ಬಂದರೆ ಮುಂಚಿತವಾಗಿ ಎಚ್ಚರಿಸುವ ವ್ಯವಸ್ಥೆ, ಅಗತ್ಯವಿದ್ದರೆ ಸ್ವಯಂಚಾಲಿತವಾಗಿ ಬ್ರೇಕ್ ಹಾಕುವ ವ್ಯವಸ್ಥೆ ಹಾಗೂ ಚಾಲಕನ ಗಮನವನ್ನು ಪರಿಶೀಲಿಸುವ ವ್ಯವಸ್ಥೆಗಳು ಇವುಗಳಲ್ಲಿವೆ. ಇವು ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವಲ್ಲಿ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ.
7: ಈ ಎಲ್ಲಾ ವ್ಯವಸ್ಥೆಗಳ ಹೃದಯವೇ ಕೃತಕ ಬುದ್ಧಿಮತ್ತೆ. ಆಗುತ್ತೆ. ಕೃತಕ ಬುದ್ಧಿಮತ್ತೆ ಸರಿಯಾಗಿ ಕೆಲಸ ಮಾಡಲು ಅತ್ಯಂತ ಮುಖ್ಯವಾದದ್ದು ಡಾಟಾ ಅನೋಟೇಷನ್ ಮತ್ತು ಡಾಟಾ ಲೇಬಲಿಂಗ್. ಸರಳವಾಗಿ ಹೇಳುವುದಾದರೆ ಕಂಪ್ಯೂಟರ್ಗೆ ಇದು ಏನು ಎಂದು ಕಲಿಸುವ ಪ್ರಕ್ರಿಯೆಯಾಗಿದೆ. ಇಲ್ಲಿ ದತ್ತಾಂಶ ಗುರುತು ಮಾಡುವಿಕೆ ಬಹಳ ಮಹತ್ವ ಪಾತ್ರವಾಗಿದೆ. ಇದು ಕೇವಲ ಟ್ಯಾಗ್ ಮಾಡುವ ಕೆಲಸವಲ್ಲ, ಇದು ವಿಷಯದ ಜ್ಞಾನ, ನಿಖರತೆ ಮತ್ತು ಸಮಾನತೆ ಅಗತ್ಯವಿರುವ ಕೆಲಸ. ವಿಶೇಷವಾಗಿ

0: ವಾನಕ್ಷೇತ್ರದಲ್ಲಿ ಲೈಡಾರ್ ಮುಖ್ಯ ಪಾತ್ರ ವಹಿಸುತ್ತದೆ. ಲೈಡಾರ್ ಅಂದರೇನು? ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್, ಬೆಳಕಿನ ಅಲೆಗಳ ಮೂಲಕ ಅಂತರ ಅಳೆಯುವ ತಂತ್ರಜ್ಞಾನ. ಹಾಗೂ ರಡಾರ್, ರಡಾರ್ ಅಂದರೆ ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್, ರೇಡಿಯೋ ಅಲೆಗಳ ಮೂಲಕ ಮತ್ತು ವಸ್ತುಗಳನ್ನು ಗುರುತಿಸುವ ವಿಧಾನ. ಮತ್ತು 3D ಡಾಟಾ ಅನೋಟೇಷನ್ ಅಂದರೆ 3 ಆಯಾಮದ ದತ್ತಾಂಶ, ಉದ್ದ ಅಗಲ ಎತ್ತರ ಹೊಂದಿರುವ ಮಾಹಿತಿ. ಇವುಗಳ ಮೂಲಕ ಕೃತಕ ಬುದ್ಧಿಮತ್ತೆಗೆ ನೈಜ ಜಗತ್ತಿನ ಅರಿವು ಸಿಗುತ್ತದೆ.
1: ಭಾರತದ ಬಗ್ಗೆ ಮಾತನಾಡಿದರೆ, ನಮ್ಮ ದೇಶದಲ್ಲಿ ಕೃತಕ ಬುದ್ಧಿಮತ್ತೆ ದತ್ತಾಂಶ ಗುರುತು ಮಾಡುವಿಕೆ ಕ್ಷೇತ್ರವು ತುಂಬಾ ವೇಗವಾಗಿ ಬೆಳೆಯುತ್ತಿದೆ. ನಮ್ಮಲ್ಲಿ ಪರಿಣಿತಿ ಹೊಂದಿರುವ ಯುವಶಕ್ತಿ ಮತ್ತು ಕಡಿಮೆ ವೆಚ್ಚದಲ್ಲಿ ಉತ್ತಮ ಸೇವೆ ನೀಡುವ ಸಾಮರ್ಥ್ಯ ಇರುವುದರಿಂದ ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಕೇಂದ್ರವಾಗುತ್ತಿದೆ. ವಾಹನೋದ್ಯಮ, ಆರೋಗ್ಯ ಸೇವೆ, ಚಿಲ್ಲರೆ ವ್ಯಾಪಾರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಭಾರತ ತನ್ನ ಮಹತ್ವವನ್ನು ತೋರಿಸುತ್ತದೆ. ಭವಿಷ್ಯದ ಬಗ್ಗೆ ನೋಡಿದರೆ ಕೃತಕ ಬುದ್ಧಿಮತ್ತೆ ಒಂದು ಮಹತ್ತರ ಪರಿವರ್ತನೆಯನ್ನು ತರಲಿದೆ. ಸಂಪೂರ್ಣ ಸ್ವಯಂಚಾಲಿತ ವಾಹನಗಳು, ಬುದ್ಧಿವಂತ ನಗರ ವ್ಯವಸ್ಥೆಗಳು, ಕೃತಕ ಬುದ್ಧಿಮತ್ತೆ ಆಧಾರಿತ ವೈದ್ಯಕೀಯ ನಿರ್ಣಯಗಳು ಹಾಗೂ ನೈಸರ್ಗಿಕ ಭಾಷಾ ಸಂಸ್ಕೃತಿ ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಮಾನವ ಭಾಷೆಯನ್ನು ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವ ತಂತ್ರಜ್ಞಾನ, ಇವು ವೇಗವಾಗಿ ಅಭಿವೃದ್ಧಿಯಾಗುತ್ತಿದೆ. ಇದರಿಂದ ಉತ್ತಮ ಗುಣಮಟ್ಟದ ಗುರುತಿಸಲ್ಪಟ್ಟ ದತ್ತಾಂಶದ ಬೇಡಿಕೆ ಇನ್ನಷ್ಟು ಹೆಚ್ಚುತ್ತದೆ. ಹಾಗೆ ಕೃತಕ ಬುದ್ಧಿ ಮತ್ತೆ ಉದ್ಯೋಗಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದಿಲ್ಲ, ಬದಲಾಗಿ ಅದು ಕೆಲಸದ ಸ್ವರೂಪವನ್ನು ಬದಲಾಯಿಸುತ್ತದೆ. ಮರುಕಳಿಸುವ ಕೆಲಸಗಳು ಸ್ವಯಂಚಾಲಿತವಾಗಬಹುದು, ಆದರೆ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಉದಾಹರಣೆಗೆ, ಕೃತಕ ಬುದ್ಧಿಮತ್ತೆಗೆ ತರಬೇತಿ ನೀಡುವವರು, ದತ್ತಾಂಶದ ಗುಣಮಟ್ಟವನ್ನು ಪರಿಶೀಲಿಸುವವರು, ಯೋಜನೆ ನಿರ್ವಾಹಕರು ಹಾಗೂ ನೈತಿಕತೆಯ ಪರಿಣಿತರು ಎಂಬ ಹೊಸ ಪಾತ್ರಗಳು ಉದಯಿಸುತ್ತವೆ. ADAS ಮತ್ತು ಕೃತಕ ಬುದ್ಧಿಮತ್ತೆ ಭವಿಷ್ಯದಲ್ಲಿ ಇನ್ನಷ್ಟು ಬೆಳೆಯುವ ಪ್ರಮುಖ ಕ್ಷೇತ್ರಗಳು. ಸಂಪೂರ್ಣ ಸ್ವಯಂ ಚಾಲನೆ ವ್ಯವಸ್ಥೆಗಳು, ಬುದ್ಧಿವಂತ ಸಂಚಾರ ನಿಯಂತ್ರಣ ವ್ಯವಸ್ಥೆಗಳು, ವಾಹನಗಳಲ್ಲಿ ಮುಂಚಿತ ದೋಷ ಪತ್ತೆ ಅಂದರೆ ಪ್ರೆಡಿಕ್ಟಿವ್ ಮೇಂಟೆನೆನ್ಸ್, ಸಮಸ್ಯೆ ಆಗುವ ಮೊದಲು ತಿಳಿಯುವ ವ್ಯವಸ್ಥೆ, ಕೃತಕ ಬುದ್ಧಿಮತ್ತೆ ಆಧಾರಿತ ವೈದ್ಯಕೀಯ ಪರೀಕ್ಷೆಗಳು, ಚಿಲ್ಲರೆ ವ್ಯಾಪಾರದಲ್ಲಿ ಸ್ವಯಂಚಾಲಿತ ವ್ಯವಸ್ಥೆಗಳು ಮತ್ತು ರೋಬೋಟಿಕ್ಸ್. ಈ ಎಲ್ಲಾ ಕ್ಷೇತ್ರಗಳಲ್ಲಿ ಮಾನವ ಪರಿಣಿತಿ ಇನ್ನೂ ಅತ್ಯಂತ ಮುಖ್ಯವಾಗಿದೆ, ವಿಶೇಷವಾಗಿ ಅಪರೂಪದ ಸಂದರ್ಭಗಳು ಮತ್ತು ನೈಜ ಜಗತ್ತಿನ ಸಂಕೀರ್ಣತೆಗಳನ್ನು ನಿರ್ವಹಿಸಲು. ಅಂತಿಮವಾಗಿ ADAS ಮತ್ತು ಕೃತಕ ಬುದ್ಧಿಮತ್ತೆ ನಮ್ಮ ಜೀವನವನ್ನು ಇನ್ನಷ್ಟು ಸುರಕ್ಷಿತ, ಸುಲಭ ಮತ್ತು ಪರಿಣಾಮಕಾರಿ ಮಾಡಲಿವೆ. ಇದು ಕೇವಲ ತಂತ್ರಜ್ಞಾನ ಬದಲಾವಣೆ ಅಲ್ಲ, ಇದು ನಮ್ಮ ಜೀವನ ಶೈಲಿಯ ಮಹತ್ತರ ಪರಿವರ್ತನೆ.
2: ADAS ಮತ್ತು ಕೃತಕ ಬುದ್ಧಿಮತ್ತೆ ಭವಿಷ್ಯದ ಉಪಯೋಗಗಳು, ಈ ಬಗ್ಗೆ ಮಾತನಾಡಿದವರು ಬೆಂಗಳೂರಿನ ಆರ್ಕ್ಟಿಕ್ ಟರ್ನ್ ಸೊಲ್ಯೂಷನ್ಸ್ ನ ನಿರ್ದೇಶಕರಾದ HS ಹಳ್ಳಿಕೇರಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ: ವಾಹನದ ಸುತ್ತಮುತ್ತಲಿನ ವಸ್ತುಗಳನ್ನು ಗುರುತಿಸಲು ADAS ನಲ್ಲಿ ಬಳಸುವ ಸಾಧನ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
3: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರೀ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ

0: ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150ಕ್ಕೂ ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು. ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ. ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು. ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು. ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು. ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಶೇಕಡ 89.61% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನ ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈ

0: ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
1: ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ 49.81 ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ 15 ಜುಲೈರಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುಡಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಇ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ಧತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಆಕಾಶವಾಣಿ ಧಾರವಾಡ.
4: ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.
5: ಚೆಲುವು ಹಿರಿಯದೋ ಹೃದಯದೋಲವು ಹಿರಿಯದೋ ಚೇಲುವು ಹಿರಿ

0: ಒಲವು ಚೆಲುವು ಅಂಥೇಳಿ ನೀ ಆರಾಮಾಗಿ ಹಾಡ್ಕೋತ ಕೂತ್ರ ಹೊರಗಿನ ಮಳಿ ಬರ್ಲಿಕ್ಕತ್ತದ, ತಂಪಾದ ವಾತಾವರಣ, ಈ ಒಂದು ಚೆಲುವನ್ನ ನೋಡ್ಲಿಕ್ಕೆ ಹೊರಗೆ ಬರ್ದ ನೀ ಒಳಗೆ ಹೆಂಗ್ ಕೂತಿ ಅಂತ.
1: ಅದರ ಜೊತೆಗೆ ಬಿಸಿ ಬಿಸಿ ಮಾತುಗಳೊಂದಿಗೆ ನನ್ನೊಂದಿಗಿದ್ದಾಳ ಮಂಜುಳ.
0: ನೋಡ್ಮಯ, ಚೆಲುವು ಒಲವು ಅಂತ ಹೇಳಿದಿ, ಈ ಚೆಲುವನ್ನ ನೋಡುವ ಹೃದಯ ದೊಡ್ಡದೇನು ಅಂತ ನೀ ಹಾಡಾಡ್ಲಿಕ್ಕತ್ತಿದ್ದಿ. ಅಂದ್ರ ನಾವು ಚೆಲುವನ್ನ ನೋಡ್ಬೇಕು, ಆನಂದಿಸ್ಬೇಕು, ಕಣ್ಣು ತುಂಬಿಕೊಳ್ಬೇಕು ಅಂದಾಗ ಚೆಲುವಿನ ಸೌಂದರ್ಯ ಇನ್ನಷ್ಟು ಇಮ್ಮಡಿಸ್ತದ ನೋಡು.

0: ನಾವು
1: ಚೆಲುವು ಅಂದ ಕೂಡಲೇ ನಮ್ಗೇನ್ ಅನಿಸ್ಬಿಡ್ತದ, ಈಗ ಬರೀ ಬಾಹ್ಯ ಸೌಂದರ್ಯ ಅಂತ ಅನ್ಕೊಳ್ತೀವಿ. ಹಂಗಲ್ಲ, ಒಂದು ರೀತಿಯೊಳಗ ಸಮಗ್ರ ಚೆಲುವು ಅಂತ ನಾವು ನೋಡಿದಾಗ ಈಗ ಹೃದಯದ ಒಳಗಿರುವಂತಹ ಒಂದು ಸೌಂದರ್ಯ ಏನಂತ ಗೊತ್ತಾಗ್ಬಿಡ್ತದೆ ನಿನಗ, ಮನುಷ್ಯನ ಗುಣ ಅನ್ನುವಂತಹದ್ದು.
0: ಹೌದು ನೋಡು ಮಾಯಾ, ನಾವೀಗ ನೀ ಚೆಲುವು ಅಂದ ಕೂಡಲೇ ಜನಸಾಮಾನ್ಯರಾಗಿ ನಾವೇನ್ ಮಾತಾಡ್ತೀವಿ, ಚೆಲುವು ಅಂದ್ರೆ ಅದೊಂದು ಸೌಂದರ್ಯ ಚಂದ ಅಂತೇಳಿ. ಈಗ ಯಾರನ್ನ ಒಬ್ಬರನ್ನ ನೋಡಿದ ಕೂಡಲೇ ಏ ನೋಡಿ ಎಷ್ಟು ಚೆಲುವಿದಾಳಲ್ಲ ಅಂತೀವಿ. ಅಂದ್ರ ಇಲ್ಲಿ ಅವರ ಬಾಹ್ಯ ರೂಪವನ್ನ ನೋಡ್ತೀವಿ ನಾವು. ಆದ್ರ ನೀನ್ ಹೇಳಬೇಕಾಗಿರೋದು ಮನುಷ್ಯನ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯದ ಚೆಲುವು ಬಹಳ ಮುಖ್ಯ ಆದದ್ದು ಅಂತ.
1: ಮನುಷ್ಯ ಒಳ್ಳೇದನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾನ, ಒಳ್ಳೇದನ್ನ ಕೇಳಲಿಕ್ಕೆ ಇಷ್ಟಪಡ್ತಾನ. ಅಂದ್ರ ನೀನು ಚೆಲುವನ್ನ ಕಂಡುಹಿಡಿಯಬಹುದು, ಇದು ಎಷ್ಟ್ ಚಂದದಲ್ಲ, ನೀ ಹೇಳ್ದಂಗ ಇದೆಷ್ಟ್ ಚಂದ ಕೇಳಿಸ್ತದಲ್ಲ, ಇದೆಷ್ಟ್ ಚಂದ ಕಾಣಿಸ್ತದಲ್ಲ ಅನ್ನುವಂಥದ್ದು. ಅಂದ್ರ ನೀ ನೋಡಿದ ತಕ್ಷಣ ಕೇಳಿದ ತಕ್ಷಣ ನಿನಗ ಬಾಹ್ಯ ಚೆಲುವು ಅನ್ನೋದು ಕಂಡುಹಿಡಿದ್ ಬಿಡ್ಬಹುದು ನೀನು. ಆದ್ರ ಈ ಆಂತರಿಕ ಚೆಲುವು ಏನಿರ್ತದಲ್ಲ, ಇದನ್ನ ಕಂಡುಹಿಡಿಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ.
0: ಸ್ವಲ್ಪ ಏನು ಮಾಯ, ನಮ್ಮ ಜೀವಿತ ಕೊನೆಯ ಕಾಲದವರೆಗೂ ಅದನ್ನು ತಿಳ್ಕೊಳ್ಳೋದ್ರೊಳಗನೆ ನಮ್ದು ಎಷ್ಟೋ ದಿನಗಳು ಕಳೆದು ಹೋಗ್ತಾವ. ಅದಕ್ಕೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಹಾಡು ಹೇಳ್ಯಾರ ಹೌದಿಲ್ಲೋ, ಯಾವ್ದು ಹೇಳು, ನೀ ಹೇಳ್ತಿರ್ತೀಯಲ್ಲ ಈ ಹಾಡು ಯಾವಾಗಲೂ.

0: ನೋಡು, ಕವಿ ವೆಂಕಟೇಶ್ ಮೂರ್ತಿಯವರು ಇದ್ರ ಹೇಳ್ತಾರಂದ್ರೆ, ನಾವು ಎಷ್ಟೋ ದಿನಗಳ ಕಾಲ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಓಡಾಡ್ತೀವಿ ಎಲ್ಲ, ಆದರೆ ಪರಸ್ಪರ ನಮ್ಮ ಆಂತರಿಕ ಭಾವನೆಗಳನ್ನು, ತುಮುಲ ಅನ್ನು, ದ್ವಂದ್ವ ಅನ್ನು, ಏನೇನೋ ಇರುತ್ತದೆ ಅಂಥದನ್ನು ಗೆಳತಿಯರು ಮಾತ್ರ ಅರಿಲಿಕ್ಕೆ ಸಾಧ್ಯ ಅದ ನೋಡು.
1: ಖರೆ ಅದ. ಒಂದಷ್ಟು ಸಮಯ ನಿನ್ನ ಗೆಳತಿಯೊಂದಿಗೆ ನೀ ಇದ್ದಿ ಅಂತ ತಿಳ್ಕೊ. ಆಕೆಯ ಒಂದು ಗುಣ, ಆಕೆಯ ಒಂದು ಸಂಯಮ, ಆಕೆ ನಿನ್ನ ಜೊತೆ ಇರುವಂತಹ ವರ್ತನೆ, ಒಟ್ಟಿಗೆ ಇರುವಂತಹ ಒಂದು ಸಹಭಾವ ಅಂತ ಏನು ಹೇಳ್ತೀವಲ್ಲ, ಇವನ್ನೆಲ್ಲ ನೋಡಿದಾಗ ಆಕೆಯ ಒಂದು ಅಂತರಂಗದ ಚಳುವು ನಮಗೆ ಕಂಡು ಬರ್ತದೆ ನೋಡು.
0: ಹೌದು, ನೀ ಹೇಳ್ದಂಗ ಇದಕ್ಕ ವೆಳ್ಳ ಬೇಕಾಗ್ತದೆ. ಅಂದ್ರ ಗೆಳೆತನದ ಒಂದು ಹರಿವು ಗಾಢವಾಗಿ ಇರಬೇಕಾಗ್ತದೆ. ಈಗ ಸುಮ್ಮನೆ ಎರಡು ದಿನಕ್ಕೆ ಹಾಯ್ ಬಾಯ್ ಅನ್ನೋ ಫ್ರೆಂಡ್ಶಿಪ್ನೊಳಗೆ ನಿನಗೆ ಈ ಆಂತರಿಕ ಸೌಂದರ್ಯ ಗೊತ್ತಾಗೋದಿಲ್ಲ. ನಾವು ಎಷ್ಟೋ ಸಲ ನೋಡು, ಸಣ್ಣಂದಿರ್ತನೂ ನಾವು ಗೆಳತಿಯರು ಅಂತ ಹೇಳ್ತೀವಿ, ನಾವು ಒಟ್ಟೊಟ್ಟಿಗೆ ಇರ್ತಿದ್ವಿ ಅಂತ ಹೇಳ್ತೀವಿ, ನಾವು ಎಲ್ಲಿ ಹೋದರೂ ಜೊತೆಗೆ ಹೋಗ್ತೀವಿ ಅಂತ ಹೇಳ್ತೀವಿ,
1: ಒಂದು ಮನಸ್ಸು ಎರಡು ದೇಹ
0: ಹಾಂ ಅಂತ ಹೇಳ್ತಿರ್ತೀವಿ. ಹಿಂಗೆ ಇದ್ದಾಗ ಮಾತ್ರ ಪರಸ್ಪರರನ್ನು ಅರಿಲಿಕ್ಕೆ ಸಾಧ್ಯ ಅದ ನೋಡು.
1: ಚೆಲುವು ಒಲವು ಇವೆರಡೂ ಒಂದಕ್ಕೊಂದು ಪೂರಕ ಪ್ರೇರಕ. ಯಾಕಂತಿ, ಎಲ್ಲಿ ಚೆಲುವು ಇರ್ತದೋ

0: ಅಲ್ಲೇ ಒಲವು ಇರ್ತದ. ಎಲ್ಲಿ ಒಲವು ಇರ್ತದೋ ಅಲ್ಲೇ ಚೆಲುವನ್ನ ಬೆಳೆಸ್ಕೋಬೇಕಾಗ್ತದ.
1: ಹೌದು,
0: ಯಾಕಂದ್ರೆ ಈಗ ಚೆಲುವು ಒಂದು ರೀತಿಯ ಸಕಾರಾತ್ಮಕ ಭಾವನೆಯನ್ನ ಬೆಳೆಸ್ತದ. ಮಂಜುಳಾ.

0: ಫಲವು.
1: ಈಗ ನೋಡಿದ ಕೂಡ ಸಂತೋಷ ಆಗ್ತದಿಲ್ಲ ನಮ್ಗೆ. ಆ ಸಂತೋಷವನ್ನ ವರ್ಧಿಸುವ ಗುಣವನ್ನ ನಾವು ಹೊಂದಬೇಕು. ಅಂದ್ರೆ ಅದು ನನಗೆ ಚಂದ ಕಂಡದ ಅಂತಂದ್ರೆ ಅದನ್ನ ಇನ್ನೂ ಚಂದ ಮಾಡಿ ಹೇಳುವಂತಹ ಒಂದು ಗುಣ ನನ್ನ ಹತ್ರ ಇರಬೇಕು. ಅಂದ್ರೆ ನಿನಗೂ ಕೂಡ ಆ ಚೆಲುವು ಕಾಣಿಸ್ತದ.
2: ಅದಕ್ಕಲ್ಲೇನ ಅದು ಯಾವ ಸಿನಿಮಾ ಹೇಳ್ಬಾಯ, ಹಣ್ಣೆಲೆ ಚಿಗುರಿದಾಗ ಹೂವು ಚಲುವೆಲ್ಲ ನಂದೆಂದಿತ್ತು.
1: ಹೌದು
2: ಅಂದ್ರ ಅವಾಗ ಹೆಣ್ಣು ಹೇಳ್ತಾಳಂತ, ಈ ಹೂವನ್ನ ಮುಡಿದ ನಾನೇ ಚಲುವೆ ಅಂತಾಳಂತ. ಹೌದಿಲ್ಲ ಅಂದ್ರ ಇಲ್ಲಿ ಒಂದು ಉಪಮೆಗಳನ್ನ ಹೆಂಗ್ ಕೊಟ್ಟಾರ ನೋಡು.
1: ಹೌದು, ಈಗ ಆ ರೀತಿಯೊಳಗ ನೋಡಿದ್ರ ಹೆಣ್ಣು ಕೂಡ ಚಲುವೆ, ಹೂವಂತೂ ಯಾವತ್ತೂ ಚಲುವೆ.
2: ಹೌದು, ಈ ಚಲುವು ಅನ್ನುವ ಒಂದು ಡೆಫಿನೇಷನ್ ಹೇಳ್ತೀವಲ್ಲ ವ್ಯಾಖ್ಯ, ಇದು ಒಂದೊಂದು ಸಂದರ್ಭಕ್ಕೆ ಒಂದೊಂದು ತರ ವಿಶ್ಲೇಷಣೆ ಮಾಡಬಹುದು ನೋಡು. ಈಗಂತೂ ಮಳೆ ಬರ್ಲಿಕ್ಕತ್ತದ. ಪ್ರಕೃತಿಯ ಚೆಲುವು, ಪಕ್ಷಿ ಅವುಗಳ ಕೂಗು, ನವಿಲಿನ ನರ್ತನ, ಈ ಚೆಲುವನ್ನ ಬಣ್ಣಿಸ್ಲಿಕ್ಕೆ ಶಬ್ದಗಳ ಸಾಲುವುದಿಲ್ಲ ನೋಡು.
1: ಕರೆ ಅದ. ಆಮೇಲೆ ಈ ಸೃಷ್ಟಿಯ ಚೆಲುವು ಏನದಲ್ಲ, ಅದನ್ನ ನಾವೆಷ್ಟು ಸವಿತೀವಲ್ಲ ನಮ್ಮ ಚೆಲುವು ಇನ್ನಷ್ಟು ಜಾಸ್ತಿ ಆಕೋತ ಹೋಗ್ತದೆ. ಯಾಕಂದ್ರ ಸೃಷ್ಟಿ ಒಳಗೆ ಇರುವಂತಹ ಒಂದು ಭಾವ, ನಾವೆಲ್ಲರೂ ಒಂದು ಅನ್ನುವಂಥದ್ದು, ನಮಗ ಅದರಿಂದ ದೊರೀತಾ ಇರುವಂತಹದ್ದು, ನಾವೇನ್ ಕೊಡ್ತೀವಿ ಸೃಷ್ಟಿಗೆ ಅದರಿಂದ ನಾವು ಪಡ್ಕೊಳ್ತೀವಲ್ಲ, ಅದ್ರ ಬಗ್ಗೆ ಪ್ರೀತಿ ಹುಟ್ಟುತ್ತದ, ಕೃತಜ್ಞತೆ ಹುಟ್ಟುತ್ತದ. ಹಿಂಗಾಗಿ ಆ ಸೃಷ್ಟಿಯ ಚೆಲುವನ್ನ ಅನುಭವಿಸಿದವಗೆ ಗೊತ್ತು. ಅಲ್ಲೇನ್ ಮಂಜುಳ?
2: ಖಂಡಿತ ಮಾಯಾ. ಈಗ ನೀ ಹೇಳಿದೆಲ್ಲ ಬಹಳ ಮುಖ್ಯವಾದದ್ದು, ಈ ಚೆಲುವು, ಚೆಲುವನ್ನ ನಾವು ಆಸ್ವಾದಿಸಬೇಕು, ಅನುಭವಿಸಬೇಕು. ಆಮೇಲೆ ಇದನ್ನ ನಾವು ಕಣ್ಣು ತುಂಬಿ, ಮನಸ್ಸು ತುಂಬಿ, ಹೃದಯ ತುಂಬಿಕೋಬೇಕಾದಾಗ ಹೃದಯ ವಿಶಾಲವಾಗಿರಬೇಕು. ನೀನು ಸಂಕುಚಿತ ಮನೋಭಾವದಿಂದ ನೋಡಿದಿ ಅಂದ್ರೆ ನಿನಗೆ ಯಾವುದು ಚಂದಿದ್ದು ಚಂದ ಕಾಣೋದಿಲ್ಲ.
1: ಆಮೇಲೆ ಈಗ ನೋಡು, ಈಗ ನನ್ನ ಮನಸ್ಸಿಗೆ ಏನೋ ಒಂದು ಚಂದ ಕಾಣ್ತು, ನಾ ಅಂತೂ ನೋಡು ಮಂಜುಳ ಪಟ್ನ ಹೇಳೇ ಬಿಡ್ತೀನಿ, ಅರೆ ಎಷ್ಟ್ ಚಂದದನ ಇದು ಮಂಜುಳ ಅಂತ ಹೇಳಿ. ಅವಾಗ ನನಗೆ ಏನಸ್ಸು ಗೊತ್ತನ್ನ, ನಕ್ಕಾಗ ನನ್ನ ಮುಖ ಪ್ರಫುಲ್ಲಿತ ಆಗಿ ಅದು ನನಗೂ ಒಂದ್ ರೀತಿಯ ಮುಖಕ್ಕೆ ವ್ಯಾಯಾಮ ಕೂಡ ಕೊಡ್ತದ ಅಂತ ಹೇಳ್ತಾರೆ ತಜ್ಞ ವೈದ್ಯರು.
2: ಖಂಡಿತವಾಗಿಯೂ ಹೌದು. ಅಂದ್ರ ನಾವು ಎಲ್ಲವನ್ನೂ ಕೂಡ ನೀ ಹೇಳ್ದಂಗ ಪ್ರೀತಿಯಿಂದ ನೋಡ್ಬೇಕು, ಸಕಾರಾತ್ಮಕವಾಗಿ ನೋಡ್ಬೇಕು, ಮನಸ್ಸು ಬಿಚ್ಚಿ ಹೇಳ್ಬೇಕು. ಹೇಳುವಿಕೆಯೊಳಗೇನು ನಮಗೆ ದುಡ್ಡಿಲ್ಲಲ್ಲ ಮಾಯ. ಚಂದದ ಚಂದದ, ನಿಂದ ಈ ಡ್ರೆಸ್ ಚಂದದ, ನಿನ್ನ ಈ ಸೀರೆ ಚಂದದ, ಇವತ್ತು ನೀ ಚಂದ ಕಾಣ್ಲಿಕ್ಕತ್ತಿ ಅನ್ನೋದ್ರೊಳಗ ಅದಕ್ಕೇನು ದುಡ್ಡು ಬೀಳುವುದಿಲ್ಲ. ಅದ್ರ ಬದಲಿ ನಮ್ಮ ಒಂದು ಗೆಳೆತನ ಇದರಿಂದ ಇನ್ನೂ ಗಾಢ ಹಾಕೋತಾ ಹೋಗ್ತದ. ಅಯ್ಯೋ ಎಷ್ಟು ನನ್ನ ಬಗ್ಗೆ ಅಭಿಮಾನದಲ್ಲ, ಎಷ್ಟು ನನ್ನ ಬಗ್ಗೆ ಈಕೆಗೆ ಪ್ರೀತಿ ಅದಲ್ಲ ಅಂತೇಳಿ ನಮ್ಮ ಸಂಬಂಧ ಇನ್ನು ಇಮ್ಮಡಿಸ್ತದ.
1: ನೀ ಹೇಳೋ ಮಾತು ಅಗ್ದಿ ಖರೇ ಅದ. ಯಾಕೆ ಗೊತ್ತೇನು ಮಂಜುಳ, ಈ ಸಂಸಾರ ಅನ್ನೋದೇನದಲ್ಲ ಇದು ಒಂದ್ ರೀತಿಯ ಸಮಸ್ಯೆಗಳಿಂದ ಕೂಡಿದ್ದು, ಜಟಿಲತೆ ಅನ್ನೋದು ಇದ್ದೇ ಇರ್ತದ. ಮತ್ತ ಒಬ್ಬ ಮನುಷ್ಯಾಗ ಒಂದ್ ಥರದ ಸಮಸ್ಯೆ, ಇನ್ನೊಂದ್ ಮನುಷ್ಯಾಗ ಇನ್ನೊಂದ್ ಥರದ ಸಮಸ್ಯೆ. ಆದ್ರ ಇವು ಸಮಸ್ಯೆಗಳ ಜೀವನ ಅಲ್ಲ, ಸಮಸ್ಯೆಗಳನ್ನ ನಿಭಾಯಿಸಿ ಮುನ್ನಡಿಬೇಕಾಗ್ತದ. ಅಂತ ಹೊತ್ನಾಗ ನಾವು ಏನೋ ಒಂಥರ ಕೆಟ್ಟ ಮುಖ ಮಾಡಿಕೊಂಡು ಏನ್ ಮಾಡ್ಲೆಪ್ಪ ಅಂತ ಕುತ್ಕೊಂಡಾಗ ನೀ ಹೇಳ್ದಲ್ಲ ನಮ್ಮ ಸ್ನೇಹಿತೆ, ನನ್ನ ಗೆಳತಿ ಬಂದು ಅಲ್ಲ ನೀ ಅವತ್ತು ಸೀರೆ ಉಟ್ಕೊಂಡಿದ್ದೆಲ್ಲ ಅದೆಷ್ಟು ಚಂದ ಕಾಣ್ಲಿಕ್ಕತ್ತಿತ್ತು ಗೊತ್ತೇನ, ಅವತ್ ನೀ ಒಂದ್ ಮಾತು ಹೇಳ್ದಲ್ಲ ಏನ್ ಚಂದ ಕೇಳಿಸ್ತ, ಅವತ್ತೊಂದು ಹಾಡು ಹಾಡ್ದಲ್ಲ ಏನೇನ್ ಚಲೋ ಕೇಳಿಸ್ತಂತಂದಿ ಅಂತ ಇಷ್ಟ ಅಂದ್ರ ಸಾಕ ನಮ್ ಮನಸ್ಸ ಬದಲಾಗ್ಬಿಡ್ತದ. ಅಂದ್ರ ನನಗ ಇವಾಗ ದುಃಖ ಆಗಿದ್ರು ಕೂಡ ಅದನ್ನ ಬಾಜುಕ್ ಸರಿಸಿಟ್ಟು ನಾನು ಒಳ್ಳೇದ್ರ ಕಡೆ ಯೋಚನೆ ಮಾಡ್ಲಿಕ್ ಶುರು ಮಾಡ್ತೀನಿ ನೋಡು.
2: ಅಂದ್ರ ನಮ್ಮ ಮಾತಿನಲ್ಲಿ ಕೂಡ ಒಂದು ಚಲುವು ಇರಬೇಕು ಅಂತ ನೀ ಹೇಳ್ತಿ. ಅಂದ್ರೆ ಚಲುವು ಅಂದ್ರೆ ಇಲ್ಲೇ ಸೌಂದರ್ಯ ಅಂತ ಅರ್ಥ ಅಷ್ಟ ಅಲ್ಲ, ನಮ್ಮ ಮಾತು ಇನ್ನೊಬ್ಬರಿಗೆ

0: ಮೊನಚಾಗಿರಬಾರದು, ಇನ್ನೊಬ್ಬರಿಗೆ ಸವಿಯನ್ನು ಕೊಡುವಂಥದ್ದಿರಬೇಕು, ಕಠೋರವಾಗಿರಬಾರ್ದು. ಅಂದಾಗ ಆ ಮಾತಿನ ಸೌಂದರ್ಯ, ಮಾತಿನ ಚಲುವು ಅದು ಕೂಡ ಇಮ್ಮಡಿಸ್ತದೆ.
1: ಮಾತಿನೊಳಗ ಚಲುವು ಬರಲಿಕ್ಕೆ ಅದರೊಳಗ ಚಲುವಿನ ಭಾವನೆಯೂ ಬೇಕು, ಮತ್ತು ಚಲುವಿನ ಭಾಷೆಯೂ ಬೇಕು. ಭಾಷೆ ಭಾವ ಎರಡೂ ಸೇರಿದಾಗ ಚಲುವು ಇಮ್ಮಡಿಕೊಳ್ತದೆ.
0: ಹಂಗ ನೋಡು, ನೀವು ನಮ್ಮ ಕನ್ನಡ ಭಾಷೆ ಇದ್ರ ಬಗ್ಗೆ ಮಾತಾಡ್ತಾ ಕೂತಿ ಅಂತಂದ್ರೆ ನಿನಗೆ ವೇಳನ ಸಾಲೋದಿಲ್ಲ. ಎಷ್ಟು ಸುಂದರ ಭಾಷೆ, ಸುಲಲಿತ ಭಾಷೆ, ಭಾವಪೂರ್ಣವಾಗಿ ನೀನು ಇದನ್ನ ಅನುಭವಿಸಿ ಮಾತಾಡಬಹುದು.
1: ಹೌದೌದು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಅಂತ ಹಾಡಂಗಿಲ್ಲ ನಾವು.
0: ಹೌದೌದು.
2: ಕವಿನುಡಿ

0: ಹಾಗಾಗಿನೇ ಈ ಹಾಡಿನಿಂದನೇ ನಮ್ಮ ರಾಜ್ಕುಮಾರ್ ಅವರು ಬಹಳಷ್ಟು ಹೆಸರನ್ನು ಪಡೆದ್ರು. ಇವತ್ತಿಗೂ ಕೂಡ ಈ ಹಾಡನ್ನು ನಾವು ಪದೇ ಪದೇ ಕೇಳಬೇಕು ಅಂತ ಅನಿಸ್ತದೆ. ಅಂದರೆ ನಮ್ಮ ಭಾಷೆಯ ಸೌಂದರ್ಯ, ಭಾಷೆಯ ಚೆಲುವು, ಇದರ ಬಗ್ಗೆ ಈ ಹಾಡಿನೊಳಗೆ ಒಂದು ವರ್ಣನೆ ಅದ ನೋಡು.
1: ನೋಡು ಮಂಜುಳ, ಈ ಚೆಲುವು ಒಲವು ಈ ಬಗ್ಗೆ ಮಾತಾಡ್ಕೋತ ಕೂತ್ರೆ ನಮ್ಮ ಮುಖ ಎಷ್ಟು ಪ್ರಸನ್ನ ಆಗಿರ್ತದಲ್ಲ.
0: ಖಂಡಿತವಾಗಿಯೂ ನೋಡು, ಹೊರಗೆ ನಾ ಈಗ ನಿಂಗೆ ಹೇಳಿದ್ನಲ್ಲ, ಮಳೆ ಬಂದು ಎಷ್ಟು ಚಂದ ನಮಗೆ ಪ್ರಕೃತಿ ತನ್ನ ಸೌಂದರ್ಯ ತೋರಿಸ್ಲಿಕ್ಕತ್ತದ. ಅಷ್ಟ ಒಂದು ಸೌಂದರ್ಯ ಇದು, ಬಾಹ್ಯ ಸೌಂದರ್ಯನೂ ಹೌದು, ಆಂತರಿಕ ಸೌಂದರ್ಯನೂ ಹೌದು. ನಮ್ಮಿಬ್ಬರ ನಡು ಅದು ಸದಾ ಕಾಲ ಹಿಂಗ ಇರ್ತದ. ಹಂಗ ಅನ್ಕೊಂಡು ನೀ ಥಂಡ್ಯಾಗ ಬಂದದ ನನಗೆ ಸುಮ್ಮನೆ ಸೌಂದರ್ಯ ಸೌಂದರ್ಯ ಅಂತ ಅಂದ್ಬಿಡ್ಬೇಡ. ಈ ಸೌಂದರ್ಯದ ಜೊತೆಗೆ ಸವಿ ಸವಿಯಾದ ಸಿಹಿ ಸಿಹಿಯಾದ ಒಂದು ಕಪ್ ಕಾಫಿ ಕುಡಿಯೋಣಲ್ಲ.
1: ಅಲ್ಲ, ನನ್ನ ಕೈಯಾಗಿನ ಸವಿ ಸವಿಯಾದ ರುಚಿ ರುಚಿಯಾದ ಕಾಫಿಯನ್ನ ಕುಡಿಯಲಾರದೆ ನಿನ್ನನ್ನ ಹೆಂಗ ಕಳಿಸ್ತೀನಿ ಗೆಳತಿ? ಭಾವಯಾನ, ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್.
2: ಇದೀಗ ಪ್ರಸಾರವಾದ ಭಾವಯಾನ ಕಾರ್ಯಕ್ರಮದ ಮರು ಪ್ರಸಾರವನ್ನು ಇಂದು ಮಧ್ಯಾಹ್ನ 2:40 ಕೇಳಬಹುದು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:30.
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
4: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
3: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ NEFT ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ IFSC ಕೋಡ್ IPOS 0000 DOP ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
4: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ UPI ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
3: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
5: ಪ್ರಕಾರ PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2,00,000 करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ ಅಭಿಮಾನಿ ಶ್ರೋತೃಗಳೇ ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
2: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

ಕೇಳುಗರೆ, ಇಂದು ಬೆಳಗ್ಗೆ 8:30 ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಕ್ಯಾನ್ಸರ್ ವಿಷಯದ ಕುರಿತು ಡಾಕ್ಟರ್ ಪ್ರಕಾಶ್ ರಾಮನ್ಗೌಡರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಾಲಾ ಸಾಮ್ರಾಣಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026, 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ

0: ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ ಶೇಕಡ 7ರಷ್ಟು ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ ಶೇಕಡ 6.4ಕ್ಕೆ ಇಳಿಕೆಯಾಗುವ ಸಾಧ್ಯತೆಯಿದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ ಶೇಕಡ 3ರಷ್ಟು ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ ಶೇಕಡ 3.4ಕ್ಕೆ ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ 2ನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ ಶೇಕಡ 4.6ರಷ್ಟಿದ್ದು, ಮುಂದಿನ ವರ್ಷ ಅದು ಶೇಕಡ 4.1ಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ ಶೇಕಡ 2.3 ಮತ್ತು ಮುಂದಿನ ವರ್ಷ ಶೇಕಡ 2.2ರಷ್ಟು ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್

0: ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಕನ್ನಡ ಚಿತ್ರಗೀತೆಗಳು.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: अरे मोहन भाई, काफी बिजी लग रहे हो.
4: मैं सोच रहा हूँ कि बिजनेस शुरू करूँ. एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी. पेमेंट लिंक भी भेजा है.
3: अरे मोहन भाई, प्रधानमंत्री मुद्रा योजना में कोई एजेंट नहीं होता, धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं।
4: सच
3: सीधा बैंक या वित्त

0: ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್.
4: ನಿಕ್ಷಯ ಮಿತ್ರ ತೋ ಹಮ್ ಸಬ್ ಕಾ ಸಾಥ್ ನಿಭಾತೆ. ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀತ್ ಔರ್ ಟಿಬಿ ಕಿ ಹಾರ್.
5: ನಿಕ್ಷಯ ಮಿತ್ರ इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं.
3: जन-जन का रखे ध्यान टीबी मुक्त भारत अभियान.
4: अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी.
6: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಯುಗಳ ಧ್ವನಿಯಲ್ಲಿ ಕೊಡಗಿನ ಕಾವೇರಿ ಚಿತ್ರದ ಗೀತೆ.

ಚಿತ್ರಗೀತೆ ಕೇಳುತ್ತಿರುವಿರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಪ್ರಕಾಶ್ ರಾಮನ್ಗೌಡರ್ ಅವರು ಇದ್ದಾರೆ. ಅವರು ನಮಗೆ ಇವತ್ತು ಕ್ಯಾನ್ಸರ್ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ಬಹಳಷ್ಟು ಕೇಳುಗರಿಗೆ ಕ್ಯಾನ್ಸರ್ ಅಂದ್ರೆ ಜೀವನ ಇಲ್ಲಿಗೆ ಮುಗೀತು ಅನ್ನುವಂತಹ ಭಾವನೆ ಇರ್ತದೆ. ಇಂತಹ ತಪ್ಪು ಕಲ್ಪನೆಗಳನ್ನ ದೂರ ಮಾಡಿ ಇತ್ತೀಚಿನ ಬೆಳವಣಿಗೆಗಳು, ಚಿಕಿತ್ಸೆಗಳು, ಈ ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬೆಳಕನ್ನ ಚೆಲ್ತಾರೆ. ನಮಸ್ಕಾರ ಸರ್.
1: ನಮಸ್ಕಾರ ಮೇಡಮ್.
0: ಸರ್, ಮೊದಲನೇದಾಗಿ ಕ್ಯಾನ್ಸರ್ ಅಂದ್ರೇನು ಅನ್ನೋದ್ರ ಬಗ್ಗೆ ಹೇಳ್ತೀರಿ?
1: ಮೇಡಮ್, ಕ್ಯಾನ್ಸರ್ ಅಂತಂದ್ರೆ ಇದು ಒಂದು ನಮ್ಮ ದೇಹದ ಕೆಲವೊಂದು ಜೀವಕೋಶಗಳು ಅಂದ್ರೆ ಸೆಲ್ಸ್ ಏನಿರ್ತಾವ, ಕೆಲವೊಂದು ಸೆಲ್ಗಳು ನಿಯಂತ್ರಣ ತಪ್ಪಿ ಹೆಚ್ಚು ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಆಗ್ತಾವ. ಮತ್ತೆ ಅವೆಲ್ಲ ಇಷ್ಟು ಬೆಳಿತಾವ ಅಂದ್ರೆ ದೇಹದ ಇತರ ಭಾಗಗಳಿಗೂ ಸ್ಪ್ರೆಡ್ ಆಗಕ್ಕೆ ಶುರು ಆಗ್ತಾವೆ. ಅದಕ್ಕೆ ನಾವು ಕ್ಯಾನ್ಸರ್ ಅಂತೀವಿ. ಇಟ್ ಇಸ್ ಸಿಂಪಲ್ ಕಾಲ್ಡ್ ಅನ್ಕಂಟ್ರೋಲ್ಡ್ ಗ್ರೋತ್ ಆಫ್ ಎನಿ ಸೆಲ್ ವಿಚ್ ಇಸ್ ನಾಟ್ ಕಂಟ್ರೋಲ್ಡ್. ಅಂದ್ರೆ ನಮ್ಮ ಶರೀರದಲ್ಲಿ ಮೆಕ್ಯಾನಿಸಮ್ ಹೇಗಿದೆ ಮೇಡಮ್, ನಾರ್ಮಲ್ ಎಲ್ಲ ಸೆಲ್ಗಳು ಎಲ್ಲ ಜೀವಕೋಶಗಳಿಗೆ ಕರೆಕ್ಟ್ ಆಗಿ ಬೆಳವಣಿಗೆ ಆಗಲಿಕ್ಕೆ ಕಂಟ್ರೋಲ್ಡ್ ಸಿಸ್ಟಮ್ ಇದೆ. ಈ ನಿಯಂತ್ರಣ ತಪ್ಪಿ ಹೋಗಿ ಸೆಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿ ಶುರು ಆದ್ರೆ ಅದು ಕ್ಯಾನ್ಸರ್ ಗಡ್ಡೆ, ಕ್ಯಾನ್ಸರ್ ತರ ಬೆಳೆದು ಶರೀರಕ್ಕೆ ಜೀವಕ್ಕೆ ತೊಂದರೆಯನ್ನು ಕೊಡ್ತದೆ. ಇದಕ್ಕೆ

0: ಕ್ಯಾನ್ಸರ್ ಅಂತೀವಿ.
1: ಸರ್, ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಕ್ಯಾನ್ಸರ್ಗಳು ಕಂಡು ಬರ್ತಾವ, ಈ ಪ್ರಮಾಣ ಪುರುಷರಲ್ಲಿ ಹಾಗೂ ಮಹಿಳೆಯರಲ್ಲಿ ಎಷ್ಟಿರ್ತದ ಅನ್ನೋದರ ಮಾಹಿತಿಯನ್ನ ನಮಗೆ ಕೊಡಬೇಕು.
0: ಮೇಡಮ್, ಈಗ ಕ್ಯಾನ್ಸರ್ ಅಂತಂದ್ರೆ ನಮಗೆ ಒಂದು ಎಲ್ಲ ಜನರಲ್ಲಿ ಭಯ, ಆಮೇಲೆ ಇದು ಕ್ಯಾನ್ಸರ್ ಬಂದರೆ ನಮ್ಮ ಜೀವ ಮುಗಿದೇ ಹೋಯಿತು ಆ ಥರ ಒಂದು ಕಲ್ಪನೆಯಲ್ಲಿ ಇರ್ತಾರೆ. ಅದು ತಪ್ಪು. ಕ್ಯಾನ್ಸರ್ ನಾವು ಗೆಲ್ಲಬಹುದು, ಜನ ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು, ಅದನ್ನ ಬಹಳ ಬೇಗ ನಾವು ಅದನ್ನ ಕಂಡುಹಿಡಿಬೇಕಾಗ್ತದೆ. ಅದು ನಿಯಂತ್ರಣ ತಪ್ಪಿರೋ ಬೆಳವಣಿಗೆ ಸೆಲ್ಗಳನ್ನ ಮೊದಲೇ ನಾವು ಕಂಡುಹಿಡಿದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದು, ಮತ್ತೆ ಅದನ್ನಿಂದ ಕ್ಯೂರ್ ಕೂಡ ಆಗ್ಬೋದು, ಪೂರ್ತಿ ಕಂಪ್ಲೀಟ್ ಎರಾಡಿಕೇಟ್ ಮಾಡಬಹುದು. ಸೊ ನಮ್ಮ ದೇಶದಲ್ಲಿ ಕಾಮನ್ ಆಗಿ ನಾವು ನೋಡೋದು ಪುರುಷರಲ್ಲಿ, ನಾವು ನೋಡೋದು ನಮ್ಮ ನಾರ್ತ್ ಕರ್ನಾಟಕ ಎಸ್ಪೆಷಲಿ ಬಾಯಿ ಮತ್ತು ನಾಲಿಗೆಗಳ ಕ್ಯಾನ್ಸರು, ಇದರಿಂದ ನಾವು ತಂಬಾಕು ಸೇವನೆಯಿಂದೆಲ್ಲ ಬಹಳ ಆಗ್ತದೆ ನೋಡ್ತೀವಿ. ಶ್ವಾಸಕೋಧ ಕ್ಯಾನ್ಸರ್ನು ಅಷ್ಟೇ ಪ್ರಮಾಣದಲ್ಲಿ ಇರ್ತದೆ. ಅನ್ನನಾಳದ ಕ್ಯಾನ್ಸರ್ ಬಹಳ, ಅಂದ್ರೆ ಇಸೋಫೇಜಿಯಲ್ ಕ್ಯಾನ್ಸರ್ ಹೇಳ್ತೀವಿ, ಮತ್ತೆ ಹೊಟ್ಟೆ ಸ್ಟಮಕ್ ಕ್ಯಾನ್ಸರು, ಮತ್ತೆ ಪ್ರೋಸ್ಟೇಟ್ ಕ್ಯಾನ್ಸರ್, ಇವು ನಮ್ಮ ಪುರುಷರಲ್ಲಿ ಕಾಮನ್ ಆಗಿ ನೋಡುವಂತ ಕ್ಯಾನ್ಸರ್ಗಳು. ಮತ್ತು ಮಹಿಳೆಯರಲ್ಲಿ ಕಾಮನ್ ಆಗಿ ನಾವು ನೋಡ್ತಾ ಇರೋದು ಸ್ತನ ಕ್ಯಾನ್ಸರ್, ಅದು ಬ್ರೆಸ್ಟ್ ಕ್ಯಾನ್ಸರ್. ಬಹಳ ಜನ ಸ್ತನ ಗಡ್ಡೆಗಳನ್ನು ಬಹಳ ನಿಷ್ಕಾಳಜಿ ಮಾಡಿ ಅದು ಒಂದು ಸ್ಟೇಜ್ ದಾಟದ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಆದ್ಮೇಲೆ ಬರ್ತಾರೆ. ಸೊ ಈ ತರ ಎಲ್ಲ ಅವರು ಮಾಡಬಾರ್ದು. ಸ್ತನ ಕ್ಯಾನ್ಸರ್ ಬಹಳ ಅದು, ಅದು ಹೇಗೆ ನಾವು ಅದನ್ನ ಮೊದಲೇ ಡಿಟೆಕ್ಟ್ ಮಾಡ್ಬೇಕು ಹೇಳ್ತೀನಿ. ನೆಕ್ಸ್ಟ್ ಮಹಿಳೆಯರಲ್ಲಿ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್, ಅಂದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್, ಇದು ಕೂಡ ಬಹಳ ಕಾಮನ್ ಆಗಿ ನೋಡುವಂತ ಕ್ಯಾನ್ಸರ್. ಮತ್ತೆ ಅಂಡಾಶಯದ ಓವರಿ ಕ್ಯಾನ್ಸರ್, ಮತ್ತೆ ಕರುಳಿನ ಕ್ಯಾನ್ಸರ್ಗಳು, ಮತ್ತೆ ಶ್ವಾಸಕೋಶದ ಕ್ಯಾನ್ಸರ್ ಅಷ್ಟೇ ನಾವು ಮಹಿಳೆಯರಲ್ಲಿ ಕೂಡ ಕಂಡು ಬರ್ತದೆ. ಸೊ ಇವು ಕಾಮನ್ ಆಗಿ ನಾವು ನೋಡ್ತಾ ಇರುವಂತ ಕ್ಯಾನ್ಸರ್ಗಳು ಮಹಿಳೆಯರಲ್ಲಿ ಮತ್ತೆ ಪುರುಷರಲ್ಲಿ ನೋಡೋದು.
1: ಸರ್, ಯಾವ ಕಾರಣಗಳಿಂದಾಗಿ ಕ್ಯಾನ್ಸರ್ ಕಂಡು ಬರ್ತದೆ ಅನ್ನುವಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀವು ಹೇಳಬೇಕು.
0: ಕ್ಯಾನ್ಸರ್ಗೆ ಕೆಲವೊಂದು ಕಾರಣಗಳಿರ್ತದೆ. ಯಾವಾಗ ಇವು ನಮ್ಮ ನಾರ್ಮಲ್ ಜೀವಕೋಶಗಳು ಕ್ಯಾನ್ಸರ್ ಸೆಲ್ ಆಗಿ ಪರಿವರ್ತನೆ ಹೊಂದ್ತದೆ ಅದಕ್ಕೆ ಕೆಲವೊಂದು ಕಾರಣ ಇರ್ತದೆ, ವಿನಾಕಾರಣ ಆಗುವುದಿಲ್ಲ. ಕೆಲವೊಂದು ಜೆನೆಟಿಕ್ ಇರ್ತಾವೆ, ಜನ್ ಜೀನ್ಸು ಇದು ಇರ್ತದೆ. ಅದು ಫ್ಯಾಮಿಲಿಯಲ್ಲಿ ಅಥವಾ ಕುಟುಂಬದಲ್ಲಿ ಕೆಲವರು ತಂದೆ ತಾಯಿಗೆ ಕ್ಯಾನ್ಸರ್ ಇದ್ರೆ ಮಕ್ಕಳಿಗೆ ಆ ಕ್ಯಾನ್ಸರ್ ಜೀನ್ ಸ್ವಲ್ಪ ರಿಸ್ಕ್ ಇರ್ತದೆ. ಬಟ್ ಮೆಜಾರಿಟಿ ನಾವು ನೋಡೋದು ನಮ್ಮ ಜೀವನ ಶೈಲಿ, ಕೆಲವೊಂದು ನಮ್ಮ ಸುತ್ತಮುತ್ತ ವಾತಾವರಣ, ಅದರಿಂದ ನಾವು ಕ್ಯಾನ್ಸರ್ಗೆ ತುತ್ತಾಗ್ತಾ ಇದೀವಿ. ಉದಾಹರಣೆಗೆ ನಾನು ಹೇಳಕಂದ್ರೆ ಅದರಲ್ಲಿ ತಂಬಾಕು ತಿನ್ನೋದಿರಬಹುದು, ಸಿಗರೇಟ್ ಬೀಡಿ ಸೇವನೆ, ಮತ್ತೆ ಪ್ಯಾಸಿವ್ ಸ್ಮೋಕಿಂಗು ಇದು, ಮತ್ತೆ ಮದ್ಯಪಾನ, ಆಮೇಲೆ ಅನಾರೋಗ್ಯಕರ ಆಹಾರ ಪದ್ಧತಿ, ಎಣ್ಣೆ ಪದಾರ್ಥ, ಕೊಬ್ಬಿನ ಪದಾರ್ಥ, ಮತ್ತೆ ಕೆಲವೊಂದು ಕೆಮಿಕಲ್ಸು, ಪ್ಯಾಕ್ಡ್ ಫುಡ್ಸು, ಈ ತರ ನಾವು ಸೇವನೆ ಮಾಡೋದ್ರಿಂದ ಇದರಿಂದ ನಮ್ಮ ಜೀವಕೋಶಗಳು ಅದಕ್ಕೆ ರಿಸ್ಪಾನ್ಸ್ ಮಾಡಿ ಕೆಲವೊಂದು ಜೀವಕೋಶಗಳು ಸ್ವಲ್ಪ ಕ್ಯಾನ್ಸರ್ ಸೆಲ್ ಆಗಿ ಪರಿವರ್ತನೆ ಹೊಂದ್ತಾವೆ. ಅವು ನಿಯಂತ್ರಣ ತಪ್ಪಿ ಬೆಳೀಲಿಕ್ಕೆ ಶುರು ಆದ್ರೆ ಅದಕ್ಕೆ ನಾವು ಕ್ಯಾನ್ಸರ್ ಅಂತ ಹೇಳ್ತೇವೆ ಅಂತ ಹೇಳಿದೆ. ಮತ್ತೆ ಆಗ್ಲೇ ನಾನು ಹೇಳಿದಾಗೆ ಬೊಜ್ಜು, ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು, ಒಂಥರ ಕೆಟ್ಟ ಜೀವನ ಶೈಲಿ, ಇವುಯಿಂದ ಕ್ಯಾನ್ಸರ್ ರಿಸ್ಕ್ ಹೆಚ್ಚಿರ್ತದೆ. ಕೆಲವೊಂದು ಕ್ಯಾನ್ಸರ್ಗಳು ಕೆಲವೊಂದು ರೋಗಾಣುಗಳಿಂದ ಬರ್ತಾವೆ. ಎಸ್ಪೆಷಲಿ ನಾವು ಹೇಳೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ, ಇದರಿಂದ ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಬರ್ತದೆ. ಈಗ ಇದನ್ನು ನಾವು ತಡೆಗಟ್ಟಲಿಕ್ಕೆ ನಮ್ಮ ಭಾರತದಲ್ಲಿ ಪ್ಯಾಪಿಲೋಮಾ ವ್ಯಾಕ್ಸಿನ್ ಅನ್ನ ಎಲ್ಲ ಅಡೋಲೆಸೆಂಟ್ ಗರ್ಲ್ಸ್ಗೆ, ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ. ಅದರಿಂದ ಸರ್ವೈಕಲ್ ಕ್ಯಾನ್ಸರ್ ಅನ್ನ ನಾವು ತಡೆಗಟ್ಟಬಹುದು. ಮತ್ತೆ ಇನ್ನು ಕೆಲವೊಂದು ವೈರಸ್, ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ, ಇದರಿಂದ ಲಿವರ್ ಕ್ಯಾನ್ಸರ್ ಬರೋ ರಿಸ್ಕ್ ಇರ್ತದೆ. ಸೊ ಇಲ್ಲೊಂದು ಕೆಲವೊಂದು ರೋಗಾಣುಗಳಿಂದ ಕ್ಯಾನ್ಸರ್ ರಿಸ್ಕ್ ಇರ್ತದೆ. ಆಮೇಲೆ ಇನ್ನೊಂದು ಪೊಲ್ಯೂಷನ್, ಕೆಲವೊಂದು ನಾನು ಹೇಳಿದಾಗೆ ಕುಟುಂಬದ ರಿಸ್ಕ್, ಈ ತರ ಕೆಲವೊಂದರಿಂದ ಕ್ಯಾನ್ಸರ್ ಬರೋ ರಿಸ್ಕ್ ಇರ್ತದೆ.
1: ಸರ್, ಈಗ ಕ್ಯಾನ್ಸರ್ ಬರ್ತದ ಅಂತ ಯಾವುದೇ ಒಬ್ಬ ಮನುಷ್ಯನಿಗೆ ಹೆಂಗ್ ಗೊತ್ತಾಗ್ಬೇಕು, ಎಂತಹ ಎಚ್ಚರಿಕೆಯ ಲಕ್ಷಣಗಳನ್ನ ಆ ಮನುಷ್ಯ ಗಮನಿಸಬೇಕು ಅನ್ನೋದರ ಮಾಹಿತಿ ಕೊಡ್ರಿ.
0: ಈಗ ಕ್ಯಾನ್ಸರ್ ಸಡನ್ ಆಗಿ ಒಂದೇ ದಿನದಲ್ಲ ಆಗೋದಲ್ಲ ಮೇಡಮ್. ಅದು ಯಾವಾಗ ನಾನು ಹೇಳಿದೆ, ಈ ಎಲ್ಲ ವಾತಾವರಣ ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಇವೆಲ್ಲ ಇದ್ದಾಗ ಅವ್ರದ್ದು ಜೀವನ ಶೈಲಿ ಎಲ್ಲ ರಿಸ್ಕ್ ಹೇಳಿದೆ, ಅವಾಗ ಏನಾಗುತ್ತೆ, ಕ್ಯಾನ್ಸರ್ ಒಂದ್ ಕಡೆ ಶುರು ಆಯ್ತು ಅನ್ಕೊಳ್ಳಿ, ಉದಾಹರಣೆಗೆ ಸ್ತನ ಕ್ಯಾನ್ಸರ್ ಇರ್ಬೋದು, ಲಂಗ್ ಕ್ಯಾನ್ಸರ್ ಇರ್ಬೋದು, ಆಮೇಲೆ ಪ್ರೋಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಕರಳ ಕ್ಯಾನ್ಸರ್ ಇರ್ಬೋದು, ಅವು ಕೆಲವೊಂದು ಇನಿಷಿಯಲ್ ಅಂದ್ರೆ ಕೆಲವೊಂದು ಲಕ್ಷಣಗಳನ್ನು ಕೊಡ್ತಾವೆ. ಆ ಲಕ್ಷಣಗಳನ್ನು ನಾವು ಇಮಿಡಿಯೇಟ್ ಆಗಿ ನೋಡಿ ಅದಕ್ಕೆ ಕುಲಂಕುಷವಾಗಿ ನಾವು ಟೆಸ್ಟ್ ಮಾಡಿ ಯಾವಾಗ ನಾವು ಕ್ಯಾನ್ಸರ್ನ ಬೇಗ ಕಂಡುಹಿಡಿತೀವಿ ಅಷ್ಟು ಗುಣ ಮತ್ತೆ ಅದನ್ನ ಕ್ಯೂರ್ ಮಾಡೋದು, ಅದರ ಕ್ಯಾನ್ಸರ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯೂಶಲಿ ನಾನು ಉದಾಹರಣೆಗೆ ಹೇಳ್ತೀನಿ, ಕೆಲವೊಂದು ಬಾಯಿ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್ ಹೇಳಿದೆ, ಅವಾಗ ಕೆಲವೊಂದು ಬಾಯಲ್ಲಿ ಹುಣ್ಣಾಗ್ತದೆ ಬಟ್ ಅದು ಮಾಯ್ತಾ ಇಲ್ಲ, ಒಂದು ಗಾಯ ಇದೆ ಅದು ಮಾಯ್ತಾ ಇಲ್ಲ, ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಕ್ಯಾನ್ಸರ್ನ ಅಂತಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು. ಮತ್ತು ಬಾಯಲ್ಲಿ ಬಿಳಿ ಅಥವಾ ಕೆಂಪು ಕಲೆಗಳಿದ್ರೆ ಅದನ್ನ ಸಂಪರ್ಕಿಸಬೇಕು. ಮತ್ತು ಕೆಲವೊಂದ್ಸಾರಿ ಊಟ ನೀರು ನುಂಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಎದೆಯಲ್ಲಿ ಊಟ ಇದೆ ಅಂದ್ರೆ ಅನ್ನನಾಳ ಕ್ಯಾನ್ಸರ್ ಇರಬಹುದು. ಕೆಲವೊಂದು ಶ್ವಾಸಕೋಶದ ಕ್ಯಾನ್ಸರ್ ಅಂದ್ರೆ ನಿರಂತರ ಕೆಮ್ಮ ಬರೋದು, ಕಫದಲ್ಲಿ ರಕ್ತ ಬರೋದು, ಆಮೇಲೆ ಉಸಿರಾಟ ತೊಂದರೆ ಆಗೋದು, ಮತ್ತೆ ವಿನಾಕಾರಣ ತೂಕ ಕಡಿಮೆ ಆಗೋದು. ಮೇನ್ ಅಂದ್ರೆ ತೂಕ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದೆ, ಊಟ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದೆ. ಕೆಲವೊಂದು ಸ್ತನ ಕ್ಯಾನ್ಸರ್ ಹೇಳಿದಾಗೆ ಸ್ತನದಲ್ಲಿ ಸ್ವಲ್ಪ ಗಡ್ಡೆ ಆಗೋದು, ಆಮೇಲೆ ಸ್ತನದ ಆಕಾರದಲ್ಲಿ ಬದಲಾವಣೆ ಆಗೋದು, ಕೆಲವೊಂದು ಸ್ತನದಿಂದ ರಕ್ತ ಅಥವಾ ಏನಾದರೂ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಬರೋದು, ಈ ತರ ಕೆಲವೊಂದು ಲಕ್ಷಣ ಬಂದ್ರೆ ಅದು ಇಮಿಡಿಯೇಟ್ ಆಗಿ ವೈದ್ಯರ ಕನ್ಸಲ್ಟ್ ಮಾಡಬೇಕು. ಸೊ ನಾವು ಇದು ಬ್ರೆಸ್ಟ್

0: ಕ್ಯಾನ್ಸರ್ ಸ್ಕ್ರೀನಿಂಗ್ ಮಹಿಳೆಯರಲ್ಲಿ ಹೇಳ್ತೀವಿ, 20 ವರ್ಷದ ನಂತರ ಅಥವಾ 18 ವರ್ಷದ ನಂತರ ಅವರು ರೆಗ್ಯುಲರ್ ಆಗಿ ತಮ್ಮ ಸ್ತನವನ್ನು ಎಕ್ಸಾಮಿನ್ ಮಾಡಬೇಕು. ತಾವೇ ಈಗ ಜಳಕ ಮಾಡುವಾಗ ದಿನಕ್ಕೊಂದ್ಸಾರಿ ಅಥವಾ ವಾರಕ್ಕೊಂದ್ಸಾರಿ ತಮ್ಮ ಸ್ತನವನ್ನು ಚೆಕ್ ಮಾಡ್ತಾ ಇರಬೇಕು. ಏನಾದರೂ ಗಡ್ಡೆ ಥರ ಏನಾದರೂ ಇದ್ರೆ ಇಮಿಡಿಯೇಟ್ ಆಗಿ ವೈದ್ಯರಿಗೆ ಹೋಗಿ ಭೇಟಿಯಾಗಿ ಅದನ್ನು ಕೂಲಂಕಷವಾಗಿ ಚೆಕ್ ಮಾಡ್ಕೋಬೇಕು. ಸೊ ಅದರಿಂದ ಅವರು ಮೊದಲೇ ಡಿಟೆಕ್ಟ್ ಮಾಡಬಹುದು. ಆಮೇಲೆ ಕೆಲವೊಂದು ನಾನು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದೆ, ಅದರಿಂದ ಸ್ವಲ್ಪ ಡೇಟ್ ಏನಾಗ್ತಾ ಇರ್ತದೆ, ಮಧ್ಯ ಮಧ್ಯ ಕೆಲವೊಂದು ರಕ್ತಸ್ರಾವಾಗೋದು, ಆಮೇಲೆ ಕೆಲವೊಂದು ದಾಂಪತ್ಯ ಸಂಬಂಧ ನಂತರ ರಕ್ತಸ್ರಾವಾಗೋದು, ಆಮೇಲೆ ಋತು ಬಂಧದ ನಂತರ ರಕ್ತಸ್ರಾವಾಗೋದು, ಈ ತರ ಕೆಲವೊಂದು ಆದ್ರೆ ಅದೇನೋ ತೊಂದರೆ ಇದೆ ಅಂತ.
1: ಸರ್, ಈಗ ಕೆಲವೊಮ್ಮೆ ಜನ ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ, ಅವ ಸೂಚನೆಗಳು ಅಪಾಯಕಾರಿ ಇರ್ತಾವ, ಆದ್ರ ಇದೇನ್ ಬಿಡು ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ.
0: ಬಹಳ ಜನ ಆತರ ಮಾಡ್ತಾರೆ ಮೇಡಮ್.
1: ಸರ್, ಈ ತರ ಸಾಮಾನ್ಯವಾಗಿ ಜನರು ಗಮನಿಸಬೇಕಾದಂತಹ ಅಪಾಯಕಾರಿ ಸೂಚನೆಗಳು ಕ್ಯಾನ್ಸರ್ ನಲ್ಲಿ ಏನಿರ್ತಾವ, ಅದ್ರ ಬಗ್ಗೆ ಮಾಹಿತಿ?
0: ಇವು ಕೆಲವೊಂದು ಲಕ್ಷಣಗಳನ್ನು ನಾನು ಈಗ ಏನ್ ಹೇಳ್ತೀನಿ, ಅದು ಸ್ವಲ್ಪ ಎಲ್ಲರ ತಲೆಯಲ್ಲಿ ಇರಬೇಕು. ಎಸ್ಪೆಷಲಿ ನಾನು ಆಗ್ಲೇ ಹೇಳಿದಾಗೆ, ಏನೋ ವಿನಾಕಾರಣ ಅವರಿಗೆ ತೂಕ ಕಡಿಮೆ ಆಗಕ್ಕೆ ಶುರು ಆಗ್ತದೆ. ಸೊ ಸ್ವಲ್ಪ ಹಸಿವು ಕಡಿಮೆ ಆಗೋದು ಮತ್ತೆ ತೂಕ ಕಡಿಮೆ ಆಗಕ್ಕೆ ಶುರು ಆದ್ರೆ ಏನೋ ತೊಂದರೆ ಇದೆ, ಮತ್ತೆ ಸ್ವಲ್ಪ ವಯಸ್ಸಾದವರಿಗೆ ಡೆಫಿನೆಟ್ ಕ್ಯಾನ್ಸರ್ ರಿಸ್ಕ್ ಹೆಚ್ಚಿರ್ತದೆ, ಅವರು ಮಾಡಬೇಕು. ಮತ್ತೆ ಕೆಲವು ಬಾರಿ ದೀರ್ಘಕಾಲದ ಜ್ವರ ಬರೋದು, ದೇಹದಲ್ಲಿ ಯಾವುದೇ ಭಾಗದಲ್ಲಿ ಒಂದು ಏನಾದರೂ ಗಡ್ಡೆ ಕಾಣ್ತು ಮತ್ತೆ ಅದು ನೋವಿಲ್ಲ, ಹಾಗೆ ಗಡ್ಡೆ ಸ್ವಲ್ಪ ಬೆಳೀತಾ ಇದೆ, ಏನೇ ಇರಲಿ ಗಡ್ಡೆ ಅದನ್ನ ಹೋಗಿ ತೋರಿಸ್ಬೇಕು. ಕೆಲವೊಂದು ಗುಣವಾಗದ ಹುಂಡು, ಅಂದ್ರೆ ಗುಣವಾಗದ ಹುಣ್ಣು, ಗಾಯ ಇದೆ ಮಾಯ್ತಾ ಇಲ್ಲ, ಸೊ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಹೊಂದಿದೆ ನೋಡ್ಬೇಕಾಗ್ತದೆ. ನಿರಂತರ ನೋವುಗಳು, ಬೆನ್ನು ನೋವು, ಹೊಟ್ಟೆ ನೋವು, ಯಾವುದೇ ನೋವು ಇರಲಿ, ನೋವು ಕಡಿಮೆ ಆಗ್ತಾ ಇಲ್ಲ. ನಾವು ನಾರ್ಮಲ್ ಆಗಿ ಏನಾದರೂ ಔಷಧೋಪಚಾರ ಮಾಡಿದ್ರೆ ನೋವು ಕಡಿಮೆ ಆಗ್ತಾ ಇಲ್ಲ, ಆ ತರ ಇದ್ರೆ ಅದೇನೋ ಕಾರಣ ಇದೆ ಅಂತ ನಾವು ಚೆಕ್ ಮಾಡಬೇಕು. ಕೆಲವೊಂದು ಧ್ವನಿಯಲ್ಲಿ ಬದಲಾವಣೆ ಬಂತು ಅಂದ್ರೆ ಸ್ವಲ್ಪ ಲ್ಯಾರಿಂಗ್ಸ್ ಅಲ್ಲಿ ಏನಾದರೂ ಗಡ್ಡೆ ಬೆಳೆದು ಧ್ವನಿ ಬದಲಾವಣೆ ಆಗ್ತಾ ಇದೆ ನೋಡಬೇಕು. ಕೆಲವೊಂದು ನುಂಗ್, ನಾನು ಹೇಳಿದಾಗೆ ನೀರು ಅಥವಾ ಊಟ ಮಾಡುವಾಗ ನುಂಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅನ್ನನಾಳದ ಕ್ಯಾನ್ಸರ್ ಡೆವಲಪ್ ಆಗ್ತಾ ಇದೆ ಅಂತ ನೋಡ್ಬೇಕಾಗ್ತದೆ. ಆಮೇಲೆ ಅಸಾಮಾನ್ಯ ರಕ್ತಸ್ರಾವ ಆಗೋದು, ನಾನು ಹೇಳಿದೆ ಮೋಷನ್ ಅಲ್ಲಿ ರಕ್ತ ಹೋಗೋದು, ಆಮೇಲೆ ಹೆಣ್ಣು ಮಕ್ಕಳಿಗೆ ಡೇಟ್ ಮಧ್ಯೆ ರಕ್ತ ಹೋಗೋದು, ಈ ತರ ಕೆಲವೊಂದೇನು ನಾನು ಲಕ್ಷಣ ಆಗ್ಲೇ ಹೇಳಿದೆ. ಇವೆಲ್ಲ ಏನೇ ಲಕ್ಷಣ ಇರಲಿ, ಇಮಿಡಿಯೇಟ್ ಆಗಿ ವೈದ್ಯರ ಹತ್ರ ಹೋಗಿ ಎಲ್ಲ ಚೆಕ್ ಮಾಡಿದಾಗ ಅದು ಕ್ಯಾನ್ಸರ್ ಹೌದು ಅಲ್ವಾ ಅಥವಾ ಬೇರೆ ಏನಾದರೂ ಕಾರಣ ಇದೆ ಅಂತ ಚೆಕ್ ಮಾಡಿ ಎಲ್ಲರೂ ಕ್ಲಿಯರ್ ಮಾಡ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಅದು ಕ್ಯಾನ್ಸರ್ ಅಂತ ಮೊದಲೇ ಡಿಟೆಕ್ಟ್ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅದನ್ನು ಕ್ಯೂರ್ ಕೂಡ ಮಾಡಬಹುದು. ಇಫ್ ಕ್ಯಾನ್ಸರ್ ಡಿಟೆಕ್ಟೆಡ್ ಅರ್ಲಿ ಇಟ್ ಈಸ್ ಕ್ಯೂರೇಬಲ್. ಒಂದು ಫೋರ್ತ್ ಸ್ಟೇಜ್ ಹೋದ ಮೇಲೆ ಕಂಟ್ರೋಲೇಬಲ್ ಆಗ್ತದೆ, ಬಟ್ ಕ್ಯೂರೇಬಲ್ ಆಗುದಿಲ್ಲ. ಬಟ್ ಅದಕ್ಕೂ ಈಗ ಎಲ್ಲ ಚೆನ್ನಾಗಿರುವ ಔಷಧಿಗಳು ಬಂದಿದೆ, ಚೆನ್ನಾಗಿರೋ ಟ್ರೀಟ್ಮೆಂಟ್ ಬಂದಿದೆ, ಹೀಗಾಗಿ ನಾವು ಎಲ್ಲ ಕ್ಯಾನ್ಸರ್ಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಟ್ರೋಲ್ ಮಾಡಬಹುದು, ಕ್ಯೂರ್ ಕೂಡ ಮಾಡಬಹುದು.
1: ಸರ್, ಈಗ ನೀವು ಎಲ್ಲಾ ಲಕ್ಷಣಗಳನ್ನ ಹೇಳಿದ್ರಿ, ಯಾವ ರೀತಿ ಅಪಾಯಗಳು ಬಂದಾಗ ನಾವು ಗಮನಿಸಬೇಕು ಅನ್ನೋದನ್ನ ಹೇಳಿದ್ರಿ, ಯಾವ ರೀತಿಯ ಲಕ್ಷಣಗಳು ಬಂದಾಗ ನಮ್ಮ ಗಮನ ಅಲ್ಲಿರಬೇಕು ಅಂತ ನೀವು ಹೇಳಿದ್ರಿ. ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗುದೇ ಇಲ್ಲ, ನೀವು ಹೇಳಿದಂತ ಲಕ್ಷಣಗಳು ಇದ್ದಾಗೂ ಕೂಡ. ಇಂಥ ಸಂದರ್ಭದಲ್ಲಿ ಈ ಆರಂಭಿಕ ತಪಾಸಣೆ, ಮೊದಲನೇದಾಗಿ ಡಾಕ್ಟರ್ ಕಡೆ ಹೋಗೋದು, ಅದು ಎಷ್ಟು ಮಹತ್ವದ್ದು ಅಂತ ಹೇಳ್ತೀರಿ?
0: ಈಗ ಮೇಡಮ್, ಕ್ಯಾನ್ಸರ್ ನಾವು ಅದರದ್ದು ಒಂದ್ಸಾರಿ ಬಂದ್ರೆ ಅದರದ್ದು ಸಫರಿಂಗ್, ಅದರದ್ದು ಖರ್ಚು, ಅದರಿಂದ ಜೀವ ಲಾಸ್ ಆಗೋದು, ಇದೆಲ್ಲ ನೋಡಿರ್ತೀವಿ. ಹೀಗಾಗಿ ರೆಗ್ಯುಲರ್ ಚೆಕಪ್ ಮಾಡ್ತಾ ಇರೋದು ಬಹಳ ಉತ್ತಮ. ಅದಕ್ಕೆ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತೀವಿ. ಕೆಲವೊಂದು ಸ್ಕ್ರೀನಿಂಗ್ ನಾವು ಮಾಡಬಹುದು. ಮಹಿಳೆಯರಲ್ಲಿ ಎಸ್ಪೆಷಲಿ ನಾವು ಸ್ತನಗಳ ಕ್ಯಾನ್ಸರ್ ಸ್ಕ್ರೀನಿಂಗು, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ರೆಗ್ಯುಲರ್ ಆಗಿ ಅವ್ರು ಮಾಡ್ತಾ ಇದ್ರೆ ಸ್ತನದಲ್ಲಿ ಗಡ್ಡೆ ಗಿಡ್ಡೆ ಅಂತ ಈ ತರ ನೋಡಬಹುದು. ಮತ್ತೆ ರೆಗ್ಯುಲರ್ ಆಗಿ ಹಂಗೇನಾದ್ರೂ ಡೌಟ್ ಇದ್ರೆ ಮ್ಯಾಮೋಗ್ರಫಿ ಅಂತ ಮಾಡಬಹುದು. ಆಮೇಲೆ ಅದೇ ತರ ನಾನು ಹೇಳಿದಾಗೆ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅಂತ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಏನಾದ್ರು ಸ್ವಲ್ಪ ಸೆಲ್ಗಳಲ್ಲಿ ಬದಲಾವಣೆ ಬಂದ್ರೆ ಮೊದಲೇ, ಇನ್ನೂ ಪ್ರೀ ಮ್ಯಾಲಿಗ್ನೆಂಟ್ ಅಂತೀವಿ ಅಂದ್ರೆ ಇನ್ನೂ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಹೊಂದಿರುವುದಿಲ್ಲ, ಆ ಸ್ಟೇಜಲ್ಲೇ ನಾವು ಡಿಟೆಕ್ಟ್ ಮಾಡಬಹುದು. ಇವೆಲ್ಲ ಸಿಂಪಲ್ ಟೆಸ್ಟ್, ಖರ್ಚಿಲ್ಲ. ಅದು ಪ್ಯಾಪ್ ಸ್ಮಿಯರ್ ಮಾಡಿದ್ರೆ ನಾವು ಸರ್ವೈಕಲ್ ಕ್ಯಾನ್ಸರ್ನ ಮೊದಲೇ ಡಿಟೆಕ್ಟ್ ಮಾಡಿ ಅದಕ್ಕೆ ಗರ್ಭಕೋಶದ ಆಪರೇಷನ್ ಅಥವಾ ಅದರದ ಟ್ರೀಟ್ಮೆಂಟ್ ಮಾಡಬಹುದು. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಪರೀಕ್ಷೆ ಮಾಡಿ ಅದು ಪಾಸಿಟಿವ್ ಬಂದ್ರೆ ಅಥವಾ ವ್ಯಾಕ್ಸಿನ್ ಇದೆ ತಡೆಗಟ್ಟಲಿಕ್ಕೆ ಅವನ್ನೆಲ್ಲ ಮಾಡಬಹುದು. ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಯೂಶಲಿ ಯಾರು ತಂಬಾಕು ತಿಂತಾ ಇರ್ತಾರೆ, ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಾರೆ, ನಾನು ಆಗ್ಲೇ ಹೇಳಿದೆ ಯಾರಿಗೆ, ಅವರಿಗೆ ನಿಯಮಿತವಾಗಿ ಬಾಯಿ ಚೆಕಪ್ಪು ಮತ್ತೆ ಏನಾದ್ರು ಲಕ್ಷಣ ಬಂದ್ರೆ ಎಂಡೋಸ್ಕೋಪಿ ಅನ್ನ ರುಟೀನ್ ಎಲ್ಲ ಚೆಕಪ್ ಮಾಡ್ತಾ ಇರೋದು. ಏನಾದ್ರು ಗಡ್ಡೆಗಳು ಇದೆಯಾ ಅಥವಾ ಅವ್ರದ್ದು ವೇಟ್ ಲಾಸ್ ಆಗ್ತಾ ಇದೆ, ರೆಗ್ಯುಲರ್ ಆಗಿ ನಾವು ರುಟೀನ್ ಚೆಕಪ್ ಮಾಡ್ತಾ ಇದ್ರೆ ಅವು ಏನಾದ್ರು ಕಂಡು ಬಂದ್ರೆ, ಈ ತರ ನಾನು ಹೇಳಿದಾಗೆ ಲಕ್ಷಣ ಕಂಡು ಬಂದ್ರೆ ಅದು ಇನ್ನೂ ನೆಕ್ಸ್ಟ್ ಮುಂದೆ ಹೆಜ್ಜೆ ಹೋಗಿ ಎಲ್ಲ ಡಿಟೇಲ್ ಆಗಿ ಚೆಕಪ್ ಮಾಡಿ ಏನಾದ್ರು ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದು ನಾವು ಕೂಲಂಕಷವಾಗಿ ಚೆಕ್ ಮಾಡಿ ಕಂಡು ಹಿಡಿದು ಟ್ರೀಟ್ಮೆಂಟ್ ಅನ್ನ ಅವರಿಗೆ ಹೇಳಬಹುದು.
1: ಸರ್, ಈಗ ಕ್ಯಾನ್ಸರ್ ಬರಲೇಬಾರದು, ಇದನ್ನ ತಡೆಗಟ್ಟಬೇಕು ಅಂದ್ರೆ ಜನರು ಏನ್ ಮಾಡಬೇಕು ಅಂತ ಹೇಳ್ತೀರಿ?
0: ಮೊದಲೇದಾಗಿ ಕ್ಯಾನ್ಸರ್ ಯಾರಿಗೂ ಬರಲೇಬಾರದು ಅಂದ್ರೆ ನಿಮ್ಮ ಜೀವನ ಶೈಲಿಯನ್ನ ಒಳ್ಳೇದಾಗಿ ಇಟ್ಟುಕೊಳ್ಬೇಕು. ನಾನು ಆಗ್ಲೇ ಹೇಳಿದಾಗೆ ಸರಿಯಾದ ಆಹಾರ ಪದ್ಧತಿ, ಸರಿಯಾದ ವ್ಯಾಯಾಮ, ಚೆನ್ನಾಗಿ ನಿದ್ದೆ ಇದ್ರೆ ಆರೋಗ್ಯ ಚೆನ್ನಾಗೇ ಇರ್ತದೆ, ಯಾವುದು ಇದು ಬರಲ್ಲ. ಮತ್ತೆ ನಾವು ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇರುವಾಗ ಅದು ಒಳ್ಳೆ ಆರೋಗ್ಯ ಬಗ್ಗೆ ಇವೆಲ್ಲ ನಾವು ಹೇಳುದು. ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಬಗ್ಗೆ ಹೇಳಬೇಕಾದ್ರೆ ಯಾವುದು ಹ್ಯಾಬಿಟ್ಸ್, ಎಸ್ಪೆಷಲಿ ತಂಬಾಕು ಮದ್ಯಪಾನವನ್ನ ತ್ಯಜಿಸಬೇಕು, ಮಾಡೋ ಹಾಗಿಲ್ಲ. ದೇರ್ ಇಸ್ ನೋ

0: ಸೇಫ್ ಲಿಮಿಟ್. ಇದಕ್ಕೆ ಸ್ವಲ್ಪ ಲಿಮಿಟ್ ಅಲ್ಲಿ ನಾವು ತಗೊಂಡ್ರೆ ನಡೀತದ, ಲಿಮಿಟ್ ದಾಟಿದ್ರೆ ಕ್ಯಾನ್ಸರ್ ಬರ್ತಾವ ಅಥವಾ ಬೇರೆ ರೋಗ ಬರ್ತಾವ, ಹಾಗೇನಿಲ್ಲ. ಇವಕ್ಕೆ ಯಾವಕ್ಕೂ ಲಿಮಿಟ್ ಇಲ್ಲ, ಯಾವುದು ಮಾಡಲೇಬಾರದು. ಸ್ವಲ್ಪ ಪ್ರಮಾಣ ಕೂಡ ಕೆಲವೊಂದು ಜನರಿಗೆ ಅದು ಕ್ಯಾನ್ಸರ್ ಆಗಿ ಮಾಡಬಹುದು, ಕೆಲವೊಬ್ಬರಿಗೆ ಹೆಚ್ಚಿನ ಪ್ರಮಾಣ ತಗೊಂಡ್ರೆ ಕ್ಯಾನ್ಸರ್ ಆಗ್ಲಿಕ್ಕಿಲ್ಲ. ಸೊ ಅವರ ಶರೀರ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತದೆ ಅದ್ರ ಮೇಲೆ ಹೋಗ್ತದೆ. ಸೊ ಇವನ್ನ ಮಾಡಬಾರದು. ಪ್ರತಿದಿನ ನಾನು ಹೇಳಿದಾಗೆ ತರಕಾರಿ ಹಣ್ಣುಗಳನ್ನು ಸೇವಿಸಬೇಕು, ನಿಯಮಿತ ವ್ಯಾಯಾಮ ಮಾಡಬೇಕು, ದೇಹ ತೂಕವನ್ನು ನಿಯಂತ್ರಣ ಇಡಬೇಕು, ಬಜ್ಜು ಬರದಾಗಿ ನೋಡಬೇಕು. ಮತ್ತೆ ಕೆಲವೊಂದು ತಡೆಗಟ್ಟಲಿಕ್ಕೆ ನಾನು ಆಗಲೇ ಹೇಳಬೇಕಾದ್ರೆ ಮೆಡಿಕಲ್ ಅಲ್ಲಿ ನಾನು ಹೇಳಿದೆ, ಹ್ಯೂಮನ್ ಪ್ಯಾಪಿಲೋಮಾ ವ್ಯಾಕ್ಸಿನ್ ವೈರಸ್ ವ್ಯಾಕ್ಸಿನ್ ಬಂದಿದೆ. ಇದು ಎಲ್ಲ ಹೆಣ್ಣು ಮಕ್ಕಳಿಗೆ ಅದನ್ನು ವ್ಯಾಕ್ಸಿನ್ ಕೊಟ್ಟರೆ ಅದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಆಗಲ್ಲ ಅವರಿಗೆ. ಹೀಗಾಗಿ ನಾವು ಗರ್ಭಕೋಶದ ಕಂಠದ ಸರ್ವೈಕಲ್ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು. ಸೊ ಅದೆಲ್ಲ ನಾವು ಈಗ ಗೌರ್ಮೆಂಟ್ ಇಂದ ಕೊಡ್ತಾ ಇದ್ದಾರೆ. ಆಮೇಲೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್, ಇದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಎಲ್ಲ ನಾವು ಈ ಚಿಕ್ಕ ಮಕ್ಕಳಿಂದನೇ ಕೊಡ್ತಾ ಇದ್ದಾರೆ, ಅದು ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲೇ ಬಂದ್ಬಿಟ್ಟಿದೆ. ಹೀಗಾಗಿ ಅವರಿಗೆ ಹೆಪಟೈಟಿಸ್ ಬಿ ವೈರಸ್ ಇನ್ಫೆಕ್ಷನ್ ಆಗಲ್ಲ, ಹೆಪಟೈಟಿಸ್ ಬಿ ಸಂಬಂಧಪಟ್ಟಾಗೆ ಲಿವರ್ ಕ್ಯಾನ್ಸರ್ ಬರಲ್ಲ. ಸೊ ಹೀಗಾಗಿ ಇವೆಲ್ಲ ತಡೆಗಟ್ಟುವಂತ ನಮ್ಮ ಮೆಡಿಸಿನ್ಸ್. ಮತ್ತೆ ಇದ್ರ ಜೊತೆ ಮೇನ್ ನಾನು ಸ್ಟ್ರೆಸ್ ಮಾಡೋದು ಎಲ್ಲರಿಗೆ ಅಂದ್ರೆ ರೆಗ್ಯುಲರ್ ಹೆಲ್ತ್ ಚೆಕಪ್. ಇದು ಹೃದಯ ತೊಂದರೆ ಇರಬಹುದು, ಶುಗರ್ ತೊಂದರೆ ಇರಬಹುದು, ಬಿಪಿ ಇರಬಹುದು, ಅಥವಾ ಕ್ಯಾನ್ಸರ್ ಇರಬಹುದು, ಎಲ್ಲದಕ್ಕೂ ಒಂದೇ ತಡೆಗಟ್ಟಬೇಕು. ನಾವು ಏನು ತೊಂದರೆ ನನಗೆ ಬರದಾಗಿ ನೋಡ್ಬೇಕಂದ್ರೆ ರೆಗ್ಯುಲರ್ ಚೆಕಪ್, ರೆಗ್ಯುಲರ್ ಚೆಕಪ್, ರೆಗ್ಯುಲರ್ ಚೆಕಪ್, ಅದೇ ಆನ್ಸರ್. ಅದನ್ನ ಮಾಡ್ತಾ ಇದ್ರೆ ನೀವು ಮೊದಲೇ ನಾವೆಲ್ಲ ಕಂಡುಹಿಡ್ಕೊಂಡು ಅದ್ರ ಬಗ್ಗೆ ನಿಷ್ಕಾಮವಾಗಿ ಇರಬಹುದು.
1: ಸರ್, ಕೊನೆಯದಾಗಿ ಕ್ಯಾನ್ಸರ್ ಬಗ್ಗೆ ಭಯ ಪಟ್ಕೊಳ್ಳೋ ಜನರಿಗೆ, ಬಂದವರಿಗೆ, ಮುಂದೆ ಬಾರದಿರ್ಲಿ ಅಂತ ಎಚ್ಚರಿಕೆ ವಹಿಸಬೇಕಾದವರಿಗೆ ನೀವೇನ್ ಸಂದೇಶ ಕೊಡ್ತೀರಿ?
0: ಮೇಡಮ್, ಕ್ಯಾನ್ಸರ್ ಅಂದ್ರೆ ಅದು ಜೀವನದ ಅಂತ್ಯ ಅಲ್ಲ. ಆರಂಭಿಕ ಹಂತದಲ್ಲಿ ಅದನ್ನು ನಾವು ಕಂಡುಹಿಡಿದರೆ ಅದನ್ನ ನಾವು ಸಂಪೂರ್ಣವಾಗಿ ಗುಣಪಡಿಸಬಹುದು, ಕ್ಯಾನ್ಸರ್ ಫ್ರೀ ಜೀವನ ನಡೆಸಬಹುದು. ಅದಕ್ಕೆ ಯಾವಾಗಲಾದರೂ ಅನುಮಾನಾಸ್ಪದ ಲಕ್ಷಣ ನಿಮಗೆ ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೆಲವು ಜನ ಬಂದಿರ್ತಾರೆ, ನಮ್ಮ ತಾಯಂದಿರು 50-60 ವರ್ಷದವರು, ಇಲ್ಲ ಗಡ್ಡೆ ನನಗೆ ಸ್ತನದಲ್ಲಿದೆ, ಒಂದು ತಿಂಗಳಿಂದ ಇದೆ, 15 ದಿನದಿಂದ ಇದೆ, ಒಂದು 2-3 ತಿಂಗಳಿಂದ ಇದೆ, ಈ ಥರ ಎಲ್ಲ ಬರ್ತಾರೆ. ಸೊ ಆ ಥರ ನಿರ್ಲಕ್ಷ್ಯ ಮಾಡಬಾರ್ದು. ಸಮಯಕ್ಕೆ ಸರಿಯಾಗಿ ವೈದ್ಯರನ್ನ ಸಂಪರ್ಕಿಸಬೇಕು. ನಿಮಗೇನೇ ನಿಮಗೆ ಡೌಟ್ ಬಂತು, ಸಂಶಯ ಬಂತು, ಇಮ್ಮಿಡಿಯೇಟ್ ಆಗಿ ವೈದ್ಯರನ್ನ ಸಂಪರ್ಕ ಮಾಡಿ. ಮತ್ತೆ ಯೂಶಲಿ ನಮ್ಮ ಕ್ಯಾನ್ಸರ್ ವಿರುದ್ಧದ ನಮ್ಮ ಅಸ್ತ್ರಗಳು ನಾನು ರಿಪೀಟೆಡ್ ಹೇಳ್ತಾ ಇರ್ತೀನಿ, ನಿಮ್ಮ ಅವೇರ್ನೆಸ್, ಜಾಗೃತಿ, ಅದನ್ನು ತಡೆಗಟ್ಟೋದು ಹೇಗೆ ಅದರ ಬಗ್ಗೆ ಮಾಹಿತಿ, ಮತ್ತೆ ಆರಂಭಿಕ ಪತ್ತೆದಲ್ಲಿ ಹೇಗೆ ಕಂಡುಹಿಡಿಬೇಕು, ಯಾವ ಲಕ್ಷಣಗಳನ್ನು ನೀವು ಸ್ಟಡಿ ಮಾಡ್ರಿ, ಎಲ್ಲರೂ ಸಾರ್ವಜನಿಕರು ಅದರ ಬಗ್ಗೆ ಮಾಹಿತಿ ಇರಬೇಕು. ಮತ್ತೆ ಸಕಾಲಿಕ ಚಿಕಿತ್ಸೆ, ಇನ್ ಟೈಮ್ ಟ್ರೀಟ್ಮೆಂಟ್ ನೀವು ತಗೊಂಡ್ರೆ ಮತ್ತೆ ವೈದ್ಯರು ಹೇಳ್ತಾರ ಹಾಗೆ ಪಾಲಿಸಬೇಕು. ಮತ್ತೆ ಕ್ಯಾನ್ಸರ್ ಅಂದ ತಕ್ಷಣ ಅದು ಟ್ರೀಟ್ಮೆಂಟು, ಇದು ಟ್ರೀಟ್ಮೆಂಟು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದು ತಿಂದ್ರೆ ಬರಲ್ಲ, ಇದು ತಿಂದ್ರೆ ಆರಾಮಾಗತ್ತೆ, ಮತ್ತೆ ಬೇರೆ ಬೇರೆ ಪದ್ಧತಿ ಟ್ರೀಟ್ಮೆಂಟು, ಈ ತರ ನೀವು ಎಲ್ಲ ಪ್ರಯೋಗ ಮಾಡ್ಲಿಕ್ಕೆ ಹೋಗಬಾರ್ದು. ಕ್ಯಾನ್ಸರ್ದ ಯಾವ್ದು ಸ್ಪೆಷಲಿಸ್ಟ್ ಡಾಕ್ಟರ್ ಇರ್ತಾರೆ ಅವ್ರ ಹತ್ರನೇ ನೀವು ಅವ್ರು ಹೇಳದಾಗೆ ಮಾಹಿತಿ ಪ್ರಕಾರ ಟ್ರೀಟ್ಮೆಂಟ್ ತಗೋಬೇಕು.
1: ಒಳ್ಳೇದು ಸರ್, ಇದುವರೆಗೆ ನೀವು ಕ್ಯಾನ್ಸರ್ ಬಗ್ಗೆ ಸಮಗ್ರ ಮಾಹಿತಿಯನ್ನ ನಮ್ಮೆಲ್ಲ ಕೇಳುಗರಿಗೆ ಕೊಟ್ಟಿದ್ದೀರಿ, ಅವರೆಲ್ಲರ ಪರವಾಗಿ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ಧನ್ಯವಾದ.
2: ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಇದುವರೆಗೂ ಕ್ಯಾನ್ಸರ್ ಈ ವಿಷಯ ಕುರಿತಂತೆ ಡಾಕ್ಟರ್ ಪ್ರಕಾಶ್ ರಾಮನಗೌಡರ್ ಅವರೊಂದಿಗೆ ಮಾಲಾ ಸಾಂಬ್ರಾಣಿ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂಕಲನ ಅನಂತ್ ಪಾಟೀಲ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ ಕನ್ನಡ ಭಾಷಣ. ಚಪ್ಪಲ ಚಿತ್ತರು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಚಂದ್ರಶೇಖರ್ ವಸ್ತ್ರದ.
2: ಚಪ್ಪಲ ಚಿತ್ತರು, ಚಪ್ಪಲ ಚಿತ್ತರು ಅನ್ನೋದನ್ನ ಕೇಳಿದ್ವಿ. ಏನ್ ಈ ಮನುಷ್ಯ ಚಪ್ಪಲ ಚಿತ್ತರು ಅನ್ನೋದನ್ನ ಕೇಳಿದ್ವಿ. ಏನ್ ಈ ಮನುಷ್ಯ ಚಪ್ಪಲ ಚಿತ್ತನಾಗತಾನಲ್ಲ, ಸಾಲಿಗಿಲಿ ಕಲ್ತಾನೋ ಇಲ್ಲೋ, ಸರಿಯಾಗಿ ಒಂದು ಶಬ್ದ ಉಚ್ಚಾರ ಮಾಡಕ್ ಬರೋದಿಲ್ಲ, ಇಂಥವ್ ಭಾಷಣ ಏನ್ ಮಾಡ್ದಾನೋ ಅಂತ ನೀವು ಅನ್ಕೋತಿರ್ಬಹುದು. ಇಂಥವ್ರಿದ್ರ ಕನ್ನಡ ಭಾಷೆ ಉದ್ದಾರ ಆದಂಗ, ಇವ್ರನ್ನ ಕರ್ನಾಟಕದಿಂದ ಗಡಿಪಾರ ಮಾಡಿ ಓಡಿಸ್ಬೇಕು, ಅದನ್ನ ನಾನು ಕಣ್ಣಾರಿ ನೋಡ್ಬೇಕು ಅಂತ ಮನಸ್ಸಿನಾಗೆ ಮಂಡಿಗೆ ತಿಂತಿರ್ಬೇಕಲ್ಲ. ನೀವು ತಿನ್ರಪ್ಪ ತಿನ್ರಿ, ನಿಮ್ಮ ಮನಸ್ಸು ನಿಮ್ಮ ಮಂಡಿಗೆ ಬೇಕಾದಷ್ಟು ತಿನ್ರಿ. ಬ್ಯಾಡ್ ಅನ್ನಕ್ಕೆ ನಾ ಯಾರು, ನಾ ಮಾತಾಡೋ ವಿಷಯ ಸ್ಪಷ್ಟಪಡಿಸಿಬಿಡ್ತೀನಿ. ಅದು ಚಪ್ಪಲ ಚಿತ್ತರು ಅನ್ನೋದೇ ಖರೆ. ಹಂಗಂತ ನನಗೆ ಚಪ್ಪಲ ಚಿತ್ತರು ಅನ್ನೋ ಪದಪುಂಜ ಗೊತ್ತಿಲ್ಲ ಅನ್ಕೋಬೇಡ್ರಿ. ದಿನನಿತ್ಯ ಒಂದಿಲ್ಲ ಒಂದು ಸಂದರ್ಭದಾಗ ನಾನಾ ವಿಧದ ಚಂಚಲ ಮನಸ್ಕರು

ಭೇಟಿ ಆಗ್ತಾನೆ ಇರ್ತಾರೆ. ಕ್ಷಣ ಚಿತ್ತ ಕ್ಷಣ ಪಿತ್ತ ಅನ್ನೋ ಬಿರುದಾಂಕಿತರಾದ ಇವರ ಮನಸ್ಸು ಗಾಳಿಗಿಟ್ಟ ಸೊಡಿರಿನಂಗೆ ಯಾವಾಗಲೂ ಹೊಯ್ದಾಡ್ತಾನೆ ಇರ್ತದೆ. ಊಟ ತಿಂಡಿ ವಸ್ತ್ರ ಓದು ಬರಹ ಅಲಂಕಾರ ಒಟ್ಟಾರೆಯಾಗಿ ಯಾವುದೇ ವಿಷಯದ ಆಯ್ಕೆ ಇರಲಿ, ಇವರ ಚಿತ್ತ ಅತ್ತಿಂದಿತ್ತ ಇತ್ತಿಂದತ್ತ ಗಡಿಯಾರದ ಪೆಂಡೂಲಮ್ನಂಗೆ ಅಳಗಾಡ್ತಾನೆ ಇರ್ತದೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಅಲ್ಲ ಕೆಟ್ಟ ಉದಾಹರಣೆ ನೋಡ್ಬೇಕಂದ್ರೆ ಸೀರೆ ಅಂಗಡಿಗೆ ಹೋಗ್ಬೇಕು. ಅಬ್ಬಾ ಅವ್ರಿಗೆ ಬೇಕಾಗಿದ್ದು ಒಂದು ಸೀರೆ, ಅವ್ರ ಎದುರಿಗೆ ಬೆಟ್ಟದಷ್ಟು ಸೀರೆ ಬಿದ್ದಿರ್ತಾವ. ಅವ್ರ ಕಣ್ಣು ಕೈಯೊಳಗಿನ ಸೀರೆ ಮೇಲೆ ಇರೋದೇ ಇಲ್ಲ, ಕಪಾಟಿನ್ಯಾಗ ಹೊಂದಿಸಿಟ್ಟು ಸೀರೆ ಮೇಲೆ ಇರ್ತಾವ. ಆ ಸೀರೆ ತೆಗಿರಿ, ಈ ಸೀರೆ ತೆಗಿರಿ, ತೆಗಿರಿ ತೆಗಿರಿ ಅದಲ್ಲ ಅದು, ಆ ಇನ್ನೊಂದು ಸೀರೆ ತೆಗಿರಿ ಅಂತ ಕಪಾಟ್ ಖಾಲಿ ಆಗೋವರೆಗೂ ಸೀರೆಗಳನ್ನೆಲ್ಲ

ಅಂಗಡಿಗೆ ಹೋಗ್ಬೇಕು. ಅಬ್ಬಾಬ್ಬಾ ಅಬ್ಬಾಬ್ಬಾ ಅಬ್ಬಾಬ್ಬಾ, ಅವ್ರಿಗೆ ಬೇಕಾಗಿದ್ದು ಒಂದು ಸೀರೆ, ಅವ್ರ ಎದುರಿಗೆ ಬೆಟ್ಟದಷ್ಟು ಸೀರೆ ಬಿದ್ದಿರ್ತಾವ. ಅವ್ರ ಕಣ್ಣು ಕೈಯೊಳಗಿನ ಸೀರೆ ಮೇಲೆ ಇರೋದೇ ಇಲ್ಲ, ಕಪಾಟಿನ್ಯಾಗ ಹೊಂದಿಸಿಟ್ಟು ಸೀರೆ ಮೇಲೆ ಇರ್ತಾವ. ಆ ಸೀರೆ ತೆಗಿರಿ, ಈ ಸೀರೆ ತೆಗಿರಿ, ತೆಗಿರಿ ತೆಗಿರಿ, ಅದಲ್ಲ ಅದು, ಆ ಇನ್ನೊಂದು ಸೀರೆ ತೆಗಿರಿ ಅಂತ ಕಪಾಟ್ ಖಾಲಿ ಆಗೋವರೆಗೂ ಸೀರೆಗಳನ್ನೆಲ್ಲ ಹೊರಗೆ ಎಳಿಸಿ ಕೊನೆಗೆ ತಾವು ಮೊದಲೇನು ನೋಡಿದ್ರಲ್ಲ ಆ ಸೀರೆನೇ ಆಯ್ಕೆ ಮಾಡ್ತಾರೆ. ಇದೆಲ್ಲ ನಡೆದಾಗ ಗಂಡನ್ನೋ ಪ್ರಾಣಿ ಅಲ್ಲೇ ಇದ್ದ ಸ್ಟೂಲ್ ಮೇಲೆ ಕೈ ಕಟ್ಕೊಂಡು ಕಣ್ಣು ಬಿಟ್ಕೊಂಡು ಬಾಯಿ ಮುಚ್ಕೊಂಡು ನಗಾಕೂ ಆಗಲಾರ್ದೆ ಅಳಾಕೂ ಆಗಲಾರ್ದೆ ಹಿಂಗ ತಿಂದು ಮಂಗ್ಯಾನಂಗ ಕುಂತಿರ್ತೈತಿ. ಅರೆರೆ, ಚಪ್ಪಲ ಚಿತ್ತರ ಬಗ್ಗೆ ಮಾತಾಡೋದು ಬಿಟ್ಟು ಚಪಲ ಚಿತ್ರ ಜಾತಕಕ್ಕೆ ಕೈ ಹಾಕಿಕೊಂಡು ಕುಂತೀನಲ್ಲ, ನಾನು ಚಪಲ ಚಿತ್ತನೇನೋ ಅನ್ನುವಂಥ ಸಂಶಯ ಬಂದಿರಬೇಕು ನಿಮಗೆ. ಇಲ್ಲ, ಈಗ ನೇರವಾಗಿ ಮೂಲ ಮುದ್ದಾಗಿ ಬರ್ತೇನೆ. ಚಪಲ ಚಿತ್ರ ಮನಸ್ಥಿತಿ ಹ್ಯಾಂಗರೆ ಇರಲಿ, ಆದರೆ ನಮ್ಮ ಚಪ್ಪಲ ಚಿತ್ರದ ಮಾತ್ರ ಉತ್ತರ ಧ್ರುವ ನಕ್ಷತ್ರದಂಗೆ ಅತ್ತಿತ್ತ ಚಲಿಸದೆ ಒಂದೇ ಕಡೆ ನಿಂತಿರ್ತದೆ, ಅದು ತಮ್ಮ ಚಪ್ಪಲಿ ಮೇಲೆ. ಇಂಥವ್ರನ್ನ ಕಂಡೇ ಅಣ್ಣ ಬಸವಣ್ಣ ಹಾಗದ ಕೆರ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ನಮಸ್ಕಾರ ಮಾಡುವನಂತೆ ತನ್ನ ಕೆರೆಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ, ಧನವನ್ನು ಇರಿಸಿದರೆ ಬವಬಪ್ಪುದು ತಪ್ಪುದು ಎಂದದ್ದು. ಇಂಥವರನ್ನೇ ನಾನು ಚಪ್ಪಲ ಚಿತ್ತರೆಂದು ಕರೆದದ್ದು. ದೇವಾಲಯಕ್ಕೆ ಹೋಗೋದು ದೇವರ ದರ್ಶನಕ್ಕೆಂದು. ದರ್ಶನಕ್ಕೆಂದು ಹೋದವರು ಕಣ್ಣು ಮುಚ್ಚಿಕೊಂಡು ದೇವರ ವಿಗ್ರಹ ಮುಂದೆ ನಿಂತ್ಕೋತಾರ? ಅವರು ಕಣ್ಣು ಮುಚ್ಚಿ ದೇವರನ್ನ ಧ್ಯಾನಿಸ್ತಾರೆ ಅಂದ್ಕೊಳ್ಳೋನು. ಆದರೆ ಈ ನಮ್ಮ ಆಸಾಮಿ ಚಪ್ಪಲ ಚಿತ್ತ ಮಾತ್ರ ಕಣ್ಣು ಮುಚ್ಚಿರ್ತಾನ, ಆದರೆ ಧ್ಯಾನ ಮಾತ್ರ ದೇವಾಲಯದ ಹೊರಗೆ ಬಿಟ್ಟು ಬಂದ ಚಪ್ಪಲ ಕಡೆನೇ ಇರ್ತೈತಿ. ಹೊಸ ಚಪ್ಪಲಿ ತುಟ್ಟಿವು, ಯಾ ಕಳ್ ಬಂದು ಕಾಲ ಹಾಕ್ಕೊಳ್ಳೋ ಚಪ್ಪಲಿನ ಕೈಯಾಗಿ ಹಿಡ್ಕೊಂಡು ಹೋಗ್ತಾನೋ ಏನೋ, ಅವರಿವರು ಕಣ್ಣಿಗೆ ಬೀಳಬಾರ್ದಂತ ನನ್ನ ಹೊಸ ಚಪ್ಪಲಿ ಮೇಲೆ ಇನ್ನೊಬ್ಬರ ಹಳೆ ಚಪ್ಪಲಿ ಇಟ್ಟು ಬಂದಿನೇನೋ ಖರೆ, ಆದ್ರೆ ಆ ಹಳೆ ಚಪ್ಪಲಿ ಮಾಲೀಕ ತನ್ನ ಚಪ್ಪಲಿ ಹಾಕೊಂಡು ಹೋದ್ರೆ ನನ್ನ ಉಪಾಯ ಎಲ್ಲ ನೆರರ್ತಕನ. ಅಥವಾ ಆ ಹಳೆ ಚಪ್ಪಲಿ ಮಾಲೀಕ ಬಂದು ತನ್ನ ಹಳೆ ಚಪ್ಪಲಿ ಹಾಕೊಳ್ಳೋ ಮುಂದೆ ಕೆಳಗಿರೋ ನನ್ನ ಹೊಸ ಚಪ್ಪಲಿ ಕಂಡು ಹಾಕೊಂಡು ಹೋದ್ರ, ಓ ನಾನು ತಪ್ಪು ಮಾಡಿದೆ, ಒಂದು ಚಪ್ಪಲ್ ಒಂದು ಕಡೆಗೆ ಇನ್ನೊಂದು ಚಪ್ಪಲ್ ಇನ್ನೊಂದು ಕಡೆಗೆ ಬಿಟ್ಟು ಬರಬೇಕಾಗಿತ್ತು. ಅದನ್ನು ಹಂಗೆ ಇಡೋದನ್ನು ಯಾರಾದರೂ ನೋಡಿದ್ರೆ ಹಾಕೊಂಡು ಹೋಗ್ತಿದ್ರು ಅಷ್ಟೇ. ಯಾಕೆ ಸುಮ್ಮನೆ ಚಿಂತೆ ಮಾಡೋದು, ಹೋಗಿ ನೋಡೇ ಬಿಡೋಣ ಅಂತ ಅಂದ್ಕೊಂಡು, ದೇವರೇ ನನ್ನ ಚಪ್ಪಲನ್ನ ಯಾರೂ ಕದಿಲಾರ್ದಂಗೆ ನನಗೆ ಆಶೀರ್ವಾದ ಮಾಡಪ್ಪ ಅಂತ ಬೇಡಿಕೊಂಡು ಹೊರಗೆ ಬಂದು ನೋಡಿದ್ರೆ ಚಪ್ಪಲ್ ಮಂಗ ಮಾಯ, ಯಾ ಮಂಗ್ಯನ ಮಗ ಹಾಕೊಂಡು ಹೋದ್ನು ಅಂತ ಅಳುಮಾರಿ ಮಾಡ್ಕೊಂಡು ನಿಂತವನು ಮಾರಿ ಥೇಟ್ ಹಳೆ ಚಪ್ಪಲ್ದಂಗೆ ಕಾಣ್ತಿರ್ತೈತಿ. ಅವಂಗೇನು ಗೊತ್ತು, ಕೆಲವು ಜಾಣರು ತಮ್ಮ ಹಳೆ ಚಪ್ಪಲಿನ ಬಿಟ್ಟು ಹೊಸ ಚಪ್ಪಲಿ ಒಯ್ಯಾಕಂತನ ಅಲ್ಲಿಗೆ ಬಂದಿರ್ತಾರ ಅಂತ. ಅವರು ಇನ್ನೊಂದು ಥರದ ಚಪ್ಪಲ ಚಿತ್ತರು. ಅವ್ರ ಚಿತ್ತ ತಮ್ಮ ಚಪ್ಪಲ್ಗಿಂತ ಮಂದಿ ಚಪ್ಪಲ್ ಮೇಲೆ ಜಾಸ್ತಿ ಇರ್ತದೆ. ಈ ಚಪ್ಪಲ್ ಹುಟ್ಟು ಹೆಂಗಾಯ್ತು ಅನ್ನೋದಕ್ಕೆ ಎಂದೂ ತನ್ನ ಜೀವನದಾಗ ಚಪ್ಪಲ್ ಹಾಕೊಳ್ಳೋರನ್ನ ಮಾಯಿ ಒಂದು ಕತೆ ಹೇಳ್ತಿದ್ಲು. ಒಬ್ಬ ರಾಜ ಇದ್ನಂತ, ಮಳೆಗಾಲದಾಗ ಅವ ಹೊರಗೆ ಕಾಲಿಟ್ರೆ ಕಾಲೆಲ್ಲ ಕೆಸರು, ಮಳೆಗಾಲದಾಗ ಧೂಳು, ಇದನ್ನು ತಪ್ಪಿಸಾಕ ಏನು ಮಾಡಬೇಕು ಅಂತ ತನ್ನ ಮಂತ್ರಿನ ಕೇಳಿದ್ರೆ ಆ ಮಹಾಮಂತ್ರಿ ಊರಿನ ರಸ್ತೆ ತುಂಬ ದನದ ಚರ್ಮ ಹಾಸಬೇಕು ಅಂತ ಮಹಾ ಉಪಾಯ ಹೇಳಿದ್ನಂತ. ಸಿಟ್ಟಿಗೆ ಬಂದ ರಾಜ, ನಿನ್ನ ಮತ್ತು ನಿನ್ನ ಕುಟುಂಬದವರ ಚರ್ಮ ಊರಿಗೆಲ್ಲ ಎಲ್ಲಿ ಸಾಲ್ತದ, ನಡಿ ನಡಿ ಅಂತ ಅವನು ಬೈದು ಹೊರಗಟ್ಟಿದ್ನಂತೆ. ಸುದ್ದಿ ತಿಳಿದು ಒಬ್ಬ ಮನುಷ್ಯ ರಾಜನ ಭೇಟಿಯಾಗಿ, ಇಡೀ ಊರಿಗಿನ ಚರ್ಮ ಹಾಸೋದು ಬೇಕಾಗಿಲ್ರಿ, ನಿಮ್ಮ ಪಾದ ಕೆಸರು ಆಗಲಾರ್ದಂಗೆ ಎರಡೂ ಪಾದಕ್ಕೆ ಚರ್ಮದ ಪಾದರಕ್ಷೆ ಹಾಕ್ಕೊಂಡ್ರೆ ಸಾಕು ಅನ್ನಂತ. ಉಪಾಯ ಕೇಳಿದ ರಾಜ ಭಾಳ ಸಂತುಷ್ಟಾಗಿ ಆ ಮನುಷ್ಯನ ತೂಕದ ಬಂಗಾರ ಕೊಟ್ಟು ಕಳಿಸಿದ್ನಂತ. ಇದು ನೋಡಪ್ಪ, ಪಾದರಕ್ಷೆ ಅಂದ್ರೆ ಚಪ್ಪಲ್ ಹುಟ್ಟಿದ ಕತಿ ಅಂತ ನಮ್ಮ ಮಾಯಿ ಕತೆ ಮುಗಿಸಿದ್ಲು. ಪಾದರಕ್ಷೆ ಏನೋ ಸರಿಯಾಗಿ, ಅವ್ಕೆ ಚಪ್ಪಲ್ ಅಂತ ಯಾಕೆ ಕರೀತಾರ ಅಂತ ನಾ ಕೇಳಿದ್ರೆ, ಒಂದು ಗಳಿಗೆ ಯೋಚಿಸಿದಾಯಿ, ಅವು ಚರ್ಮದಿಂದ ಮಾಡಿದ್ದು, ನಮ್ಮ ಪಾದಗಳ ಚರ್ಮವನ್ನು ಪಾಲಿಸ್ತಾವಲ್ಲ ಅದಕ್ಕೆ ಚರ್ಮಪಾಲ ಅಂತ ಕರೆದಿರಬೇಕು, ಅದೇ ನಮ್ಮಂತ ಹಳ್ಳಿ ಮುಕ್ಕರ ಬಾಯಾಗ ಚಪ್ಪಲ್ ಆಗಿರಬೇಕು. ನನಗರಿ ಏನು ಗೊತ್ತು, ನಾನು ಹಳ್ಳಿ ಮುಕ್ಕಿನ ಎಂದು ಮಾತಿಗೆ ಮಂಗಳ ಹಾಡಿದ್ಲು. ಯಾ ಯೂನಿವರ್ಸಿಟಿ ಪ್ರೊಫೆಸರ್ಗೆ ಇಂಥ ಶಬ್ದ ನಿಷ್ಪತ್ತಿ ಹೊಳಿತಾವ ಅಜ್ಜಿ ಅಂದ್ಕೊಂಡೆ. ನಾವೆಲ್ಲ ಸಣ್ಣವರಿದ್ದಾಗ ಚಪ್ಪಲ್ ಅಂಗಡಿ ಇರಲಿಲ್ಲ, ಚಪ್ಪಲ್ ಹೊಲಿಯುವವರ ಅಂಗಡಿ ಇರ್ತಿದ್ವು ಅಷ್ಟೇ. ನಾವು ಅಲ್ಲಿಗೆ ಹೋದ್ರೆ ಆ ಕುಶಲಕರ್ಮಿ ನಮ್ಮ ಪಾದದ ಅಳತಿ ತಗೊಂಡು ಬಹಳ ಮುತುವರ್ಜಿಯಿಂದ ಚಪ್ಪಲ್ ಹೊಲಿದು ಕೊಡ್ತಿದ್ದ. 100% ಅವು ನಮ್ಮ ಕಾಲಿಗೆ ಹೊಂದ್ಕೋತಿದ್ದು. ಎಷ್ಟು ಚಂದ ಹೊಲಿದಿರ್ತಿದ್ದ ಅಂದ್ರೆ, ಮೊದಲನೇ ಸಲ ನನಗೆ ಚಪ್ಪಲಿ ಹೊಲಿದು ಕೊಟ್ಟಾಗ ಅವು ಹೊಲಸಾಗಬಾರ್ದಂತ ಕೈಯಾಗಿ ಇಟ್ಕೊಂಡು ಬಂದಿದ್ದನ್ನು ನೋಡಿ ಎಲ್ಲರೂ 2 ಸಲ ಬಿದ್ದು ನಕ್ಕಿದ್ರು, ಅಂದ್ರೆ ಬಿದ್ದು ನಕ್ಕಿದ್ರು. ಆ ಕಾಲನ ಬೇರೆ ಬಿಡ್ರಿ. ಸಮಗಾರ ಅಂದ್ರೆ ಚರ್ಮಕಾರ ನಮ್ಮ ಪಾದದ ಅಳತಿಗೆ ಚಪ್ಪಲಿ ಹೊಲಿತಿದ್ದ. ಸಿಂಪಿಗೆ ನಮ್ಮ ದೇಹದ ಆಕಾರದ ಅಳತಿ ತಗೊಂಡು ಅಂಗಿ ಚೆನ್ನ ಹೊಲಿತಿದ್ದ. ಅವು ಕರೆಕ್ಟ್ ಆಗಿ ಹೊಂದ್ಕೋತಿದ್ದು. ಈಗ ಹಂಗಲ್ಲ, ಬೇರೆ ಬೇರೆ ಸೈಜಿನ ಚಪ್ಪಲ ಮೊದಲೇ ಹೊಲಿದಿಟ್ಟಿರ್ತಾರ. ಬೇರೆ ಬೇರೆ ಸೈಜಿನ ಅಂಗಿ ಚೆನ್ನಾನು ಅಷ್ಟ. ಒಂದಿಂಚ್ ಹೆಚ್ಚು ಕಡಿಮೆ ಆದ್ರೂ ಬೆದರ್ಗೊಂಬಿ ಕಂಡಂಗೆ ಕಂಡ್ರೂ ನಾವೇನು ಅನ್ನೋಂಗಿಲ್ಲ, ಸುಮ್ಮನೆ ಹಾಕೊಂಡು ತಿರುಗಬೇಕು ಅಷ್ಟೇ. ಕೆಲವು ಸಲ ಈ ಪಾದರಕ್ಷೆಗಳುಂಟು ಮಾಡೋ ಫಜೀತಿ ನೆನೆದ್ರೆ ಜೀವ ಹೂವಾರ್ತೈತಿ. ಒಂದ್ಸಲ ಏನಾಯ್ತಂದ್ರಿ, ನಮ್ಮ ಕಾಲೇಜಿನೊಳಗ ಸಹೋದ್ಯೋಗಿಗಳಾದ ಶಿರ್ಸಿ ದಂಪತಿ ಸಂಬಂಧಿಕರ ಮದುವೆಗೆ ಅಂತ ಬದಾಮಿಗೆ ಹೋಗಿದ್ದೆ. ಅಲ್ಲಿನ ಮುಂದೆ ವಿಜಯಪುರಕ್ಕೆ ಹೋಗೋದಿತ್ತು. ವಧುವರನ್ನ ಭೇಟಿಯಾಗಿ ವಿಜಯಪುರ ಟ್ರೈನ್ ತಪ್ಪಿ ಹೋದಿತ್ತು ಅನ್ನೋ ಧಾವಂತದಿಂದ ಶರವೇಗದಿಂದ ಊಟ ಮುಗಿಸಿ ಕಾಲಿಗೆ ಚಪ್ಪಲ್ ಹಾಕೊಂಡು ಕಲ್ಯಾಣ ಮಂಟಪದಿಂದ ಓಡೋಡಿ ಹೊರಗೆ ಬಂದು ರಿಕ್ಷಾ ಹಿಡಿದೆ. ರಿಕ್ಷಾದವ ನನ್ನ ಕಾಲೊಮ್ಮೆ ಮಾರಿಯೊಮ್ಮೆ ಹುಳು ಹುಳು ನೋಡಿ, ಹ್ಞೂ ಹತ್ರಿ ಅಂದ. ರಿಕ್ಷಾ ರೈಲ್ವೆ ಸ್ಟೇಷನ್ ತಲುಪಿದ ತಕ್ಷಣ ರಿಕ್ಷಾದಿಂದ ಜಿಗಿದು ರಿಕ್ಷಾದವಂಗ ಬಾಡಿಗೆ ಕೊಟ್ಟೆ. ನಾನು ಹನುಮಂತನಂಗ ರಿಕ್ಷಾದಿಂದ ಜಿಗಿದಿದ್ದು ನೋಡಿ
ರಿಕ್ಷಾದವ ಇವಂಗೇನು ಹುಚ್ಚಿಡ್ದೈತೇನೋ ಅನ್ಕೊಂಡೇನೋ. ವಿಚಿತ್ರ ರೀತಿಯಿಂದ ನನ್ನ ಕಡೆ ನೋಡಿ,

ಭರ್ರ ಅಂತ ಹೊರಟೇ ಬಿಟ್ಟ. ಟಿಕೆಟ್ ತಗೊಳ್ಳೋ ಸಲುವಾಗಿ ಸಾಲಿನಾಗ ನಿಂತೆ. ಕೆಲವರು ನನ್ನ ಕಡೆ ನೋಡಿ ಮುಸಿ ಮುಸಿ ನಗಕತ್ರು. ಇದು ಅಷ್ಟಕ್ಕನೇ ಇಲ್ಲ, ಬೋಗಿಯೊಳಗು ಸೀಟ್ ಹಿಡಿದು ಕುಂತ ಮೇಲೇನು ಬೋಗಿಯೊಳಗಿದ್ದ ಮರಳು ಜನ ನನ್ನನ್ನು ಅಪಾದ ಮಸ್ತಕದ ಇಟ್ಟಿಸಿ ನೋಡಿ ಬಾಯಿ ಮೇಲೆ ಕೈ ಇಟ್ಕೊಂಡು ನಗುತ್ತಿದ್ರು. ಅದರೊಳಗೆ ಒಬ್ಬ ಹಿರಿಯ ಮನುಷ್ಯ, ಯಾವ ಊರು ಸಾಹೇಬ್ರದು ಅಂದ. ನಾನು ಉತ್ತರ ಕೇಳಿದ ಮೇಲೆ, ನೀವು ಮದುವೆ ಮನೆಗೆ ಹೋಗಿ ಬಂದಿರಿ ಹೌದಿಲ್ಲೋ ಅಂದ. ಅರೇ ಯಾರೀ ತ್ರಿಕಾಲಜ್ಞಾನಿ, ನಾ ಮದುವೆ ಮನೆಗೆ ಹೋಗಿ ಬಂದದ್ದು ಇವಂಗೆ ಹೆಂಗ್ ಗೊತ್ತಾತು ಅನ್ಕೊಂಡು, ಹೌದ್ರಿ ನಾ ಮದುವೆ ಮನೆಗೆ ಹೋಗಿ ಬಂದದ್ದು ನಿಮ್ಗೆ ಹೆಂಗ್ ಗೊತ್ತಾತು ಅಂತ ಆಶ್ಚರ್ಯದಿಂದ ಕೇಳಿದೆ. ಆಗಾತ ನಿಮ್ಮ ಪವಿತ್ರ ಪಾದಗಳನ್ನು ನೋಡಿ ತಿಳ್ಕೊಂಡೆ ಅಂದ. ಹಸ್ತ ಸಾಮುದ್ರಿಕದ ಬಗ್ಗೆ ಗೊತ್ತಿತ್ತು, ಹಂಗೇನೆ ಪಾದ ಸಾಮುದ್ರಿಕನೂ ಇರಬೇಕೈತೇನೋ. ಹಂಗಂತ ಈತ ನನ್ನ ಪಾದ ನೋಡಿ ನನ್ನ ಭವಿಷ್ಯ ಅಲ್ಲಲ್ಲ ಭೂತದ ಬಗ್ಗೆ ಹೇಳಿರ್ಬೋದಾ ಅನ್ಕೊಂಡು, ಅಂಥದ್ದೇನಿರ್ಬಹುದು ಪಾದದೊಳಗೆ ಅಂತ ಕೆಳಗೆ ಬಗ್ಗೆ ನೋಡ್ತೀನಿ. ಒಂದು ಪಾದದೊಳಗೆ ಒಂದು ನಮೂನಿ ಚಪ್ಪಲಿ, ಇನ್ನೊಂದು ಪಾದದೊಳಗೆ ಇನ್ನೊಂದು ಚಪ್ಪಲಿ, ಎರಡರ ರಂಗ ರೂಪ ಬೇರೆನೆ. ರಿಕ್ಷಾದವ ನನ್ನ ಕಡೆ ಹುಳು ಹುಳು ನೋಡಿದ್ದು, ಟಿಕೆಟ್ ಸಾಲಿನೊಳಗೆ ನಿಂತಾಗ ಜನ ನನ್ನ ಕಡೆ ನೋಡಿ ಬಾಯಿ ಮುಚ್ಕೊಂಡು ಮುಸಿ ಮುಸಿ ನಕ್ಕದ್ದು ಎದಕ್ಕೆ ಅನ್ನೋದು ಈಗ ಗೊತ್ತಾಗಿ ನನ್ನ ಮಾರಿ ಉಂಗುಷ್ಟಿಗೆ ಚಪ್ಪಲಿ ಹಂಗಾತು. ಆಗ ಹಿರೇ ಮನುಷ್ಯನೇ, ಇರ್ಲಿ ಬಿಡ್ರಿ ಸಾಹೇಬ್ರ, ಔಷಧದಾಗ ಹಂಗೆ ಆಕೈತಿ, ನನಗೂ ಒಮ್ಮೆ ಹಿಂಗಾಗಿತ್ತು ಅಂತ ಸಮಾಧಾನ ಮಾಡ್ದ. ನನ್ನ ಸ್ಟೇಷನ್ ಬಂದಾಗ ಎರಡೂ ಚಪ್ಪಲಿನ ಬೋಗಿಯೊಳಗೆ ಬಿಟ್ಟು ಕೆಳಗಿಳಿದೆ. ಸಫಾರಿ ಡ್ರೆಸ್ ಹಾಕ್ಕೊಂಡು ರೇಬಾನ್ ಕನ್ನಡಕ ಧರಿಸಿ ದುಬಾರಿ ಲೆದರ್ ಬ್ರೀಫ್ ಕೇಸ್ ಇಟ್ಕೊಂಡು ಬೋಗಿಯಿಂದ ಬರಿಗಾಲ ಕೆಳಗಿಳಿಯೋದು ನೋಡಿದವರು ಈಗ ಇನ್ನೊಂದು ಬಗೆಯಿಂದ ನಗಕತ್ರು. ಈ ಚಪ್ಪಲಿ ಇತಿಹಾಸ ಏನು ಸಣ್ಣದಲ್ರಿ, ಪಾದರಕ್ಷೆ, ಪಾದುಕೆ, ಪಾದತ್ರಾಣ, ಚಡಾವು, ಖಡಾವು, ಕಾಲ್ಮರಿ, ಮುಳ್ಳೊತ್ತು, ಎಕ್ಕಡ, ಮೆಟ್ಟು, ಜೋಡು, ಆವುಗೆ ಇತ್ಯಾದಿ ನಾಮಗಳಿಂದ ಬಿರುದಾಂಕಿತವಾದ ಈ ಚಪ್ಪಲಕ 5,000 ವರ್ಷಗಳ ಇತಿಹಾಸ ಐತಿ ಅಂತ ನಾನು ಕ್ಲಾಸ್ರೂಮ್ನಾಗ ಪಾದುಕ ಪಟ್ಟಾಭಿಷೇಕ ಪಾಠ ಮಾಡೋ ಮುಂದೆ ಹೇಳಿದಾಗ ವಿದ್ಯಾರ್ಥಿಯೊಬ್ಬ ಎದ್ದು ನಿಂತು, ಈ ಚಪ್ಪಲಕ 5,000 ವರ್ಷಗಳ ಇತಿಹಾಸ ಐತಿ ಅಂತ ಹೇಳ್ತಿರಲ್ರಿ ಸರ್, ಯಾವ ಚಪ್ಪಲವು ಎಲ್ಲದಾವು ಅಂತ ಕೇಳಿದಾಗ ನಾನು ಕಕ್ಕಾಬಿಕ್ಕಿಯಾಗಿ ನಿಂತಿದ್ದೆ. ಭಕ್ತಿ ಪಂಥದೊಳಗೆ ಆವುಗೆಗೆ ಅಂದ್ರೆ ಆವುಗೆಗೆ ವಿಶಿಷ್ಟ ಸ್ಥಾನ ಐತಿ. ಬಹುತೇಕ ಮಠಾಧೀಶರು ಧರಿಸುವ ಪಾದತ್ರಾಣಗಳು ಕಟ್ಟಿಗೆಯಿಂದ ಮಾಡಿದ್ದೇ ಇರ್ತಾವ. ಪ್ರಾಣಿಗಳ ಚರ್ಮದಿಂದ ಮಾಡಿದ ಪಾದರಕ್ಷೆ ವರ್ಜ್ಯ, ಅಹಿಂಸೆಯನ್ನು ಪಾಲಿಸುವ ಸೂಕ್ಷ್ಮ ಧರ್ಮ ಇದಾಗಿರಬೇಕು. ಆದ್ದರಿಂದ ಇವು ಪೂಜ್ಯರ ದರ್ಶನಕ್ಕಾಗಿ ಹೋದಾಗ ಧರ್ಮಗುರುಗಳು ಇಲ್ದಿದ್ರು ಅವರು ಧರಿಸಿದ ಪಾದುಕೆಗಳಿದ್ರ ಭಕ್ತರು ಅವುಗಳನ್ನೇ ಪೂಜ್ಯ ಭಾವದಿಂದ ದರ್ಶಿಸಿ ಸ್ಪರ್ಶಿಸಿ ಹಣಿಗೊತ್ಕೋತಾರ. ಹಿಂತಲೇ ಮಾತ್ರ ಈ ಪಾದುಕೆಗಳಿಗೆ ರಾಜರ ತಲೆ ಮೇಲಿನ ಕಿರೀಟಕ್ಕಿಂತಲೂ ಹೆಚ್ಚಿನ ಗೌರವ ಸಿಗುತ್ತದೆ. ಅದಕ್ಕಂತ ಶ್ರೀ ಶಂಕರಾಚಾರ್ಯರು ಗುರುವಿನ ಪಾದರಕ್ಷೆಗಳ ಕುರಿತು ಶ್ರೀ ಗುರು ಪಾದುಕಾ ಸ್ತೋತ್ರಂ ಎಂಬ ಸ್ತೋತ್ರವನ್ನೇ ರಚಿಸಿದ್ದು. ಕನ್ನಡ ಸಾಹಿತ್ಯದೊಳಗೂ ಚಪ್ಪಲಿಗಳ ಉಲ್ಲೇಖ ಅನೇಕ ಕಡೆ ಆಗ್ಯದ, ಆಗ್ತಾನೆ ಅದ. ಶೂನ್ಯ ಸಿಂಹಾಸನಾಧಿಪತಿ ಅಲ್ಲಮ್ಮ ಪ್ರಭು ತಮ್ಮದೊಂದು ವಚನದಾಗ, ಅಹಂಕಾರ ಒಳಿದಂತಿಯ ಮಹಾತ್ಮರ ಬಾಯ ತಂಬುಲುವ ಮೆಲುವೆ ಬೀಳುಡುಗೆ ಹೊದವೆ ಅವರ ಪಾದರಕ್ಷೆಗಳೆರಡನ್ನೂ ಮಂಡೆ ಮೇಲೆ ಹೊತ್ತುಕೊಂಡು ಬದುಕುವೆನಯ್ಯ ಅಂದಾರ. ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನ ರೀತಿನೇ ಬೇರೆ. ಆತನ ಮಾತು ಅಂದ್ರೆ ಬೆಂಕಿ ಉಂಡಿ. ಡಂಬಾಚಾರ್ಯಗಳನ್ನು ಕಂಡ್ರನ್ನ ಕಶಿಕಾಂತ ಉರಿದು ಬೀಳುವ ಚೌಡಯ್ಯ ಅಂಥವರ ಬಾಯ ಮೇಲೆ ಅರ್ಧಮಣದ ಪಾದರಕ್ಷೆ ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಕಟಕೊನೆ ಹೊಡೆ ಅಂತಾನ. ಈ ವಚನ ಓದಿದ ನನ್ನ ಮಗ, ಅರ್ಧಮಣದ ಚಪ್ಪಲಿ ಎಲ್ಲಿರ್ತಾವಪ್ಪ ಅಂತ ತಕರಾರು ತೆಗೆದ. ಮಗನ ಕೇಳು, ಅರ್ಧಮಣ ಅಂದ್ರೆ ಕರೆಕ್ಟಾಗಿ ಅರ್ಧಮಣ, ಒಂದು ಮಾಸಿ ಹೆಚ್ಚಿಲ್ಲ ಒಂದು ಮಾಸಿ ಕಡಿಮೆ ಇಲ್ಲ, ಹಂಗೆ ತೂಗಿ ನೋಡಿ ಮಾಡಿಸಿದ್ದು. ಇಂಥವ್ನು ತಗೊಂಡ್ರು ಅಂಥವ್ನು ತೂಗಿ ನೋಡಿ ಮಾಡಿಸಿದ್ದು. ಇವು ತೊಡೋ ಸಲುವಾಗಿ ಮಾಡಿಸಿದ್ದಲ್ಲ, ಡಂಬಾಚಾರ್ಯಗಳನ್ನು ಹೊಡೆಯೋ ಸಲುವಾಗಿ ಸ್ಪೆಷಲ್ ಆರ್ಡರ್ ಕೊಟ್ಟು ಮಾಡಿಸಿದ್ದು ಅಂತ ಹೇಳಿದಾಗ ಮಗ ದಂಗಾದ. ದಾಸರ ಕೀರ್ತನೆಗಳೊಳಗೂ ಪಾದರಕ್ಷೆ ಉಲ್ಲೇಖ ಬರುವುದು ನಿಮಗೆ ಗೊತ್ತಿದ್ದದ್ದೇ. ದೇವಾಲಯ ಪ್ರವೇಶಿಸುವಾಗ ಚಪ್ಪಲಿಗಳನ್ನು ಹೊರಗೆ ಬಿಡುವರನ್ನು ಕಂಡು ಹೊರಗಣ ಕೆರನ ಬಿಟ್ಟು ಒಳಗಣ ಕೆರನ ಹಿಡಿದ ನರರೆಲ್ಲ ಹರಿಯ ಮೆಚ್ಚುವರೆ ಹೋಹೋ ಅಂತ ಚುಚ್ಚುತ್ತಾರ. ಹೋಹೋ ಅನ್ನುವಂಥ ಶಬ್ದದ ಅರ್ಥ ಸಾಮರ್ಥ್ಯ ಕಂಡು ನಾನು ವಾ ವಾ ಅನ್ಕೊಂಡೆ. ಇಂಥ ಮಂದಿ ಪುರಾತನ ಕಾಲದಿಂದ ಹಿಡಿದು ಇಂದಿನವರೆಗೂ ಅದಾರಂತಾನ ನಮ್ಮ ಕವಿ ಬಿ ಆರ್ ಲಕ್ಷ್ಮಣರಾಯರು ದೇವಸ್ಥಾನಕ್ಕೆ ಹೋಗಿ ದೇವರೆದುರಿಗೆ ನಿಂತು ಬೇಡಿಕೊಳ್ಳೋದೇನಂದ್ರೆ, ದೇವರೇ ನನ್ನ ಪ್ರೀತಿಸುವ ಹುಡುಗಿ ನನ್ನನ್ನು ಒಪ್ಪಲಿ, ಇಂದು ಕನಸಿನಲ್ಲಾದರೂ ಬಂದು ನನ್ನನ್ನು ಅಪ್ಪಲಿ, ಅವಳಪ್ಪನಿಂದ ಬರಬಹುದಾದ ವಿಘ್ನಗಳು ತಪ್ಪಲಿ, ಸದ್ಯಕ್ಕೆ ಸುರಕ್ಷಿತವಾಗಿರಲಿ, ಹೊರಗೆ ನನ್ನ ಹೊರಗೆ ನನ್ನ ಹಾಂ ಕರೆಕ್ಟಾಗಿ ಊಹಾ ಮಾಡಿದ್ರಿ, ಹೊರಗೆ ನನ್ನ ಚಪ್ಪಲಿ, ಉಳಿದದ್ದೆಲ್ಲ ಹಾಳಾಗಿ ಹೋಗಲಿ, ಗುಡಿಯ ಹೊರಗೆ ಬಿಟ್ಟಿರುವ ಚಪ್ಪಲಿ ಸುರಕ್ಷಿತವಾಗಿರಲಿ ಅನ್ನೋ ಬೇಡಿಕೆ ನಮ್ಮಲ್ಲಿ ಹಲವರ ಬೇಡಿಕೆಯೂ ಆಗಿರ್ತದಲ್ಲ. ಎಲ್ಲವನ್ನೂ ಬಲ್ಲ ಸರ್ವಜ್ಞ ಸಹಿತ ಚಪ್ಪಲಿ ವಿಷಯ ಪ್ರಸ್ತಾಪಿಸೇನ. ಬರಿಗಾಲಿನಿಂದ ನಡೆಯುವವರ ಕರೆ ತಂದು ಕೆರವಿನಿಂದ ಹೊಡೆ ಅನ್ನೋ ಮಾತು ಸರ್ವಜ್ಞನದ ಹೌದು ಅಲ್ಲ ಅನ್ನೋ ಸಂಶಯ ನನಗ. ಪಾಪ ಚಪ್ಪಲಿರಲಾರ್ದ ಒಬ್ಬಾತ ಬರಿಗಾಲಿನಿಂದ ನಡೆದು ಬಂದ್ರೆ ಅವನನ್ನೇ ಚಪ್ಪಲಿ ತಗೊಂಡು ಹೊಡೆದ್ರೆ ಅವನಿಗೆ ಹೆಂಗ ಅನ್ಸ್ಬೇಡ. ಬಹುಶಃ ಬರಿಗಾಲಿನಿಂದ ನಡೆಯುವವರ ಕರೆ ತಂದು ಕೆರವ ಕೊಡು ಎಂದ ಸರ್ವಜ್ಞ ಅನ್ನೋ ಮಾತನ್ನ ಯಾರೋ ಹಿಂಗೆ ತಿರ್ಯಾರೋ ಏನೋ ಅನ್ನೋ ಸಂಶಯ ನನಗ. ವಿದ್ವಾಂಸರೇ ಇದಕ್ಕೆ ಉತ್ತರ ಹೇಳಬೇಕು. ಈ ಬಗ್ಗೆ ಒಂದು ಚಿಂತಕರ ಚಾವಡಿ ರಚಿಸಿದ್ರೂ ಅಡ್ಡಿಯಿಲ್ಲ. ನಮ್ಮ ಚಪ್ಪಲದ ಮಾನ ಕಡಿಮೆ ಆಗಬಾರ್ದು ನೋಡ್ರಿ. ನಾವೆಲ್ಲ ಸಣ್ಣವರಿದ್ದಾಗ ಕವಿ ಎಸ್ ಜಿ ನರಸಿಂಹಸ್ವಾಚಾರ್ಯ ಅವರು ಬರೆದ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಅನ್ನೋ ಹಾಡನ್ನು ರಾಗಬದ್ಧವಾಗಿ ಹಾಡ್ತಿದ್ವಿ. ಅದರೊಳಗೆ ಬರೋ ರಾಯರ ಕಾಲಿಗೆ ಮುಳ್ಳೊತ್ತುವಾದೆ ಅನ್ನೋ ಸಾಲಿನೊಳಗೆ ಬರೋ ಮುಳ್ಳೊತ್ತುವಾದೆ ಪದದ ಅರ್ಥ ಚಪ್ಪಲಿ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಆಧುನಿಕ ಕನ್ನಡ ಸಾಹಿತ್ಯದ ನವೋದಯ ಕಾಲದ ನರಸಿಂಹಾಚಾರ್ಯ

0: ಎಂದು ಪ್ರಾರಂಭವಾದಾಗ ನರಸಿಂಹಾಚಾರ್ಯಂದು ಪ್ರಾರಂಭವಾದ ಚಪ್ಪಲಿಯ ಸಾಹಿತ್ಯಕ ಪ್ರಯಾಣ, ಸಾಹಿತಿ ಮುಡ್ನಾಕೂಡು ಚಿನ್ನಸ್ವಾಮಿಯವರ ಚಪ್ಪಲಿ ಮಾತ್ನ ಅನ್ನೋ ಕವಿತೆ, ಬೂಕರ್ ಪ್ರಶಸ್ತಿ ವಿಜೇತೆ ಸಾರಾ ಅಬೂಬಕರ ಕಥೆ ಚಪ್ಪಲಿಗಳು ವರೆಗೇನೂ ನಡೆದು ಬಂದದ್ದು ನೋಡಿದರೆ ಅಚ್ಚರಿ ಆಗ್ತದೆ. ಆಯಾ ಕಾಲದ ಕಾಲಧರ್ಮವನ್ನು ಚಿತ್ರಿಸಿರೋ ಈ ಚಪ್ಪಲಿ ಸಾಹಿತ್ಯ ನಿಜಕ್ಕೂ ಅಧ್ಯಯನ ಯೋಗ್ಯ ಐತಿ. ಜಗತ್ತಿನಾದ್ಯಂತ ಕೋಟ್ಯಂತರ ಜನರ ಮನಸ್ಸನ್ನು ಗೆದ್ದ ಸಿಂಡ್ರೆಲ್ಲಾಳ, ಗಾಜಿನ ಚಪ್ಪಲಿ ಆದಿಯಾಗಿ ನಮ್ಮ ಬಾಲ್ಯದೊಳಗೆ ಆಯಿ ಹೇಳ್ತಿದ್ದ ಕೇಳೋದನ್ನು ಕೊಡೋ ಚಪ್ಪಲಿವರೆಗಿನ ಸಾಹಿತ್ಯ ನೋಡಿದರೆ ಕುಮಾರವ್ಯಾಸನ ಕ್ಷಮೆ ಕೋರಿ ತಿಣುಕಿದನು ಫಣಿರಾಯ ಪಾದುಕಾ ಪುರಾಣಗಳ ತಿಂತಿಣಿಯ ಭಾರದಲ್ಲಿ ಅಂತ ಹೇಳಬೇಕನ್ನಿಸ್ತದೆ. ಬಹುಶಃ ಜಗತ್ತಿನ ಇತಿಹಾಸದೊಳಗೆ ಅತ್ಯುಚ್ಚ ಸ್ಥಾನ ಮತ್ತು ಅತಿ ನೀಚ ಸ್ಥಾನವನ್ನು ಪಡೆದ ಏಕೈಕ ವಸ್ತು ಅಂದರೆ ಚಪ್ಪಲಿ ಅನ್ನಿಸ್ತದೆ. ಒಂದು ಚುಟುಕು ಕೇಳಿ ಮಾತು ಮುಗಿಸ್ತೀನಿ. ಕವಿತೆ ಹೆಸರು ಮ್ಯಾರೇಜ್ ಡೇ, ಬರೆದದ್ದು ಚಂಪಾ. ನಮ್ಮ ಮ್ಯಾರೇಜ್ ಡೇಕ್ಕೆ ನನಗೇನು ತಗೋತಿ ಅಂದೆ. ನನ್ನ ಹೆಂಡತಿ ಪ್ರೀತಿಯಿಂದ ನಿಮಗೆ ಚಪ್ಪಲಿ ತಗೋತೀನಿ ಅಂದ್ಲು. ತಗೋ ಅಂದೆ. ತಗೊಂಡ್ಲು. ಆಕೆ ಪ್ರೀತಿ ಅಲ್ಲಿಗೇನು ಇರಲಿಲ್ಲ. ಚಪ್ಪಲಿ ತಗೊಂಡಿದ್ದು ನೆನಪೈತಿ ಅಂತ ಪ್ರೀತಿಯಲ್ಲೇ ತಿವ್ಯಾಕತ್ತಿದ್ಲು. ಕಡೆಗೆ ನಾ ಹೇಳಿದೆ, ಮರಾಳ ಚಪ್ಪಲಿ ಹೆಂಗೆ ಮರೆಯಕ್ಕಾಕೈತಿ, ಚಪ್ಪಲಿ ನೋಡಿದಾಗೆಲ್ಲ ನನಗೆ ನಿನ್ನ ಮಾರಿನ ನೋಡ್ದಂಗೆ ಆಕೈತಿ. ಒಟ್ಟಿನ ಮೇಲೆ ಜಗತ್ತಿನಲ್ಲಿರೋ ಚಪ್ಪಲ ಚಿತ್ತರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ಅದಕ್ಕೆ ಇಲ್ಲಿಗೆ ಚಪ್ಪಲ ಚಿತ್ತರು ಎನ್ನುವ ಮಹಾಪುರಾಣಕ್ಕೆ ಮಂಗಳ ಹಾಡ್ತೀನಿ.
1: ಚಪ್ಪಲ ಚಿತ್ತರು ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಚಂದ್ರಶೇಖರ್ ವಸ್ತ್ರದ್. ನೆರವು ಶೈಲಜಾ ರಾಜ್ಕುಮಾರ್.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಕೇಳುಗರೆ, ಇನ್ನು ಮುಂದೆ 9:05 ಗೀತಾ ಉಮಚಗಿ ಅವರು ಹಾಡಿರುವ ಸುಗಮ ಸಂಗೀತವನ್ನು ಕೇಳುತ್ತೀರಿ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಕನಕದೀಪ ಪ್ರಸಾರವಾಗುವುದು. ಕಾರ್ಯಕ್ರಮ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಹಲೋ ನಂದನಾ ನೇರ ಫೋನಿನ್ ಕಾರ್ಯಕ್ರಮ 9:30. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:30 ವೀಣಾ ಎಸ್ ದಂಡವತಿ ಮಠ್ ಅವರ ವಯಲಿನ್ ವಾದನವನ್ನು ಕೇಳಬಹುದು. 12:05 ವನಿತಾ ವಿಹಾರ. ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳನ್ನು ಕೇಳುವಿರಿ. ನಂತರ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಕೇಳಬಹುದು. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಶಂಕರ್ ತುಮ್ಮಾಪೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಎಸ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಕುರಿತ ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಹಾಗೂ ಸಂಜೆಯ ಕೃಷಿರಂಗದಲ್ಲಿ ಬಿಳಗಿ ತಾಲೂಕು ತೆಗ್ಗಿಯ ಯಲ್ಲವ್ವ ಹೊಸಮನಿ ಹಾಗೂ ಮೇಳದವರಿಂದ ಭಜನಾ ಪದಗಳನ್ನು ಕೇಳುವಿರಿ. ಹಲೋ ಅಭಿಲಾಷಾ ನೇರ ಫೋನಿನ್ ಕಾರ್ಯಕ್ರಮ ಇಂದು ಮಧ್ಯಾಹ್ನ 1:30. 2:40 ಭಾವಯಾನ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ನಂತರ ಹೊಸ ಹಾಡು. ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. ಜಿಲ್ಲಾ ವಾರ್ತಾಪತ್ರ 6:30. 6:51 ಕೃಷಿರಂಗದಲ್ಲಿ ಗದಗ್ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸಿ ಗ್ರಾಮದ ರೈತರಾದ ಲಿಂಗನ್ಗೌಡ ರಾಮನ್ಗೌಡ ಗೌಡರ್ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಕುಮಾರ್ ಅಗಡಿ. 7:45 ಸುರೇಶ್ ವಾಡ್ಕರ್ ಅವರು ಹಾಡಿರುವ ಮರಾಠಿ ಗೀತೆಗಳನ್ನು ಕೇಳುವಿರಿ. ಯುವವಾಣಿ 8:00. ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಲಿಂಗರಾಜ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. 9:30 ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ್, ರೇಡಿಯೋಗೆ ರೂಪಾಂತರ ಎಚ್ಎಸ್ ಪಾರ್ವತಿ. ಇಂದು ರಾತ್ರಿ 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರ ಕೊಳಲು ವಾದನವನ್ನು ಆಲಿಸಬಹುದು. ಕೆಳಗುರೆ, ಇದುವರೆಗೆ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಗೀತಾ ಉಮಚಗಿಯವರು ಹಾಡಿರುವ ಸುಗಮ ಸಂಗೀತವನ್ನು ಕೇಳೋಣ. ಮೊದಲಿಗೆ ಬಿ.ಎ. ಸನದಿ ಅವರ ರಚನೆ.

0: ಗೀತಾ ಉಮಚಗಿ ಅವರಿಂದ ಇದುವರೆಗೆ ಸುಗಮ ಸಂಗೀತವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂತ ಕವಿ ಕನಕದಾಸರ ಬದುಕು ಬರಹ ವಿಚಾರಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ಕುರಿತು ಪಿಜಿ, ಡಿಪ್ಲೊಮಾ, ಎರಡು ಮತ್ತು ಮೂರನೇ ಸೆಮಿಸ್ಟರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ, ಸಾಧನೆ, ಕೊಡುಗೆಗಳ ಕುರಿತು ಅಧ್ಯಯನ ಲಭ್ಯ.
2: ಸುವ್ಯವಸ್ಥಿತ ಸಭಾಭವನ, ಡಿಜಿಟಲ್ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಕನಕದಾಸರ ಗೀತೆ, ಕೀರ್ತನೆ, ಸುಳಾದಿಗಳ ಧ್ವನಿಸುರುಳಿ ಹಾಗೂ ಪುಸ್ತಕಗಳ ಪ್ರಕಟಣೆ.
1: ನಗರ, ಗ್ರಾಮೀಣ ಪ್ರದೇಶ, ಶಾಲಾ ಕಾಲೇಜುಗಳಲ್ಲೂ ಕನಕರ ಪ್ರಚಾರ, ಉಪನ್ಯಾಸ.
2: ಕನಕದಾಸರು ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸುತ್ತಿದೆ ಕನಕ ಅಧ್ಯಯನ ಪೀಠ.
1: ಕನಕ ಜಯಂತ್ಯುತ್ಸವ, ರಾಷ್ಟ್ರೀಯ ವಿಚಾರ ಸಂಕಿರಣ, ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ, ಕನಕರ ನೃತ್ಯ ರೂಪಕ ಕಂಕಣಬದ್ಧವಾಗಿದೆ. ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ ಸಂಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ತತ್ವಾದರ್ಶಗಳನ್ನು ಮುನ್ನೆಲೆಗೆ ತರುತ್ತಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ವೈಡಿ ಅಗಸಿಮನಿ, ನಿವೃತ್ತ ಉಪ ಪೊಲೀಸ್ ಅಧೀಕ್ಷಕರು, ಸಂಪಿಗೆ ನಗರ, ಧಾರವಾಡ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಕನಕದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಮತ್ತು ವ್ಯಾಖ್ಯಾನದ ಈ ಕಾರ್ಯಕ್ರಮದ ಹಿಂದಿನ ಸಂಚಿಕೆಯಲ್ಲಿ ಕೇಳಿ ಬಂದ ಕಥಾ ನಿರೂಪಣೆ ಹೀಗಿದೆ. ಧರ್ಮರಾಜನಿಗೆ ಶಾಂಡಿಲ್ಯ ಮುನಿಗಳ ದರ್ಶನ ದೊರೆತು ಅವರು ಸಂತಸದಿಂದ ನಮಗಿನ್ಯಾವ ಬುದ್ಧಿಯನ್ನು ಅರುಹುವಿರಿ ಎಂದು ಕೇಳಿದಾಗ ಶಾಂಡಿಲ್ಯ ಮುನಿಗಳು ಭೂಮಂಡಲದಲ್ಲಿ ಹರಿಶ್ಚಂದ್ರ, ಧರ್ಮರಾಜ, ರಾಮ ಮತ್ತು ನಳ ಈ ನಾಲ್ವರು ಅರಸರು ಶ್ರೇಷ್ಠರೆಂದು ಲೋಕದ ಜನ ಕೊಂಡಾಡುತ್ತಿದ್ದಾರೆ, ಇವರಲ್ಲಿ ಯಾರ ಕಥೆ ಹೇಳಲಿ ಎಂದಾಗ ಧರ್ಮರಾಜನು ರಾಗಿ ಮತ್ತು ಭತ್ತಗಳಿಗೆ ಧರ್ಮದ ದಾರಿಯನ್ನು ತಿಳಿ ಹೇಳಿದ ಉದಾರನಾದ ರಘುಪತಿಯ ಕಥೆಯನ್ನು ಹೇಳಿರಿ ಎಂದು ಭಿನ್ನವಿಸಲು ಮುನಿಗಳು ರಾಮನ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಕೇಳು ಕುಂತಿತನೆಯ ಎನ್ನುತ್ತಾ ಅಯೋಧ್ಯಾ ನಗರವನ್ನು ವರ್ಣಿಸಿ ಮಹಾಮಹಿಮನಾದ ದಶರಥ ಮಹಾರಾಜನು ಕೌಸಲ್ಯ ದೇವಿಯ ಸೀಮೆಯ ಭಾಗದಲ್ಲಿ ರಾಜ್ಯಭಾರ ಮಾಡುತ್ತಿದ್ದ. ಹೀಗಿರುವಾಗ ದಶರಥ ಮಹಾರಾಜನಿಂದ ಕೌಸಲ್ಯ ಗರ್ಭದಲ್ಲಿ ಜನಿಸಿದ ಶ್ರೀರಾಮನು ತಾಟಕಿ, ಮಾರೀಚ, ಸುಬಾಹು ಇವರನ್ನೆಲ್ಲ ಸಂಹರಿಸಿ ಮುನಿ

ಪಶುಗಳ ಯಾಗವನ್ನು ರಕ್ಷಿಸಿ ಅಹಲ್ಯೆಯ ಶಾಪ ವಿಮೋಚನೆ ಮಾಡಿ ತಮ್ಮನಾದ ಲಕ್ಷ್ಮಣ ಮತ್ತು ಇತರ ಮುನಿ ಸಮೂಹದೊಂದಿಗೆ ಮಿಥಿಲಾ ನಗರಿಗೆ ಬರುತ್ತಾನೆ. ಮುಂದೆ ಶಿವಧನುಸ್ಸನ್ನು ಎತ್ತಿ ಸೀತೆಯನ್ನು ವರಿಸಿ ಮಿಥಿಲಾ ನಗರವನ್ನು ತೊರೆದು ಅಯೋಧ್ಯೆಗೆ ಸಾಗುವಾಗ ಪರಶುರಾಮನೊಂದಿಗೆ ಯುದ್ಧ ಮಾಡಿ ಜಯ ಸಂಪಾದಿಸಿ ರಾಜ ತೇಜಸ್ಸಿನೊಂದಿಗೆ ಅಯೋಧ್ಯಾ ನಗರಕ್ಕೆ ಬರುವುದನ್ನು ದೇವಾನುದೇವತೆಗಳೆಲ್ಲ ನೋಡಿ ನಲಿದಾಡಿದರು ಎಂದು ಹೇಳುತ್ತಾರೆ.

0: ಧರ್ಮರಾಜನೇ ಕೇಳು, ನಿಮ್ಮಂತೆಯೇ ಕಾಡಿನ ಮನೆಯ ಸಿರಿ ಪ್ರಾಪ್ತವಾದಾಗ ಜನಪಾಲನಾದ ರಾಮ ಪಿತೃವಾಕ್ಯ ಪರಿಪಾಲನೆಯ ನಿಯಮದಿಂದ ಪತ್ನಿಯಾದ ಸೀತೆ ಹಾಗೂ ತಮ್ಮನಾದ ಲಕ್ಷ್ಮಣನನ್ನ ಒಳಗೊಂಡು ಅರಮನೆಯಿಂದ ಹೊರಟು ಅರಣ್ಯವನ್ನು ಸೇರಿದ.
1: ಭರತ

ಭರತನನ್ನು ಸಮಾಧಾನಪಡಿಸಿ ಕಾಕಾಸುರನ ಪ್ರಾಣವನ್ನು ಕಾಪಾಡಿ ರಾಕ್ಷಸ ತರುಣಿಯಾದ ಶೂರ್ಪಣಖಿಯ ಮೂಗನ್ನು ಕತ್ತರಿಸಿ ಮಾಯಾಮೃಗವನ್ನು ಸಂಹರಿಸಿ ಸರಸಿಜಾಕ್ಷಿಯಾದ ಸೀತೆಯನ್ನು ಅಗಲಿ ದಾರಿಯಲ್ಲಿ ಕಂಡ ಜಟಾಯುವಿನಿಂದ ಮನ ಮರುಗುವ ವೃತ್ತಾಂತವನ್ನು

ಅಲ್ಲಿ ಶೋಕಾತಿರೇಕದಿಂದ ಮುಖ ಕೆಂಪಾದವನಾದ ರಾಮ ಲಕ್ಷ್ಮಣನ ಜೊತೆಗೆ ಕಿಷ್ಕಿಂಧಾ ಪರ್ವತಕ್ಕೆ ಬರ್ತಾನೆ. ಅಲ್ಲಿ ಹನುಮಂತನೊಂದಿಗೆ ಮಾತಾಡಿ ವಾಲಿಯನ್ನು ಸಂಹರಿಸಿ ವಾನರರೆಲ್ಲರನ್ನ ಒಡಗೊಂಡು ರಾಮ ದಕ್ಷಿಣಕ್ಕೆ ನಡೆದ.

ಸಮುದ್ರವನ್ನ ಕಟ್ಟಿ ಸೇನಾ ಸಮೂಹದೊಂದಿಗೆ ಬಂದು ಲಂಕೆಯನ್ನ ಸೇರಿ ಮುತ್ತಿಗೆ ಹಾಕಿ ಶ್ರೇಷ್ಠವಾದ ಅಸ್ತ್ರಗಳಿಂದ ರಾವಣ ಕುಂಭಕರ್ಣನನ್ನು ಸಂಹರಿಸಿ ದಾನವ ವೀರರನ್ನ ಕೊಂದು ರಘುನೃಪ ವಾರಣನಾದ ರಾಮ ವಿಭೀಷಣನಿಗೆ ಲಂಕೆಯ ಪಟ್ಟ ಕಟ್ಟಿದ.

ಬಂಧನದಲ್ಲಿದ್ದ ಸೀತಾದೇವಿಯನ್ನು ಕರೆಸಿ ದೇವಾಸುರರು ಉಲಿಯಲು ವಿಭೀಷಣನಿಗೆ ಎಲ್ಲವನ್ನು ತಿಳಿಸಿ ಹೇಳಿ ತನ್ನೊಡನೆ ಅಯೋಧ್ಯೆಗೆ ಹೊರಡು ಅಂತ ಹೇಳ್ತಾನೆ. ಆನೆ, ಕುದುರೆ, ರಥಗಳನ್ನು ಮಂತ್ರಿ ತರಿಸಿದ. ಜೊತೆಗೆ ಸೈನಿಕರು ಆ ಕ್ಷಣವೇ ಅಸಂಖ್ಯವಾದ ವೀರವ ಸೇನೆಯು ಅಲ್ಲಿ ಸೇರ್ತು. ಕುಬೇರನ ರಥವನ್ನು ಹರ್ಷದಲ್ಲಿ ಸಂತೋಷದಿಂದ ತರಿಸಿ ಅದನ್ನ ದೇವರ ಸಿರಿಪಾದಕ್ಕೆ ಅರ್ಪಿಸಿದಾಗ ಶ್ರೀರಾಮ ನಸುನಗುತ್ತಾ ಲಕ್ಷ್ಮಣ

0: ಲಕ್ಷ್ಮಣನನ್ನು ಕರೆಸಿ ಸೀತೆಯೊಂದಿಗೆ ರಥವನ್ನು ಏರಿದ. ಸೂರ್ಯಪುತ್ರನಾದ ಹನುಮಂತ ಜಾಂಬವಂತರು ಜೊತೆಗೆ ಸೇರಿದರು.
1: ಇದುವರೆಗೆ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಹಾಗೂ ವ್ಯಾಖ್ಯಾನ ಕೇಳಿದಿರಿ. ವಾಚಿಸಿದವರು ಶ್ರೀಮತಿ ಗಾಯತ್ರಿ ಸರದೇಶ್ ಪಾಂಡೆ. ವ್ಯಾಖ್ಯಾನ ಮಾಡಿದವರು ಧಾರವಾಡ ತಾಲೂಕು ನಿಗದಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾ ಶ್ರೀಧರ ಹೆಗಡೆ ಭದ್ರನ್. ಕನಕದಾಸರ ರಾಮಧಾನ್ಯ ಚರಿತೆ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ಮುಂದಿನ ವಾರ ಮತ್ತೆ ಮುಂದುವರಿಯಲಿದೆ. ಕೇಳುಗರಿಗೆಲ್ಲ ನಮಸ್ಕಾರ.
2: ಕನಕ ದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು
3: ತ್ರಿವೇಣಿ ಬೆಟಗೇರಿ.
2: ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಸಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದವರು ವೈಡಿ ಅಗಸಿಮನಿ, ನಿವೃತ್ತ ಉಪ ಪೊಲೀಸ್ ಅಧೀಕ್ಷಕರು, ಸಂಪಿಗೆ ನಗರ, ಧಾರವಾಡ.
2: ಮತ್ತೆ ಮುಂದಿನ ವಾರ ಕಾರ್ಯಕ್ರಮ ಕನಕ ದೀಪ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 9:30.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಹಲೋ ನಂದನಾ, ನೇರ ಫೋನ್ ಇನ್ ಕಾರ್ಯಕ್ರಮ.

0: ಹಲೋ ನಂದನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇವತ್ತು ನಿಮ್ಮ ಜೊತೆಯಾಗಿರೋದು ನಾನು ಅಪೂರ್ವ. ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಅಥವಾ 244-344-16. ನಮ್ಮ STD ಕೋಡ್ ಸಂಖ್ಯೆ 0836. ಇವತ್ತಿನ ಹಲೋ ನಂದನ ಕಾರ್ಯಕ್ರಮದ ನಮ್ಮ ಮೊದಲ ಕೇಳುಗರು ಯಾರು ಅಂತ ಹೇಳಿ ಈಗ ನೋಡೋಣ. ಹಲೋ
1: ಹಲೋ
0: ಹಲೋ ನಂದನ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾವು ಹಿರಾಡಗ್ಲಿ ಅಂತಾರೆ, ವಿಜಯನಗರ ಜಿಲ್ಲೆ ಹಿರಾಡಗ್ಲಿ.
0: ನಿಮ್ಮ ಹೆಸರು?
1: ನಿಂಗಪ್ಪ ಟೈಲರ್ ಅಂತಾರೆ.
0: ನಿಂಗಪ್ಪ ಟೈಲರ್ ಅವರು ಕರೆ ಮಾಡ್ತಾ ಇರ್ತೀರಿ? ಆಯ್ತು, ಇವತ್ ಹೇಳ್ರಿ ಯಾವ ಗೀತೆಗಾಗಿ ಕರೆ ಮಾಡಿದ್ರಿ? ಈ ಹಾಡು ಬೇಕು, ರಾಜೇಶ್ ಕೃಷ್ಣನ್ ಮತ್ತು ಸ್ವರ್ಣಲತಾ ಅವ್ರು ಹಾಡಿದಂತ ಹಾಡು. ಆಯ್ತು, ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ನಮಸ್ಕಾರ.

0: ಹಲೋ ನಂದನಾ ಕಾರ್ಯಕ್ರಮ.
1: ಹಲೋ
0: ಹಲೋ, ಹೇಳ್ರಿ, ಯಾರು ಮಾತಾಡೋದು?
1: ನಾವು ತುಪ್ಪದ ಕೊರಟಿಯಿಂದ ಮಾತಾಡ್ತೀವ್ರಿ.
0: ನಿಮ್ಮ ಹೆಸರು?
1: ನಮ್ಮ ಹೆಸರು ಪಂಪಾಪತಿ ಅಂತ ಹೇಳ್ರಿ.
0: ಪಂಪಾಪತಿ ಅವರು ಅವಾಗವಾಗ ಕರೆ ಮಾಡ್ತಾ ಇರ್ತಾರ.
1: ಮಾಡ್ತಿರ್ತೀವ್ರಿ.
0: ಹೇಳ್ರಿ ಪಂಪಾಪತಿ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ ಇವತ್ತು?
1: ಇವತ್ತು ನಾವು ಏನೈತೆ ನೋಡ್ರಿ, ಮಲ್ಲಮ್ಮನ ಪವಾಡದಿಂದ ಎರಡನೇ

0: ಶಶಿಭೂಷಣ ಅಂತ ಹೇಳ್ತೇನ್ರಿ.
1: ಈ ಹಾಡು ಬೇಕಾಗಿತ್ತು.
0: ಹ್ಞೂ.
1: ರೇಡಿಯೋ ಕಾರ್ಯಕ್ರಮಗಳನ್ನ ಹೆಂಗ್ ಕೇಳ್ತೀರಿ ಪಂಪಪತಿ ಅವ್ರ? ಆಪ್ ಒಳಗ್ ಕೇಳ್ತಿರೋ, ರೇಡಿಯೋ ಸೆಟ್ ಒಳಗ್ ಕೇಳ್ತಿರೋ?
0: ರೇಡಿಯೋ ಸೆಟ್ ಐತ್ರಿ.
1: ರೇಡಿಯೋ ಸೆಟ್ ಒಳಗ್ ಕೇಳ್ತೀರಿ?
0: ಹೌನ್ರಿ.
1: ಆಯ್ತು ಪಂಪಪತಿ ಅವ್ರ, ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
0: ನಮಸ್ಕಾರ ರೀ. ನಮಸ್ಕಾರ.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಂದನಾ ಕಾರ್ಯಕ್ರಮ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾ ಬೆಳಗಾಂ ಜಿಲ್ಲಾ ಗೋವ್ ತಾಲೂಕು ಕುಂದಗಿರಿ ಅಂದ್ರೆ ಬಿಯಾಮ ಮಲ್ಲ ಮೇಡಮ್.
0: ಬಿಯಾಮ ಅವರು?
1: ಹೌದ್ರಿ ಮೇಡಮ್.
0: ಹೇಳ್ರಿ ಬಿಯಾಮ ಅವರ, ಯಾವ ಗೀತೆ ಪ್ರಸಾರ ಮಾಡೋಣ?
1: ನಮಗೆ ಮೇಡಮ್ ದೊಡ್ಡ ಮನೆ ಹುಡುಗ. ಯಾಕೆ ಹುಡುಗ ಮೈಯಾಗಿ ಹೆಂಗೈತಿ? ಅದೇ ಮೇಡಮ್
0: ಆ ಹಾಡು ಬೇಕಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಏನು?
1: ಹೌದು ಮೇಡಮ್.
0: ಮತ್ತೆ ಯಾವ ಕಾರ್ಯಕ್ರಮ ಕೇಳಿದ್ರಿ?
1: ಏನ್ರಿ ಮೇಡಮ್?
0: ಯಾವ ಕಾರ್ಯಕ್ರಮ ಕೇಳಿದ್ರಿ?
1: ಎಲ್ಲ ಕಾರ್ಯಕ್ರಮ ಕೇಳ್ತೀವಿ ಮೇಡಮ್ ನಾವು.
0: ಕೇಳ್ತೀರಿ? ಮತ್ತೆ ಮಳಿ ಹೆಂಗ ನಿಮ್ಮ ಊರಾಗ?
1: ಮಳಿ ಬೀಳಿದ್ರಿ ಮೇಡಮ್, 5 ದಿವಸ ಆದ, ಈಗ ಬಂದಾಗಿದೆ. ಈಗ ಬಂದಾಗಿದೆ, ಎಲ್ಲ ಹೊಳಿ ತುಂಬೈತ್ರಿ ಮೇಡಮ್. ಈಗ ಬಂದಾಗಿದೆ.
0: ಒಟ್ಟು ಮಳಿಗೇನು ಕೊರತೆ ಇಲ್ಲ ಅಂದಂಗ ಆತು ಹಂಗಂದ್ರ ನಿಮ್ಮ ಊರಾಗ. ಯಾವ ಗೀತೆ ಅಂದ್ರಿ ಬಿಎಂ ಅವರ? ಏನಾತ್ರಿ
1: ಅಲ್ಲಿ ಹೆಂಗೈತ್ರಿ ಮಳಿ?
0: ಇಲ್ಲೂ ಸಾಕಷ್ಟು ಮಳೆ ಆಗ್ಲಿಕತ್ತದ.
1: ಹೌದ್ರಿ ಮೇಡಮ್.
0: ಯಾವ ಗೀತೆ ಅಂತಂದ್ರಿ ಬಿಎಂ?

0: ಅವರ
1: ದೊಡ್ಡ ಮನೆ ಹುಡುಗ.
0: ಅದೇ ದೊಡ್ಡ ಮನೆ ಹುಡುಗ ಒಳಗೆ ಯಾವ ಗೀತೆ ಬೇಕಾಗಿತ್ತು?
1: ಯಾಕೆ ಹುಡುಗ ಮಯಾಗ ಹೆಂಗೈತಿ?
0: ಇದ್ರೊಳಗ ಅಭಿಮಾನಿಗಳೇ ನಮ್ಮನೆ ದೇವರು, ಆಮೇಲೆ ಇದು ಇದು ವಿ ಹರಿಕೃಷ್ಣ ಅವ್ರು ಹಾಡಿದ್ದು ಬೇಕಾ, ಇಂದು ನಾಗರಾಜ್ ಅವ್ರು ಹಾಡಿದ್ದು ತ್ರಾಸ ಆಕೈತಿ ಹಾಡ್ಬೇಕಾ ನಿಮ್ಗೆ?
1: ಹಾಂ ರೀ ಮೇಡಮ್.
0: ಆಯಿತು, ನೀವು ಕೇಳಿದಂಥ ಹಾಡು ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ಧನ್ಯವಾದ.

0: ಧಾರವಾಡ ಆಕಾಶವಾಣಿಯಿಂದ ನಂದನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಹಲೋ, ನಂದನ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ, ನಂದನ ಕಾರ್ಯಕ್ರಮ, ನಿಮ್ಮ ಹೆಸರು?
1: ನಮ್ಮ ಹೆಸರು ಅಕ್ಷತಾ ರೀ ಮೇಡಮ್ ಅವರೇ.
0: ಅಕ್ಷತಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಒಂದ್ ನಿಮಿಷ ರೀ ಮೇಡಮ್ ಅವರೇ, ನಮ್ಮ ಮನೆಯವ್ರು ಮಾತಾಡ್ತಾರೆ.
0: ಕೊಡ್ರಿ.
2: ಹಲೋ
0: ಹಲೋ, ನಿಮ್ಮ ಹೆಸರು?
2: ನಮ್ಮ ಹೆಸರು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಯಶವಂತ ಅಂತ ರೀ.
0: ಯಶವಂತ ಅವರು?
2: ಹಾಂ.
0: ಮೊದಲೇ ಸಲ ಕರೆ ಮಾಡಿರಿ ಯಶವಂತ ಅವರ?
2: ಹಾಂ ಹೌದು.
0: ನಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ?
2: ಹೌದು, ಕೇಳ್ತಾ ಇರ್ತೀವಿ.
0: ಆಯಿತು ಯಶವಂತ ಅವರ, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತ?
2: ನಮಗೆ ರಾಬರ್ಟ್ ಸಿನಿಮಾದಿಂದ ಕಣ್ಣು ಒಡೆಯಕ್ಕೆ ಆಯ್ತಲ್ಲ, ಆ ಸಾಂಗ್ ಬೇಕಿದ್ರೆ.
0: ಈ ಹಾಡು ಬೇಕಿತ್ತು, ಶ್ರೇಯಾ ಘೋಷಾಲ್ ಅವರು ಹಾಡಿದ್ದು.
2: ಹಾಂ ಹೌದ್ರಿ.
0: ಯಾವ ಕಾರ್ಯಕ್ರಮ ಬಹಳ ಇಷ್ಟಪಟ್ಟು ಕೇಳ್ತೀವಿ?

0: ಇದು ವಚನಾಮೃತ ಆಮೇಲೆ ಭಾವ ಭಾವ ಭಾವ ಇದೆಯಲ್ಲ ಭಾವಯಾನ
1: ಭಾವಯಾನ ಇವತ್ತು ಪ್ರಸಾರ ಆಯ್ತಲ್ಲ ಕೇಳಿದ್ರಿ.
0: ಇವೆಲ್ಲ ತುಂಬಾ ಇಷ್ಟ ಆಗ್ತಾರೆ ಕಾರ್ಯಕ್ರಮ.
1: ಆಯ್ತು.
0: ನಂದನ ಕಾರ್ಯಕ್ರಮ ಇತ್ತೀಚೆಗೆ ಮಾಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ.
1: ಹಾಡುಗಳೆಲ್ಲ ಇಷ್ಟ ಆಗ್ತಾವು.
0: ಹೌದ್ರಿ, ತುಂಬಾ ಇಷ್ಟ ಆಗ್ತಾವ.
1: ಆಯ್ತು, ಹಿಂಗ ಇಷ್ಟಪಟ್ಟು ನಮ್ಮೆಲ್ಲ ಕಾರ್ಯಕ್ರಮ ಕೇಳ್ರಿ, ಮತ್ತೆ ಹಂಗ ಕರೆ ಮಾಡ್ತಾ ಇರಿ ನಮ್ಗ. ಧನ್ಯವಾದ.
0: ಧನ್ಯವಾದ.

0: ಹಲೋ ನಂದನ ಕಾರ್ಯಕ್ರಮ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ಲಿಕ್ಕತ್ತೀರಿ?
1: ವಿಜಯಪುರದಿಂದ ಭರತ್ ಕುಮಾರ್ ಅಂತ.
0: ಭರತ್ ಕುಮಾರ್ ಅವರು ಕರೆ ಮಾಡ್ತಾ ಇರ್ತೀರಿ ಅವಾಗವಾಗ? ಅವಾಗವಾಗ ಮಾಡ್ತಾ ಇರ್ತೀರಿ. ಹೇಳ್ರಿ ಭರತ್ ಕುಮಾರ್ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ ಇವತ್ತು?
1: ಭಾಗ್ಯದ ಬಳಿಗಾರ ನೋಡ್ರಿ ಮೇಡಮ್. ಅದರಲ್ಲಿ ನನ್ನನ್ನೇ ನೋಡುವ ಹಾಡು.
0: ಭಾಗ್ಯದ ಬಳಿಗಾರ ಒಳಗ ಯಾವ ಹಾಡಂದ್ರಿ? ನನ್ನನ್ನೇ ನೋಡು. ಈ ಹಾಡು ಬೇಕು. ಮತ್ತೆ ಬೆಳಗ್ಗೆಯಿಂದ ಕಾರ್ಯಕ್ರಮ ಕೇಳಿಕತ್ತಿದ್ರಿ? ಆಯ್ತು, ಹಿಂಗ ಕಾರ್ಯಕ್ರಮ ಕೇಳ್ತಾ ಇರಿ. ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ನಮಸ್ಕಾರ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

0: ಹಲೋ ನಂದನ, ಕಾರ್ಯಕ್ರಮದ ಮುಂದಿನ ಕರೆ. ಹಲೋ
1: ಹಲೋ
0: ಹಲೋ
1: ಹಲೋ
0: ನನ್ ಹಲೋ ನಂದನ ಕಾರ್ಯಕ್ರಮ.
1: ಮಾತಾಡೋದು
0: ನಿಮ್ಮ ಹೆಸರು?
1: ನಮ್ಮ ಹೆಸರು ಕವಿತಾ ಗಾಣಗೇರ್ ಅಂತ.
0: ಕವಿತಾ ಅವರು ಮೊದಲೇ ಸಲ ಕರೆ ಮಾಡಿರಿ ಕವಿತಾ ಅವರ?
1: ಹ್ಞೂನ್ರಿ, ಹ್ಞೂನ್ರಿ, ಫಸ್ಟ್ ಕರೆ ರೀ.
0: ಖುಷಿ ಆಗಿರ್ಬೇಕು ಹಂಗಾರೆ ಕವಿತಾ ಅವ್ರಿಗೆ ಇವತ್ತು.
1: ಭಾಳ ಖುಷಿ ಆಗೈತ್ರಿ.
0: ಗೊತ್ತಾತು ನಮಗೆ ನಿಮ್ಮ ಧ್ವನಿಯೊಳಗೆ ಗೊತ್ತಾತು.
1: ಹ್ಞೂನ್ರಿ.
0: ಮತ್ತೆ ಕವಿತಾ ಅವರ ಎಷ್ಟು ದಿನದಿಂದ ಪ್ರಯತ್ನ ಮಾಡ್ಲಿಕ್ಕತ್ತಿದ್ರಿ?
1: ಬಹಳ ಬಹಳ ಆತ್ರಿ, ಬಹಳ ವರ್ಷದಿಂದ ಪ್ರಯತ್ನ ಮಾಡಿ. ನಂಬರ್ ಸರಿಯಾಗಿ ಸಿಕ್ಕಿದ್ದಿಲ್ಲ, ಸಿಕ್ತರಿ,
0: ಹಂಗಾಗಿ ಪ್ರಯತ್ನ ಪಟ್ರಿ.
1: ಆಗಲ್ಲಿಂದನು ಪ್ರಯತ್ನ ಮಾಡತ್ತೇವ್ರಿ, ಕರೆ ಸಿಗ್ಲಿಲ್ಲ.
0: ಇವತ್ತು ಕವಿತಾ ಅವ್ರದ್ದು ಲಕ್ಕಿ ಡೇ, ನಿಮ್ ಕರೆ ಸಿಕ್ಬಿಡ್ತು ಇವತ್ತು.
1: ಹೌದ್ರಿ,
0: ಹೇಳ್ರಿ.
1: ಖುಷಿ ಆತ್ರಿ,
0: ನಮಗೂ ಕೂಡ ನಿಮ್ ಜೋಡಿ ಮಾತಾಡಿ ಬಹಳ ಖುಷಿ ಆಯ್ತು. ಕವಿತಾ ಅವರ ಯಾವ ಗೀತೆಗಾಗಿ ಕರೆ ಮಾಡಿದ್ರಿ ಇವತ್ತು?
1: ಇವತ್ತು ರೀ ಯಾವ್ದಾರ ಹಾಕ್ರಿ,
0: ಖುಷಿ ಒಳಗೆ ಯಾವ ಗೀತೆ ಹಾಕ್ಬೇಕಂತ ಕೇಳ್ಬೇಕಂತ ಗೊತ್ತಾಗ್ವಲ್ತೇನೆ,
1: ನೆನಪಾಗುವಲ್ದು.
0: ರಾಜ್ಕುಮಾರ್ ಅವ್ರು ಹಾಡಿದ್ದ ಹಾಡ್ಬೇಕಂತೀರಿ?
1: ಎರಡು ಕನಸು ಹಾಕ್ರಿ.
0: ಎರಡು ಕನಸು ಹಾಕೊಂಡ್ರಿ? ಇದ್ರಾಗ ಯಾವ ಗೀತೆ ಬೇಕು?
1: ಅದು ಮಂಜುಳಾ ರಾಜ್ಕುಮಾರ್ ಹಾಡ್ಯಾರಲ್ರಿ.
0: ಹಾಡ್ ಹೇಳ್ತೀನಿ. ಬಾಡಿ ಹೋದ ಬಳ್ಳಿಯಿಂದ ಈ ಹಾಡದ, ಎಂದೆಂದು ನಿನ್ನನ್ನು ಮರೆತು ಈ ಹಾಡು. ಈ ಹಾಡು ಹಾಕೋಣ. ಇದು ವಾಣಿ ಜೈರಾಮ್ ಮತ್ತು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದು. ಆಯ್ತು. ಮತ್ತೆ ನಮ್ಮ ಕಾರ್ಯಕ್ರಮ ಯಾವ ಬಹಳ ಇಷ್ಟ ನಿಮಗ?
1: ಎಲ್ಲಾ ಕೇಳ್ತೇವ್ರಿ, ಬೆಳಗ್ಗೆ 6 ಗಂಟೆಯಿಂದ ಚಿತ್ರಗೀತೆಗಳಂತೂ ಬಹಳ ಕೇಳ್ತೇವ್ರಿ. 9:30 to 10:30 ಹಾಕಿರ್ತೀರಿ.
0: ನಂದನ ಕಾರ್ಯಕ್ರಮ ಬಹಳ ಇಷ್ಟಪಡ್ತೀರಿ ಹಂಗಂದ್ರ?
1: ಹ್ಞೂನ್ರಿ, ಚಿತ್ರಗೀತೆ ಬಹಳ ಕೇಳ್ತೇವ್ರಿ, ತಪ್ಪದ ಕೇಳ್ತೇವ್ರಿ.
0: ಈಗ ನಂಬರ್ ಸಿಕ್ಕದ, ಅವಾಗ ಅವಾಗ ಕರೆ ಮಾಡ್ರಿ ಕವಿತಾ ಅವರ.
1: ಹ್ಞೂನ್ರಿ,
0: ನಿಮ್ಮ
1: ಗೀತೆಲ್ರಿ ಮಾಡ್ತೇವ್ರಿ.
0: ಮಾಡ್ರಿ ಮಾಡ್ರಿ. ಆಯ್ತು, ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
1: ಹ್ಞೂನ್ರಿ, ಥ್ಯಾಂಕ್ಸ್ ರೀ.

0: ಕೇಳುಗರೆ, ಈಗ ಸಮಯ 10:05 ಆಗಿದೆ. ಹಲೋ ನಂದನ, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ.
1: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
2: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
2: ಭಾರಿ ಸಿನಿಮಾ,
1: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.

0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಮುಂದಿನ ಕರೆ. ಹಲೋ,
2: ನಮಸ್ಕಾರ.
1: ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ಲಿಕ್ಕತ್ತೀರಿ? ನಿಮ್ಮ ಹೆಸರು?
2: ಶಿಗ್ಗಾಮಿ ತಾಲೂಕು ಪಾಲಿಂಗಿಟ್ಟಿ ಗ್ರಾಮದಿಂದ ಪಾಪಣ್ಣ ಅಂತ ಅಂದ್ರೆ.
1: ಪಾಪಣ್ಣ ಅವರು ಅವಾಗ ಅವಾಗ ಕರೆ ಮಾಡ್ತಾ ಇರ್ತೀರಿ?
2: ಕರೆ ಮಾಡ್ತಿರ್ತಾರೆ, ಸಿಗೋದ ಕಡಿಮೆ.
1: ಹೌದೌದೌದು. ಹೇಳ್ರಿ ಪಾಪಣ್ಣ ಅವರ, ಇವತ್ತು ಯಾವ ಗೀತೆಗಾಗಿ ಕರೆ ಮಾಡಿದ್ರಿ?
2: ಮಕ್ಕಳ ಭಾಷೆ ರೀ. ಓ ಗೆಳತಿ ನನ್ನ ಅಣೆ ಎಂದೆಂದು ಅಂತ ನೋಡ್ರಿ.
1: ಓ ಗೆಳೆಯ ಈ ಹಾಡು ಬೇಕಂತೀರಿ? ಆಯ್ತು ಪಾಪಣ್ಣ ಅವರ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಹಾಡಿದಂತ ಹಾಡು. ಆಯ್ತು, ನಿಮ್ಮ ಪ್ರೀತಿಯ ಹಾಡನ್ನ ಪ್ರಸಾರ ಮಾಡ್ತೀವಿ, ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ. ಧನ್ಯವಾದ.
2: ನಮಸ್ಕಾರ.

0: ಮುಂದಿನ ಕರೆ. ಹಲೋ
1: ಹಲೋ, ನಮಸ್ಕಾರ.
0: ನಮಸ್ಕಾರ, ಹೇಳ್ರಿ.
1: ಚಿಕ್ಕುಡಿ ತಾಲೂಕ ಬೆಳಗಾವಿ ಜಿಲ್ಲೆ.
0: ಹಲೋ, ಕರೆ ಯಾಕೋ ಕಟ್ ಆಯ್ತು. ಹಲೋ
2: ಹಲೋ
0: ಹಲೋ, ನಂದನ ಕಾರ್ಯಕ್ರಮ. ನಿಮ್ಮ ಹೆಸರು?
2: ನಮಸ್ತೆ, ನಾನು ಸುಬ್ರಹ್ಮಣ್ಯ ಅಂತ, ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ. ಮೇಡಮ್
0: ಸುಬ್ರಹ್ಮಣ್ಯ ಅವರು ಉಡುಪಿಯಿಂದ?
2: ಹೌದು ಮೇಡಮ್, ಹೌದು ಮೇಡಮ್. ಪ್ರಥಮ ಕರೆ ಮೇಡಮ್ ತಮಗೆ?
0: ಓ, ಪ್ರಥಮ ಕರೆ.
2: ಹೌದು, ಪ್ರಥಮವಾಗಿ ಇವತ್ತು ನಂಬರ್ ಸಿಕ್ತು, ಮಾಡಿದೆ ಮೇಡಮ್.
0: ಹಾ, ನಂಬರ್ ಕೂಡ ಇವತ್ತು ಸಿಕ್ತಾ ನಿಮ್ಗೆ?
2: ಹೌದು ಹೌದು ಮೇಡಮ್, ನಮ್ಗೆ ಯಾರೋ ಕೊಟ್ಟರು, ಸುಭಾನ್ ಕೋರಿ ಅವ್ರು ಕೊಟ್ಟರು.
0: ಓ, ಹಂಗಾಗಿ.
2: ಹೌದು ಮೇಡಮ್,
0: ನಮ್ಮ ಕಾರ್ಯಕ್ರಮವನ್ನು ನಿಯಮಿತವಾಗಿ ಕೇಳ್ತಾ ಇರ್ತೀರಿ ಸುಬ್ರಹ್ಮಣ್ಯ ಅವರ?
2: ಕೇಳ್ತೀವಿ ಮೇಡಮ್, ಬೆಳಗಿನ ಒಂದು ಭಕ್ತಿ ಗೀತೆ ಕೇಳ್ತೀನಿ, ಮಧ್ಯೆ ಚಿತ್ರಗೀತೆಗಳು, ಹೀಗೆ ಕೆಲವೊಂದು ಕಾರ್ಯಕ್ರಮ ನಿಮ್ಮದು, ಗುಲ್ಬರ್ಗ, ಎಲ್ಲ ಆಕಾಶವಾಣಿಯಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ನಾವು ಆಕಾಶವಾಣಿಯಲ್ಲಿ ಕೇಳೋ ಕಾರ್ಯಕ್ರಮ. ನಮ್ಗೆ ರೇಡಿಯೋ ಅಂದ್ರೆ ತುಂಬಾ ಇಷ್ಟ ಮೇಡಮ್.
0: ತುಂಬಾ ಇಷ್ಟ. ಹೆಂಗ್ ಕೇಳ್ತೀರಿ ರೇಡಿಯೋನ?
2: ಕೆಲವೊಂದು ವಾಹಿನಿಯಲ್ಲಿ ನಿರೂಪಣೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀನಿ ಮೇಡಮ್.
0: ಓಹೋ, ಹೌದಾ? ಅಂದ್ರೆ ರೇಡಿಯೋನ ಹೆಂಗ್ ಕೇಳ್ತೀರಿ? ರೇಡಿಯೋ ಸೆಟ್ ಅಲ್ಲಿ ಕೇಳ್ತಿರೋ ನ್ಯೂಸ್ ಆನ್?
2: ಮೊಬೈಲ್ ಅಲ್ಲಿ ಮೇಡಮ್.
0: ಮೊಬೈಲ್ ಅಲ್ಲಿ ಕೇಳ್ತೀರಿ?
2: ನಮ್ ರೇಡಿಯೋ ಎಲ್ಲ ಇಲ್ಲಿ ಧಾರವಾಡ ಎಲ್ಲ ನಮ್ಮ ಊರಿಗೆ ಬರಲ್ಲ ಮೇಡಮ್.
0: ಹಾ, ಅದೇ ಅದಕ್ಕೆ
2: ಎಲ್ಲ ಬರಲ್ಲ, ಇಲ್ಲಿ ಮಂಗಳೂರು ಸಹ ನಮ್ಗೆ ಕೇಳಲ್ಲ.
0: ಸುಬ್ರಹ್ಮಣ್ಯ ಅವರ ಇವತ್ತು ಪ್ರಥಮ ಕರೆ ಅಂತೀರಿ, ಯಾವ ಗೀತೆ ಪ್ರಸಾರ ಮಾಡೋಣ ನಿಮ್ಗಾಗಿ?
2: ಮತ್ತೆ ಹಾಡಿದ್ದು ಕೋಗಿಲೆ ಚಿತ್ರದಿಂದ ನನ್ನ ಸಂಗೀತ ಇದೆಯಲ್ಲ ಮೇಡಮ್, ಆ ಒಂದು ಗೀತೆ ಬೇಕಾಗಿದೆ ಮೇಡಮ್, ಲಭ್ಯವಿದ್ದರೆ ಖಂಡಿತವಾಗಿ ಆ ಗೀತೆ.
0: ಇಲ್ಲ, ಲಭ್ಯ ಇದೆ, ನಿಮ್ಮ ಪ್ರೀತಿಯ ಹಾಡನ್ನ ಪ್ರಸಾರ ಮಾಡೇ ಬಿಡ್ತೀವಿ. ಈಗ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡ್ರಿ.
2: ಓಕೆ ಮೇಡಮ್, ಧನ್ಯವಾದ.
0: ಧನ್ಯವಾದ.
2: ಓಕೆ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆಯನ್ನ ನಾವು ಇದುವರೆಗೆ ಕೇಳ್ಕೊಂಡು ಬಂದ್ವಿ. ನಮ್ಮ ಮುಂದಿನ ಕರೆ, ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಮೇಡಮ್ ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್.
0: ಮಹೇಶ್ ಅವರು, ಹಲೋ. ಕರೆ ಯಾಕೋ ಕಟ್ ಆಯ್ತು ಇವ್ರದು. ಹಲೋ,
2: ನಮಸ್ತೆ ರೀ.
0: ನಮಸ್ತೆ, ಹಲೋ ನಂದನ ಕಾರ್ಯಕ್ರಮ. ಹಾ, ನಮ್ಮ ನಿಯಮಿತ ಕೇಳುಗರು, ಹೇಳ್ರಿ ಶಿವಲಿಂಗಯ್ಯ ಅವರ. ಶಿವಲಿಂಗಯ್ಯ ಅವರು ಮಾತಾಡ್ತಾ ಇದ್ರು, ಕರೆಯಕ್ಕೂ ಕಟ್ ಆಯ್ತು. ಹಲೋ
3: ಹಲೋ, ನಮಸ್ಕಾರ.
0: ನಮಸ್ಕಾರ. ಹಲೋ ಹಲೋ ನಂದನ ಕಾರ್ಯಕ್ರಮ.
4: ಹಲೋ, ನಮಸ್ಕಾರ ರೀ ಅಪೂರ್ವ ಮೇಡಮ್ ಅವ್ರಿಗೆ.
0: ನಮಸ್ಕಾರ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
4: ನಾನು ಸುಮನ್ ಅಂತ.
0: ಹಲೋ, ಸುಮನ್ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ರು, ಆದ್ರೆ ಅವ್ರ ಕರೆ ಕಟ್ ಆಯ್ತು. ಹಲೋ
5: ಹಲೋ
0: ಹಲೋ ನಂದನ ಕಾರ್ಯಕ್ರಮ.
5: ನಮಸ್ಕಾರ ಮೇಡಮ್. ಮಾತಾಡಿದ್ರಿ ಮಲ್ಲಿಕಾರ್ಜುನ್ ಅಂತ.
0: ಮಲ್ಲಿಕಾರ್ಜುನ್ ಅವರು ಸೌದತ್ತಿಯಿಂದ.
5: ಫಸ್ಟ್ ಟೈಮ್ ರೀ ಮೇಡಮ್ ಇದು?
0: ಓ, ಫಸ್ಟ್ ಟೈಮ್ ನಿಮ್ದು. ಬಹಳ ಖುಷಿ ಆಗಿರ್ಬೇಕು ಹಂಗಂದ್ರ.
5: ಟ್ರೈ ಮಾಡ್ತಿದ್ದೇವ್ರಿ ಮೇಡಮ್, ಆದ್ರೆ ಫೋನ್ ಸಿಗ್ತಾ ಇರ್ತಿಲ್ಲ.
0: ಇವತ್ ಸಿಕ್ಬಿಡ್ತಲ್ಲ. ಖುಷಿ ಆಗ್ಯದ ಹಂಗಂದ್ರೆ ನಿಮ್ಗೂ, ನಿಮ್ ಜೋಡಿ ಮಾತಾಡಿ ನಮ್ಗೂ ಬಹಳ ಖುಷಿ ಆಯ್ತು. ಹೇಳ್ರಿ, ಯಾವ ಗೀತೆ ಪ್ರಸಾರ ಮಾಡೋಣ ನಿಮ್ಗಾಗಿ?
5: ನಮಗ ಮೇಡಮ್ ಪಟ್ಟಣಕ್ಕೆ ಬಂದ ಪತ್ನಿಯರು ಬಾಳು ಸುಖ ಚಂದು ಕಂಡೆ ಈ ಮನೆಗೆ ಸೊಸೆಯಾಗಿ ಬಂದೆ ಅಂತ ಹಾಡಿದೆ ನೋಡಿ.
0: ಎಸ್ ಜಾನಕಿ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು.
5: ಹಾ ಮೇಡಮ್,
0: ಈ ಹಾಡು ಬೇಕಾಗಿತ್ತು.
5: ಈ ಹಾಡು ಬೇಕಾಗಿತ್ತು ಮೇಡಮ್.
0: ಆಯ್ತು, ಬಹಳ ದಿನದಿಂದ ಕರೆ ಮಾಡ್ಲಿಕ್ಕತ್ತಿದ್ರು, ಏನ್ ಇವತ್ತ ಕರೆ ಮಾಡಿದ್ರು?
5: ಇಲ್ಲ ಅಕ್ಕ, 3 ತಿಂಗಳಿಂದ ಕರೆ ಮಾಡ್ತಾ ಇದ್ದೀವಿ, ಅವ್ ಸಿಗ್ತಾ ಇರ್ತಿಲ್ಲ ಕಾಲು.
0: ಓಹೋಹೋ, ಇವತ್ ಸಿಕ್ತಂಗಂದ್ರ
5: ಇವತ್ ಸಿಕ್ತು.
0: ಹಿಂಗ ಖುಷಿಯಾಗಿ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ರಿ, ಅವಾಗ ಅವಾಗ ಕರೆ ಮಾಡ್ರಿ. ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ.

0: ಅತಿಹಾಸೆ ಒಳ್ಳೇದಲ್ಲ.
1: ಯಾವ್ದು ಅತಿಹಾಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ, ನೆಮ್ಮದಿಯಿಂದ ಇರಬೇಕು ಅನ್ನೋದ, ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ನಂಗ್ ಗೊತ್ತಿದೆ, ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುಡಿಸೋದ್ರಲ್ಲಿದೆ, ಸಗಣಿ ಎತ್ತದ್ರಲ್ಲಿದೆ, ಧರಣಿ ತತ್ತದ್ರಲ್ಲಿದೆ. ಹೊಸಬ

0: ಹಲೋ, ನಂದನ ಕಾರ್ಯಕ್ರಮ.
1: ಹಲೋ,
0: ಹಲೋ, ಯಾರು ಮಾತಾಡೋದ್ರಿ? ನಿಮ್ಮ ಹೆಸರು?
1: ಸರ್, ನಾವು ಶಿಕಾರಿಪುರದ ಶಿವಾನಂದಪ್ಪ ಅಂತ.
0: ಶಿವಾನಂದಪ್ಪ ಅವರು ಶಿಕಾರಿಪುರದಿಂದ?
1: ಹ್ಞೂ, ಇದ ಫಸ್ಟ್ ಕಾಲ್ ರೀ. ಲಾಸ್ಟ್ ತಿಂಗ್ ಆತು ನೋಡ್ರಿ ಮೇಡಮ್, ಕಾಸಿಲ್ಲ ಹಂಗಾಗಿ.
0: ಭಾಳ ದಿನದ ಪ್ರಯತ್ನ ಪಡ್ಲಿಕ್ಕತ್ತಿದ್ರಿ ಹಂಗಾರೆ ನೀವು?
1: 4 ತಿಂಗಳ ಆತು ನೋಡ್ರಿ ಪ್ರಯತ್ನ ಕೊಡಕತ್ತಿ ನಾವು.
0: ಹ್ಞೂ, ಇವತ್ತು ಸಿಕ್ತು, ಖುಷಿ ಆಗಿರ್ಬೇಕು ಹಂಗಾರೆ ಇವತ್ತು ನಿಮಗೆ.
1: ಖುಷಿ ಅಂದ್ರೆ ಮುಂದಂಗೆ ಆತು ನೋಡ್ರಿ.
0: ನಮಗೂ ಕೂಡ ಹಂಗ ಅನಿಸ್ತು ನಿಮ್ಮ ಜೋಡಿ ಮಾತಾಡಿ.
1: ಇಲ್ಲ, ಭಾಳ ಚೆನ್ನಾಗಿ ಕಾರ್ಯಕ್ರಮ, ಭಾಳ ಚೆನ್ನಾಗಿ ಬರ್ತಾವ್ರಿ. ಹಾಗೆ ಈಗ
0: ಯಾವ ಕಾರ್ಯಕ್ರಮ ಬಹಳ ಇಷ್ಟಪಟ್ಟು ಕೇಳ್ತೀರಿ?
1: ನಮಗೆ ಇದು ವಚನಾಮೃತ,

0: ಆಮೇಲ ನಂದನ ಕಾರ್ಯಕ್ರಮ
1: ನಂದನ
0: ಆಮೇಲ ಬೆಳಗ್ಗೆ ಭಕ್ತಿ ಗೀತೆ ಕಾರ್ಯಕ್ರಮ
1: ವಂದನ ಅರ್ಪಣ ಎಲ್ಲ ಕೇಳ್ತೀರಿ
0: ರೈತರ ಹೆಸರಿಗೆ ಬಹಳ ಚೆನ್ನಾಗಿ ಬರ್ತದೆ ಕಾರ್ಯಕ್ರಮ.
1: ಆಯ್ತು, ಇದ ಖುಷಿ ಒಳಗ ಹೇಳ್ರಿ ಯಾವ ಗೀತೆ ಪ್ರಸಾರ ಮಾಡೋಣ ನಿಮ್ಗಾಗಿ?
0: ಸರ್, ನಮಗೆ ಗಡಿಬಿಡಿ ಗಂಡ ಐತಲ್ಲ, ಎಸ್ ಪಿ ಎರಡು ಧ್ವನಿ ಮಾಡಿದಾರಲ್ಲ, ನೀನು ನೀನೇ ನಾನು ನಾನೇ,
1: ಈ ಹಾಡು ಬೇಕು.
0: ಬೇಕಾಯ್ತ್ರಿ.
1: ಆಯ್ತು, ಹಿಂಗ ಕರೆ ಮಾಡ್ತಾ ರೀ ನಮ್ಗ ನಿಮ್ಗ ಕರೆ ಸಿಗ್ಲಿ, ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೀವಿ. ಧನ್ಯವಾದ.
0: ಸರಿ, ಆಯ್ತು, ನಮಸ್ಕಾರ.
1: ನಮಸ್ಕಾರ.

ಹಲೋ ನಂದನಾ ನೇರ ಫೋನಿನ್ ಕಾರ್ಯಕ್ರಮ ಇಷ್ಟೊತ್ತು ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು. ತಾಂತ್ರಿಕ ಸಹಕಾರವನ್ನು ನೀಡಿದವರು ಎಂಕೆ ಬೈಜು ಹಾಗೂ ದೀಪಾ ಬೈಜು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದುದು ನಾನು ಅಪೂರ್ವ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ನಿಡೋಣಿಯ ಸುರೇಶ್ ರಾಮಚಂದ್ರ ಜೋಶಿ ಹಾಗೂ ಮೇಳದವರಿಂದ ಡೊಳ್ಳಿನ ಪದ.

ಇದುವರೆಗೆ ನಿಡೋಣಿಯ ಸುರೇಶ್ ರಾಮಚಂದ್ರ ಜೋಶಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ ಕೇಳಿದಿರಿ. ಈಗ ಕಲಘಟಗಿ ತಾಲೂಕು ಮಾಚಾಪುರ ತಾಂಡದ ಲಕ್ಷ್ಮೀಬಾಯಿ ಜೀವರಾಜ್ ಲಮಾಣಿ ಹಾಗೂ

0: ne?
1: ಇದುವರೆಗೆ ಕಲಘಟಗಿ ತಾಲೂಕು ಮಾಚಾಪುರ ತಾಂಡಾದ ಲಕ್ಷ್ಮೀಬಾಯಿ ಜೀವರಾಜ್ ಲಮಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಂಪ್ರದಾಯದ ಪದ ಕೇಳಿದಿರಿ. ಈಗ ಮುತುಗಿಯ ನೀಲವ್ವ ರುದ್ರವ್ವ ಸುತ್ತಗಟ್ಟಿಮಠ್ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದ.

ಇದುವರೆಗೆ ಮುತುಗಿಯ ನೀಲವ್ವ ರುದ್ರವ್ವ ಸುತ್ತುಗಟ್ಟಿಮಠ್ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.

ಕೇಳು ಗೆಳತಿ ನೇರ ಫೋನಿನ್ ಕಾರ್ಯಕ್ರಮ. ನಡೆಸಿಕೊಡುತ್ತಾರೆ ಯಶಸ್ವಿನಿ ಹಾಗೂ ಅಪೂರ್ವ.

0: ಅಪೂರ್ವ, ಇವತ್ತು ಕೇಳು ಗೆಳತಿ ಕಾರ್ಯಕ್ರಮದೊಳಗ ನಮ್ಮಿಬ್ರಿಗೂ ಅವಕಾಶ ಸಿಕ್ಕಿದ್ದು ಖುಷಿ ಅನ್ಸಕಲ್ಲ,
1: ಯಾಕಂದ್ರೆ ಗೆಳತಿಯರ ಜೊತೆ ಮಾತಾಡ್ಲಿಕ್ಕೆ ಒಂದು ಖುಷಿ.
0: ಯಾಕಂದ್ರ ಮಂಜುಳಾ ಮೇಡಮ್, ಮಾಯಾ ಮೇಡಮ್ ಅವರು ಬಹಳ ಚಂದ ಮಾಡ್ತಾರ ಖರೆ, ಆದ್ರೆ ನಮಗೂ ನಮ್ ಗೆಳತಿಯರ ಜೊತೆ ಮಾತಾಡೋಣ ಅಂತ ನಿಮಗೂ ಆಸೆ ಇತ್ತು. ನನಗೂ ಇವತ್ತು ಖುಷಿ, ನಮ್ ಗೆಳತಿಯರ್ಗೂ ಖುಷಿ ಅನ್ಕೊಂತೀನಿ. ಇವತ್ತು ಅವ್ರಿಗೂ ಒಂದ್ ಸ್ವಲ್ಪ ಬದಲಾವಣೆ,
1: ಹೌದು,
0: ಹೆಂಗ್ ವಾತಾವರಣದೊಳಗ್ ಬದಲಾವಣೆ ಆಗುತ್ತೆ,
1: ಮಳೆ ಬರ್ಲಿಕ್ಕತ್ತಿದಲ್ಲ ಈಗ ಬಹಳ ಹಾಗಾಗಿ.
0: ಹಂಗಂದ್ರ ನಾವು ಇವತ್ತು ನಮ್ಮ ಗೆಳತಿಯರಿಗೆ ಏನು ಮಾತಾಡೋಣ ಅಂತ ಹೇಳಿ ಒಂದು ವಿಷಯ ಏನಾರು ಎದ್ರ ಬಗ್ಗೆ ಮಾತಾಡೋಣ ಏನಂತೀನಿ.
1: ಈಗ ಅನ್ಕ ಹೊರಗ ಜಿಟಿ ಜಿಟಿ ಮಳಿ ಮಳಿ ಅನ್ಕ ನಿಲ್ವಲ್ತ, ಹಂಗಾಗಿ ಅದ್ರ ಬಗ್ಗೆ ಏನ ಮಾತಾಡೋಣ ಅಂತ.
0: ಹೌದೌದು, ಜಿಟಿ ಜಿಟಿ ಮಳಿ ಮತ್ತ ಅದ್ರದ್ದು ಒಂದಿಷ್ಟು ಅದ್ರ ಜೊತೆಗೆ ಅದ್ ಖುಷಿನೂ ತರ್ತೈತಿ, ಬಿಸಿ ಬಿಸಿ ಚಾ ಭಜಿ ಇವೆಲ್ಲಾ ತರ್ತೈತಿ. ಮತ್ತ ವಾತಾವರಣದೊಳಗ್ ಬದಲಾವಣೆ ಆಗಿ ಮಕ್ಳಿಗೆ ಇರ್ಬೋದು ದೊಡ್ಡವ್ರಿಗೆ ಇರ್ಬೋದು ಈ ಥ್ರೋಟ್ ಇನ್ಫೆಕ್ಷನ್ ಅನ್ಬೋದು, ಅಂದ್ರೆ ಗಂಟ್ಲ ಕೆರೆತ, ಗಂಟ್ಲ ಕೆರೆತದಿಂದ ಶುರು ಆಗಿ ನೆಗಡಿ ಕೆಮ್ಮು ಕಫ, ಇದಕ್ಕ ಇವ್ರ ಏನು ಪರಿಹಾರ ಕಂಡು ಹಿಡ್ದಾರ, ನಮ್ ಗೆಳತಿಯರ್ ಏನೇನ್ ಮಾಡ್ತಾರ ಕೇಳ್ಕೊಳ್ಳೋಣ.
1: ಕಷಾಯ ಏನ್ ಸ್ಪೆಷಲ್ ಮಾಡ್ತಾರೇನೋ,
0: ಮತ್ತ ಮಕ್ಳೆಲ್ಲ ಸ್ಕೂಲಿಗೆ ಹೊಂಟಾರ ಅವ್ರಿಗಂತೂ ಬಹಳ ಕಿರಿಕಿರಿ, ಅದ್ರ ಬಗ್ಗೆ ಮಾತಾಡೋಣ.
1: ಮಾತಾಡೋಣಲ್ಲ,
0: ಹಂಗಂದ್ರೆ ಕರೆ ಬರಾಕತ್ತಾವ ಆಗ್ಲೇ ನಮ್ಮ ಗೆಳತಿಯರ ಜೊತೆಗೆ ಮಾತಾಡೇ ಬಿಡೋಣ. ಹಲೋ,
2: ಹಲೋ ರೀ ಮೇಡಮ್,
0: ನಮಸ್ತೆ, ಯಾರು ಮಾತಾಡೋದು?
2: ನಾವು ಜಗದಾದಿಂತ ಲಕ್ಷ್ಮಿ ಮೇಟಿ.
1: ಲಕ್ಷ್ಮಿ ಅವರು
0: ಕೇಳಿದ್ರಿ ವಿಷಯ ಏನಂತ ಕೇಳಿದ್ರಿ?
2: ಲಕ್ಷ್ಮಿ
0: ಏನ

0: ಏನಂತೀರಿ ನೀವು ಮಳೆಗಾಲದ ಈ ಬದಲಾವಣೆಗೆ?
1: ಮಳೆಗಾಲದಾಗ್ರಿ ಹುಡುಗರಿಗೆ ಬಾಳ ನೆಗಡಿ ಕಪ ಬಾಳ ಆಗಾಕತ್ತೈತ್ರಿ. ನಮ್ಮಲ್ಲಿ ಚಿನ್ನು ಎಲಿ ರೀ ಕಾಶಿ ಎಡಿ ಮೇಲೆ ಇಡ್ತಾರ್ರಿ, ಇಲ್ಲ ತುಳಸಿ ನೀರ ಮಾಡಿ ಹಾಕ್ತಾರ್ರಿ.
0: ತಿನ್ನು ಎಲಿ ಕಾಸಿ ಯಾವಾಗ ಇಡೋದ್ರಿ ಅದನ್ನ? ರಾತ್ರಿ ಮಲಗೋವಾಗ?
1: ಮಲ್ಕೋತ್ನಾಗ್ರಿ.
2: ಅಂದ್ರೆ ಕಫ ಕಡಿಮೆ ಆಗ್ತದಂತೀರೇನ್ ಇದಕ್ಕ?
1: ಕಫ ಕಡಿಮೆ ಆಗ್ತೈತ್ರಿ ಅದಕ್ಕೂರಿ.
0: ಒಳ್ಳೆಯದು, ಒಂದು ಟಿಪ್ ಸಿಕ್ತು ನೋಡ್ರಿ. ಅಲ್ಲ ಹೆಂಗೆ ಮಾಡೋದ್ರಿ ಅದಕ್ಕೆ? ಏನು ಅಂಬಾಡಿಯಲ್ಲಿ ಆಗ್ಬೇಕೋ, ಕರಿ ವೀಳ್ಯದಲ್ಲಿ ಆಗ್ಬೇಕೋ, ಏನೇನು? ಒಟ್ಟು ವೀಳ್ಯದಲ್ಲಿ ಹೌದು. ಅದು ಅಲ್ಲ ರೀ, ಈ ವೀಳ್ಯದೆಲೆದು ಬಹಳಷ್ಟು ಉಪಯೋಗ ಅದಾವಲ್ರಿ. ಊಟ ಆದ್ಮೇಲೆ ನಾವೆಲ್ಲ ಹಾಕೋಣ ರೂಢಿ, ಜೀರ್ಣ ಶಕ್ತಿನ ವೃದ್ಧಿಸ್ತೈತೆ ಅಂತ ಹೇಳ್ತಾರ.
1: ಭಾರಿ
0: ಏನಾದ್ರಿ ಕೆಮ್ಮನ ಕಡಿಮೆ ಮಾಡ್ತೈತಿ. ಒಳ್ಳೆ ಒಂದು ಉಪಾಯ ಹೇಳ್ಕೊಟ್ರಿ ಲಕ್ಷ್ಮಿ. ಕರೆ ಮಾಡಿದಕ್ಕೆ ಧನ್ಯವಾದ. ಮತ್ತೊಂದಿಷ್ಟು ಗೆಳತಿಯರ ಜೊತೆಗೆ ಮಾತಾಡೋಣ ಅಂತ. ಹೌದಿಲ್ರಿ? ಹಾ ನಮಸ್ಕಾರ ಲಕ್ಷ್ಮಿ. ಅವರು ಕರೆ ಮಾಡಿದ್ರು, ಮಳೆಗಾಲದ ಬಗ್ಗೆ ಹೇಳಿದ್ರು,
2: ಎಲಿ ಮಹತ್ವನು ಕೂಡ ಹೇಳಿದ್ರು. ಅವರು
0: ತುಳಸಿನೂ ಕಷಾಯ ಮಾಡ್ಕೊಂಡು
2: ತುಳಸಿ ನೀರು ಹೇಳಿದ್ರು ಕುಡಿಸ್ತೇನೆ ಅಂತ ಅಂದ್ರೆ ಅವರು
0: ಹೇಳಿದ್ರು. ಈ ವಾತಾವರಣ ಬದಲಾವಣೆ ಆಗೋದ್ರಿಂದ ಕಲುಷಿತ ನೀರು ಒಂದು ಕಡೆ ಆದ್ರೆ ಆಮೇಲೆ ನೀರೆಲ್ಲ ಕಡೆ ನಿಂತು ಸೊಳ್ಳೆ ಆಗ್ತದೆ.
2: ಹೌದು.
0: ಇದರಿಂದ ಯಾವ್ಯಾವ ರೋಗ ಬರ್ತಾವ ಪೂರ್ವ?
2: ಅಯ್ಯೋ,
0: ಅನೇಕ ಬಹಳ
2: ಅನೇಕ ರೋಗಗಳು ಬರ್ತಾವ. ವಿಷಮ ಶೀತ ಜ್ವರ ಇರ್ಬೋದು, ಮಲೇರಿಯಾ ಇರ್ಬೋದು, ಡೆಂಗು ಇರ್ಬೋದು, ಇವೆಲ್ಲ ಬಹಳ ತೊಂದರೆನ ಉಂಟು ಮಾಡ್ತಾವ.
0: ನೀರು ಕಲುಷಿತ ಆಗೋದ್ರಿಂದ ಟೈಫಾಯ್ಡ್, ಕಾಲ್ರಾ ಇಂತಾವ್ ಬರ್ತಾವ, ಕಾಮಾಲೆ, ಹೆಪಟೈಟಿಸ್.
2: ಹೌದು.
0: ಹಂಗಾಗಿ ಕುದಿಸಿ ಆರಿಸಿದ ನೀರು ಕುಡಿಯೋದು ಚಲೋ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು.
2: ಈಗಿನ ವಾತಾವರಣ ಕದ ಬೆಸ್ಟ್ ಅಂತ ಹೇಳ್ಬೋದು.
0: ಹೌದು. ಈಗ ಕರೆ ಸ್ವೀಕರಿಸೋಣಲ್ಲ, ಇನ್ನೊಂದು ಕರೆ
2: ತಗೊಳ್ಳೋಣಲ್ಲ. ಹಲೋ
3: ಹಲೋ
2: ಹಲೋ, ಕೇಳು ಗೆಳತಿ ಕಾರ್ಯಕ್ರಮ.
3: ಕೇಳು ಗೆಳತಿ ಕಾರ್ಯಕ್ರಮಕ್ಕೆ ನಮಸ್ಕಾರಗಳು.
2: ನಮಸ್ಕಾರ.
0: ಯಾರು ಮಾತಾಡೋದು?
3: ಮೇಡಮ್, ನಾನು ಸುಜಾತ, ಹುಬ್ಬಳ್ಳಿಯಿಂದ.
2: ಸುಜಾತ ಅವರು ಬಹಳ ಖುಷಿಯಿಂದ ಕರೆ ಮಾಡಿಬಿಟ್ಟಾರ ಸುಜಾತ ಅವರು ಇವತ್ತು.
3: ಇಲ್ಲ ಮೇಡಮ್, ಮಾಡ್ತಿರ್ತೀನಿ.
2: ಮಾಡ್ತಾ ಇರ್ತೀರಿ.
0: ಅಲ್ಲ, ಇವತ್ತು ನಿಮ್ಮ ಧ್ವನಿ ಒಳಗೆ ನಮಗೆ ಏನೋ ಒಂದು ಖುಷಿ ಅನ್ನಿಸ್ತು, ಅದಕ್ಕಂದ್ವಿ.
3: ಇಲ್ಲ ಮೇಡಮ್, ಅವಾಗ ಕೆಲಸ ಮಾಡ್ತಾ ಇದ್ದಿಲ್ಲ, ಅದು ಹಚ್ಚು ಟೆನ್ಷನ್ ಒಳಗ ಹತ್ತತ್ತೇ ಇಲ್ಲ ಅನ್ನೋದಾಗಿರ್ತೀವಿ.
2: ಟೆನ್ಷನ್ ಒಳಗಿದ್ರು ಸುಜಾತ ಅವರು.
0: ಹತ್ತಿದ ಕೂಡಲೇ ಒಂಥರ ಅವ್ರದ್ದು ಖುಷಿ ಕಾಣಿಸ್ತದೆ, ಧ್ವನಿ ಒಳಗೆ ಕೇಳಿಸ್ತೈತೆ ನಮ್ಗೆ. ಸುಜಾತ ಅವರೇ, ಏನ್ ಮಾಡ್ಕೊಂಡಿದ್ದೀರಿ?
3: ಹೌಸ್ ವೈಫ್ ಮ್ಯಾಮ್.
0: ಇರ್ಲಿ, ಗೃಹಿಣಿ ಅನ್ನೋದೇ ದೊಡ್ಡ ಒಂದು ಜವಾಬ್ದಾರಿ ಈಗ.
2: ಹೌದು
0: ಏನು ನೀವು ಕೇಳಿರ್ಬೋದು ನಮ್ಮ ಕಾರ್ಯಕ್ರಮ ಇವತ್ತಿನ ವಿಷಯ ಮಳೆಗಾಲದೊಳಗೆ ಬರುವಂತಹ ರೋಗಗಳು, ಅದರಿಂದ ರಕ್ಷಣೆ.
3: ಹೌದು ಮೇಡಮ್, ಕೇಳಿದೆ. ಬೆಳಿಗ್ಗೆ ನಂದನ ಕಾರ್ಯಕ್ರಮಕ್ಕೆ ಹಾಡು ಕೇಳಿಕ್ಕೆ ಅಂತ ನಾ ಫೋನ್ ಟ್ರೈ ಮಾಡ್ತಾನೆ ಇದ್ದೆ, ಅವಾಗ ಹತ್ತಲಿಲ್ಲ ಮೇಡಮ್. ಅದು ನಮ್ ಕೇಳಿ ಗೆಳತಿಗೆ ನನ್ಗೆ ಯಾವಾಗ್ಲೂ ಹತ್ತ ನಮ್ಗೆ ಗ್ಯಾರಂಟಿ ಇದ್ರೆ,
2: ಯಾಕೆ ಗೆಳತಿಯರಷ್ಟೇ ಇರ್ತಾರಲ್ಲ ಇಲ್ಲಿ, ಹಂಗಾಗಿ
3: ಅಟ್ಯಾಚ್ಮೆಂಟ್ ಗೆಳತಿ, ಅದು ಗೆಳತಿನ ಆಗ್ಬಿಟ್ಟಿದ್ರಿ
0: ನಮಗೂ ಇವತ್ತು. ಅದಕ್ಕೆ ಖುಷಿಲೇ ನಾವು ಯಾರ್ಯಾರ ಮಾತಾಡಕ್ ಸಿಗ್ತಾರ ನಮಗೂ ಅಂತ ಹೇಳಿ ನಾವು ಕಾಯಕತ್ತಿದ್ವಿ. ಸುಜಾತ ಅವ್ರು ಸಿಕ್ರು, ಲಕ್ಷ್ಮಿ ಅವ್ರು ಸಿಕ್ರು, ಮತ್ತೆ ಯಾರ್ಯಾರು ಸಿಗ್ತಾರಂತ ಕಾಯಕತ್ತಿವಿ. ನೀವೇನಾರು ಹೇಳ್ತೀರಿ ಔಷಧ ಬಗ್ಗೆ, ಈ ರೋಗಗಳ ಮಳೆಗಳ
2: ಮನೆ ಮದ್ದು ಬಗ್ಗೆ ಹೇಳ್ಬೋದು?
3: ಹಾ ಹೇಳ್ತೀನಿ ಮೇಡಮ್. ಮೇಡಮ್, ಈಗ ಮಳೆಗಾಲದಾಗ ಅಂಕರ ಸುತ್ತಮುತ್ತಲಿನ ಇಲ್ಲ ಗಿಡ ಅದು ಬೆಳೆಸಿರ್ತಾರ ರೀ, ಗಾರ್ಡನ್ ಅಂತ ಮಾಡಿರ್ತಾರ.
0: ಹೌದು.
3: ಆ ಗಾರ್ಡನ್ ಒಳಗ ಐತಲ್ರಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಚೀಟಗಳು ಅವೆಲ್ಲ ಬರ್ತಿರ್ತಾರೆ.
0: ಹೌದು.
3: ತಗೋತೇನ್ರಿ ಮನಿಯೊಳಗ ಒಂದ್ ಸ್ವಲ್ಪ ಮನಿಯೊಳಗ ಕ್ಲೀನ್ ಅದೆಲ್ಲ ಇಟ್ಕೊಂಡ್ರೆ ಆ ಚಿಟ್ಟೆಗಳು ಅಂತೆಲ್ಲ ಬರೋದಿಲ್ಲ. ಮತ್ತೆ ಅವಕ್ಕ ಗಿಡಗಳಿಗೆ ನಾವು ಏನ್ ಬೆಳೆಸಿರ್ತೀವಿಲ್ಲ ಅದು ಔಷಧಿ ಸಿಂಪಡಿಸ್ಬೇಕ. ಅದು ಈ ಮಳೆಗಾಲದಾಗ ಸ್ವಲ್ಪ ಮಳೆಯಾದ ಮಣ್ಣು ಏನ್ ಫಲವತ್ತತೆ ಇದ್ರ ಅಟಿಕಲಿ ಗಿಡ ಬೆಳೆದ್ ಬಿಡ್ತಾವ. ಅಂದ್ರ ಅದು ಗ್ರಾಸ್ ಇರ್ತೈತಲ್ ಮ್ಯಾಮ್,
0: ಹುಲ್ಲು,
3: ಅದು ಹುಲ್ಲಾತು ಮತ್ತೆ ಕರಿಕಿ ಆತು ಏನೇ ಹೊಡ್ತಾವಲ್ಲ ಅವ್ನ ಅವಾಗಿಂದ ಅವಾಗ ನಾವು ಕ್ಲೀನ್ ಮಾಡ್ಕೊಂತಿರ್ಬೇಕು ಮ್ಯಾಮ್. ಅದ ನಮ್ ಗಾರ್ಡನ್ ಮಳಿ ಬರ್ಲಿಕ್ಕೆ ಈಗಂತರ ಮೋಡ ಬಿತ್ತನೆ ಆದ ಮಾಡ್ತಿದ್ದಾರೆ, ಅದು ಬೇಡ. ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ವಾತಾವರಣ ಕ್ಲೀನ್ ಇಟ್ಕೊಂಡ್ರೆ ಈ ಚಿಟ್ಟಗಳು ಅವೆಲ್ಲ ಬರೋದಿಲ್ಲ. ಆಕ್ಚುಲಿ ನಮ್ಮನಿ ಗಾರ್ಡನ್ ಒಳಗಿನ ಹಾವು ಬಂದಿತ್ರಿ. ಹಾವು ಬಂದಿದ್ದಕ್ಕೆ ಏನ್ ಕಾರಣ ಗೊತ್ತೇನ್ರಿ, ಇವೆಲ್ಲ ಗಿಡಗಳು ಬಹಳ ಹತ್ತೆ ಅಲ್ಲೇ ಕುಂತ್ ಬಿಟ್ಟಿತ್ರಿ. ಅದ ಅದಕ್ಕೆ ನಾವು ಈ ಕೀಟಗಳಾತು ಈಗ ಹಾವಾತು ಯಾವ್ಯಾವ ಪ್ರಾಣಿ ಆದ್ರೂ ನಾವು ಮೂಕ ಪ್ರಾಣಿಗಳು ಅವಕ್ಕೆ ತೊಂದರೆ ಕೊಡಬಾರ್ದು ಅನ್ನೋದಕ್ಕೆ ನಾವು ಕರಿಸಿ ಅದನ್ನ
0: ಹಿಡಿಸಿ ಕಳ್ಸಿದ್ರಿ. ಇಲ್ಲ ಆಗ್ತಿರ್ತೈತಿ ಸಹಜ, ನೀವು ಹೇಳಿದ್ದು ಕರೆಕ್ಟ್. ಈಗ ಮಳೆಗಾಲದಾಗ ಬಹಳಷ್ಟು ಪೊದೆಗಳು ಹುಲ್ಲು

0: ಕರ್ಕಿ ಎಲ್ಲ ಬೆಳೆದ್ ಬಿಡ್ತಾವ, ಸೊಳ್ಳಿನೂ ಹೆಚ್ಚಿಗೆ ಆಗ್ತಿರ್ತಾವ. ನಾವು ಮೇನ್ ಈಗ ಮಳೆಗಾಲದಾಗ ಸೊಳ್ಳಿಯಿಂದ ರಕ್ಷಣೆಯನ್ನ ಪಡಿಬೇಕು. ಈ ಮಚ್ಚರ್ದಾನಿ ಅಂತೀವಲ್ಲ, ಅದನ್ನ ಹಾಕೊಂಡ್ ಮಲ್ಕೋಬೇಕಾಗುತ್ತೆ,
1: ನಿಂತ ನೀರಿಗೆ ಅವಕಾಶ ಕೊಡಬಾರ್ದು.
0: ಅದು ಒಂದು ಮುಖ್ಯ. ನೀವು ಹೇಳಿದ್ದು ಬಹಳ ಒಳ್ಳೆ ಟಿಪ್ ರೀ ಸುಜಾತ, ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ.
2: ಥ್ಯಾಂಕ್ ಯು ಮ್ಯಾಮ್.
0: ಥ್ಯಾಂಕ್ ಯು, ಧನ್ಯವಾದ.
1: ಧನ್ಯವಾದ,
0: ನಮಸ್ಕಾರ. ಹಲೋ, ಕರೆ ಕಟ್ ಆಯ್ತು. ಇನ್ನೊಬ್ರು ಪ್ರಯತ್ನ ಪಡಾಕತ್ತಿದ್ರು ನಮ್ ಗೆಳತಿಯರು, ಆದ್ರೆ ಯಾಕೋ ನಾವು ಎತ್ತದ್ರಲ್ಲೇ ಕರೆ, ಮಳೆಗಾಲ ಅಲ್ಲ
1: ಸ್ವಲ್ಪ
0: ಆಗ್ತಿರ್ತಾವ. ನೋಡೋಣ ಅಂತ ಇನ್ನೊಂದ್ ಕರೆ ಬರ್ತಾ ಐತಿ, ಯಾರಂತ?
1: ಹಲೋ
0: ಹಲೋ, ನಮಸ್ಕಾರ, ಕೇಳು ಗೆಳತಿ ಕಾರ್ಯಕ್ರಮ.
1: ಹಲೋ, ಕರೆ
3: ನಮಸ್ಕಾರ ಮೇಡಮ್.
0: ನಮಸ್ಕಾರ,
1: ಹೇಳ್ರಿ.
3: ನಮಸ್ಕಾರ.
1: ನಮಸ್ಕಾರ, ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ನಾವು ಧಾರವಾಡ ಕೆರಿಯರಿಂದ ನಿವೇದಿತಾ ಹಿರೇಮಠ ಅಂತ.
1: ನಿವೇದಿತಾ ಅವರು ಕೇಳು ಗೆಳತಿ ಕರೆ ಮಾಡ್ತಾ ಇರ್ತೀರ ಅವಾಗವಾಗ? ನಿವೇದಿತಾ ಅವ್ರ ನಂದನ ಟ್ರೈ ಮಾಡಿದ್ರಿ.
0: ನಂದನಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಾರ ಅವ್ರಿಗೆಲ್ಲ ಇಲ್ಲಿ ನಿಮಗ ನಿಮ್ಮ ಆಸೆ ಒಂದು ಸಫಲ ಆಗಾಕತ್ತೈತಿ. ನಿವೇದಿತಾ ಅವ್ರೆ, ಇವತ್ತಿನ ವಿಷಯ ಗೊತ್ತಿರ್ಬೋದಲ್ಲ ನಿಮಗ? ಹಾ ಹೇಳ್ರಿ, ಹೆಂಗ ಮಳೆಗಾಲದೊಳಗ ಮಕ್ಕಳದು ಅದಾರ ಶಾಲೆಗೆ ಹೋಗ್ತಾರ? ಹಾ ಹೋಗ್ತಾರ, ಹೆಂಗ ಅದಾರ? ಆರಾಮ ಅದಾರಲ್ಲ, ಮಳೆಗಾಲ ಶುರು ಆಗೈತಿ, ನಾವ್ ಅದೇ ವಿಷಯ ಇಟ್ಕೊಂಡು. ಹಾ ಒಳ್ಳೇದಾಯ್ತು, ಹಂಗಂದ್ರೆ ನೀವು ಎಲ್ಲ ಬಹಳ ಚಲೋ ಮನಿ ಮದ್ದೆಲ್ಲ ಮಾಡಿ ಅವ್ರಿಗೆ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿನ ಚಲೋ ಇಟ್ಟಿರಂದಂಗಾತು. ಹಾ ಏನ್ ಮಾಡ್ತೀರಿ ನೀವು ಹಂಗೇನಾರ ಆದ್ರೆ ಮನೆ ಮದ್ದು?
1: ಕಷಾಯ ಮಾಡ್ತೀರಿ?
0: ಹೆಂಗ್ ಮಾಡ್ತೀರಿ, ಎಷ್ಟೆಷ್ಟು ಪ್ರಮಾಣದಾಗ ಹಾಕ್ತೀರಿ, ಮಕ್ಳಿಗೆ ಎಷ್ಟು ಕೊಡ್ತೀರಿ?
1: ಎರಡು ಸಲ ಮಾಡಿ ಕೊಡ್ತೀರಿ ಅಂದ್ರೆ ಚಾದ ಬದ್ಲಿ ಇದು ಶುಂಠಿ ಕಷಾಯ ಚಲೋ ಅಂತೀರಿ ಈಗ?
0: ಕೆಲವೊಮ್ಮೆ ಮಕ್ಳಿಗೆ ಚಾನು ಕುಡ್ಸಂಗಿಲ್ಲ ಎಷ್ಟೊಂದ್ ಮನೆ ಒಳಗೆ, ಇದು ಚಲೋ ಆಗ್ತೈತಿ, ಒಳ್ಳೆ ಒಂದು ಟಿಪ್ರಿ. ಮತ್ತೇನಾದ್ರು ಮಾಡ್ತೀರಾ ಇದು ಒಂದೇನ ಏನಾದ್ರು ಮಳೆಗಾಲಕ್ಕೆ? ಅದು
1: ತುಳಸಿದು ಕಷಾಯ ಮಾಡ್ತೀರಾ?
0: ಬಹಳ ಒಳ್ಳೇದು,
3: ಬಿಸಿ
1: ಹೌದು, ಶುಂಠಿಗೆ ಜೀರ್ಣಶಕ್ತಿ ಬಹಳ ಹೆಚ್ಚಾಗ್ತದೆ,
0: ಮತ್ತೆ ರೋಗ ನಿರೋಧಕ ಶಕ್ತಿ. ಇದು ನಮ್ಮ ದೇಹವನ್ನ ಅಂದ್ರೆ ಉಷ್ಣಾಂಶದಿಂದ ಹೆಚ್ಚು ಮಾಡ್ತೈತಿ, ಹೀಟ್ ಅಂತವಲ್ಲ ಅದು ಕೊಡ್ತೈತಿ ಈ ಥಂಡಿ ಮಳೆಗಾಲದೊಳಗ. ಒಳ್ಳೇದಾಯ್ತು ನಿವೇದಿತಾ ಅವರೇ, ಮಾತಾಡಿ ಖುಷಿ ಆಯ್ತು. ಮತ್ತೊಬ್ಬ ಗೆಳತಿಯನ್ನ ನಾವು ಮಾತಾಡಿಸ್ತೀವಿ, ಕರೆ ಮಾಡೋದಕ್ಕೆ ಧನ್ಯವಾದ.
1: ನಮಸ್ಕಾರ. ಹಲೋ, ಕೇಳು ಗೆಳತಿ ಕಾರ್ಯಕ್ರಮ.
0: ಹಲೋ ಹಲೋ,
1: ಹಾಡ್ ಹಾಡ್ಲಿಕ್ಕೆ ಬಿಟ್ಟಾರ ಅವ್ರ ಖುಷಿಯಿಂದ.
4: ಹಲೋ ಮೇಡಮ್.
0: ಹಲೋ, ಚಂದ ಹಾಡಕತ್ತಿದ್ರಿ, ನೀವೇ ಹಾಡಕತ್ತಿದ್ರಿ? ಯಾರು ಮಾತಾಡೋದು?
4: ಕುಂದರ್ಗಿ ಗ್ರಾಮದಿಂದ ಬಿಯಾಮ ಮೇಡಮ್.
1: ಓ ಬಿಯಾಮ ಅವರು, ನಂದನಕ್ಕೂ ಕರೆ ಮಾಡಿದ್ರು ಇವತ್ತು.
0: ಹಗ್ಲೆಲ್ಲ ನೀವೇ ಮಾಡಿದ್ರೆ ಬೇರೆ ಅವ್ರಿಗೆ ಅವಕಾಶ ಕೊಡ್ರಿ ಬಿಯಮ್ಮ. ಧನ್ಯವಾದ.
1: ಧನ್ಯವಾದ. ಹಲೋ, ಕೇಳು ಗೆಳತಿ ಕಾರ್ಯಕ್ರಮ.
0: ಹಲೋ, ಯಾಕೋ ಇವತ್ತೆಲ್ಲ ಕೇಳು ಗೆಳತಿ ಕಾರ್ಯಕ್ರಮ ಕರೆ ಮಾಡಿದವ್ರು ಕರೆ ಹತ್ ಸಿಗಾಕತೈತಿ, ಲಕ್ಷಣ ಇಲ್ಲ ಅವ್ರಿಗೆ.
1: ಹಲೋ
5: ಹಲೋ,
1: ಕೇಳು ಗೆಳತಿ ಕಾರ್ಯಕ್ರಮ ಇದು. ಯಾರು ಹಲೋ ಅಂದ್ರು ಬಟ್ ಕರೆ ಕಟ್ ಆಯ್ತು.
0: ಕರೆ ಕಟ್ ಆಯ್ತು, ಅದು ಬೇರೆ ಗಂಡ್ಮಕ್ಳು ಯಾರು ಹಲೋ ಅಂತ ಅಂದ ತಕ್ಷಣ ನಮ್ಮ ಕೇಳು ಗೆಳತಿ ಕಾರ್ಯಕ್ರಮದೊಳಗೆ ಸ್ವಲ್ಪ.
1: ಹೌದು. ಹಲೋ
5: ಹಲೋ,
1: ಕೇಳು ಗೆಳತಿ ಕಾರ್ಯಕ್ರಮ. ರೇಡಿಯೋ ಸ್ವಲ್ಪ ದೂರ ಇಡ್ರಲ್ಲ.
0: ಯಾವಾಗ್ಲೂ ಇದು ನಾವು ಹೇಳೇ ಹೇಳ್ತಿರ್ತೀವಿ, ಸ್ವಲ್ಪ ದೂರ ಇಟ್ಟು ಅವ್ರು ಹಚ್ಚಿಬಿಟ್ರೆ ಅನುಕೂಲ. ಯಾರು ಮಾತಾಡೋದು? ಹೆಸರು?
5: ಹಲೋ,
1: ನಿಮ್ ಹೆಸರು ಹೇಳಿಲ್ಲ. ಸುಧಾ ಅವರು, ಗೋಕಾಕ್ನಿಂದ ಕರೆ ಮಾಡ್ಯಾರ ಸುಧಾ ಅವ್ರು. ಇವತ್ತು ಮೊದ್ಲೇ ಸಲ ಕರೆ ಮಾಡಿರಿ ಸುಧಾ ಅವ್ರ? ಮಾಡ್ತಾ ಇರ್ತೀರಿ,
0: ಯಾಕಂದ್ರೆ ಅನೇಕ ಹೆಸರು ಸುಧಾ ಅಂತ ಹೇಳಿ ನಮಗೂ ಒಂದ್ ಸ್ವಲ್ಪ ಇದಾಗ್ತೈತಿ, ಗೊಂದಲ ಆಗ್ತೈತಿ. ಸುಧಾ ಅವ್ರ ಏನ್ ಮಾಡ್ಕೊಂಡಿರಿ?
5: ನಾವು ಟೇಲರಿಂಗ್
0: ಮಾಡ್ತೀವಿ. ಟೇಲರಿಂಗ್ ಮಾಡ್ಕೊಂತ ನಮ್ ರೇಡಿಯೋ ಕೇಳ್ತಿರ್ತೀರಿ? ನಿಮ್ಮ ಸಖಿ ಇದು, ಕೇಳು ಗೆಳತಿ ತರ. ಮತ್ತ್ರಿ ಯಾವ ಕಾರ್ಯಕ್ರಮ ಇಷ್ಟ ನಿಮ್ಗ? ಮತ್ತೆ ಇವತ್ತಿನ

0: ಯಾಕೆ ಗೊತ್ತಿರ್ಬೇಕು ನಿಮಗೆ ಏನಂತ ಹೇಳ್ರಿ? ಏನೇನು ನೀವು ಮನೆ ಮದ್ದು ಮಾಡ್ತೀರಿ? ಮಕ್ಕಳನ್ನ ಹೆಂಗ್ ರಕ್ಷಣೆ ಮಾಡ್ತೀರಿ ರೋಗಗಳಿಂದ?
1: ಕಷಾಯ ಮಾಡ್ಕೊಡ್ತೀವ್ರಿ.
2: ಎದ್ರ ಕಷಾಯ ಮಾಡ್ತೀರಿ?
1: ಲವಂಗ, ಕರಿಕಾಳ, ಹಸಿ ಶುಂಠಿ ಹಾಕಿ, ಬೆಲ್ಲ ಹಾಕಿ ಮಾಡ್ಕೊಡ್ತೀವಿ.
2: ಸುಧಾ ಅವರು ನಾಷ್ಟ ಮಾಡ್ಕೋತ ನಮ್ ಜೋಡಿ ಮಾತಾಡ್ಲಿಕತ್ತಾರ. ಹೌದಲ್ಲ ಸುಧಾ ಅವ್ರ?
0: ನೋಡ್ರಿ, ನಮಗ್ ಬರೀ ಕಿವಿ ಇರಂಗಿಲ್ಲ, ದೂರದಿಂದ ನಮ್ ಗೆಳತಿಯರ್ ಏನ್ ಮಾಡ್ತಿರ್ತಾರ ಅನ್ನೋ ಒಂದು ಕಣ್ಣು ಅಪೂರ್ವ ಕರೆಕ್ಟ್ ಕಂಡು ಹಿಡಿದ್ಬಿಟ್ಲು. ಏನ್ ಮಾಡ್ಕೊಂಡಿರಿ ನಾಷ್ಟ ಒಳಗ ಇವತ್ತು? ಸುಧಾ,
2: ಉಪ್ಪಿಟ್ಟು,
0: ಬಿಸಿ ಬಿಸಿ ಉಪ್ಪಿಟ್ಟು. ಮಳಿ ಹೆಂಗೈತ್ರಿ? ನಮ್ಗೊಂದ್ ಸ್ವಲ್ಪ ಕೊಟ್ಟು ಕಳಿಸ್ಬಿಡ್ರಿ ಬಿಸಿ ಬಿಸಿ ಉಪ್ಪಿಟ್ಟು. ಅಲ್ಲ, ಇದು
2: ನಾಷ್ಟ ಆಯ್ತ್ರಿ.
0: ಇದು ಈ ಕಷಾಯ ಹೆಂಗ್ ಮಾಡ್ತೀರಿ ಅಂತ ಹೇಳಿದ್ರಿ, ಪ್ರಮಾಣ ಅದು ಹೆಂಗ ಹೇಳ್ರಲ್ಲ ಸ್ವಲ್ಪ.
1: ಅಲ್ಲಿ ಸ್ವಲ್ಪ ನೀರ್ ಹಾಕುದ್ರೆ, ಆಮೇಲೆ ಬೆಲ್ಲ ಹಾಕಿ, ಶುಂಠಿ, ಅಲಕ್ಕಿ, ಆಮೇಲೆ ಕರಿಕಾಳ, ಲವಂಗ ಹಾಕಿ ಕುದಿಸಿದ್ರೆ.
0: ಕರಿಕಾಳ ಅಂದ್ರೆ ಇಲ್ಲಿ ಕರಿ ಮೆಣಸು ಅಂತ ಹೇಳಿ,
2: ಮೆಣಸು ಹೇಳಿದ್ರು, ಮೆಣಸು.
0: ಇದನ್ನ ಹಾಕಿ ಕುದಿಸಿ ಕುಡಿಯೋದು.
1: ಕುಡಿಯೋದ್ರಿ, ನೆಗಡಿ ಬಂದ್ರೆ ತಂಪ ಇದು ತಂದ್ರೆ ಕುಡಿದ್ರೆ ಏನು ಇದು ಬರಂಗಿಲ್ಲ.
0: ನೆಗಡಿ, ಗಂಟ್ಲದ ಒಂದ್ ನೋವು ಇರಬಹುದು,
2: ಬರುದಿಲ್ಲ ಅಂತ.
1: ಅಂದ್ರೆ ನೆಗಡಿ ಜಲ್ದಿ ಕಮ್ಮಿ ಆಗಲ್ಲಲ್ರಿ, ತೋರಿಸಿದ್ರು ಅದು ಮನಿ ಮದ್ದು ಮಾಡ್ಬೇಕು.
2: ಹೌದು, ನೆಗಡಿ ಬಂತಂದ್ರೆ ಒಂದ್ ಮೂರ್ನಾಕ್ ದಿನ ಆದ್ರೂ ಇರೋದರಿ ಅದು.
0: ಅಲ್ಲ, ಅದು ಒಂಥರ ನಮ್ಮ ಒಳಗಿಂದ ಎಲ್ಲ ಕಫ ತೆಗೆಸೆ ಹೋಗ್ತೈತಿ. ಆದ್ರೆ ನಾವು ಜೊತೆ ಜೊತೆಗೆ ಮನೆ ಮದ್ದನ್ನೆಲ್ಲ ತಗೊಳ್ಬೇಕು, ಅದರಿಂದ ಸ್ವಲ್ಪ ನಮ್ಗೆ ಆರಾಮ ಅನಿಸ್ತೈತಿ. ಹಾರಿ, ಒಳ್ಳೇದಾಯ್ತು. ಮತ್ತೇನಾರು ಕಷಾಯಗಳದಾವ ಹೇಳಕ್ಕ ಸುಜಾತ? ಏನು ಇದು ಒಂದು ನಿಮ್ದು ಇವತ್ತಿನ ಒಂದು ಇದಾಗಿತ್ತು ನಮಗೆ ಸಲಹೆ.
2: ಬರೀ ನೀರ್ ಉಗಾ ತಗೋತಿರೋ, ಅದ್ರೊಳಗೆ ಏನ್ ಹಾಕ್ತಿರೋ?
0: ಏನ್ ಮಾಡ್ತೈತ ಅಂದ್ರ, ಮೂಗೊಳಗ್ ಕಟ್ಟಿರ್ತೈತಲ್ಲ ಅದನ್ನೆಲ್ಲ ಸರಳ
2: ಮಾಡ್ತೈತಿ.
0: ಕರೆಕ್ಟ್, ಕರೆಕ್ಟ್. ಇದು ಒಂದು ಒಳ್ಳೆ
2: ಟಿಪ್ ಹೇಳಿದ್ರು.
0: ನಮ್ಮ ಕೇಳಿದ್ರೆಲ್ಲ ಈಗ ಇವತ್ತಿನ ವಿಷಯಗಳನ್ನ ಕೇಳ್ಕೊಂತ ಯಾರ್ಯಾರಿಗ ನೆಗಡಿ ಕೆಮ್ಮು ಆಗೈತಿ, ಇದನ್ನೆಲ್ಲ ಮಾಡ್ಕೊಂಡು ಒಟ್ಟು ಆರಾಮ್ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ. ಹೌದಿಲ್ರಿ ಸುಜಾತ? ಹೌದೌದು, ಯಾಕಂದ್ರೆ ಆಗಲೇ ಸುಜಾತ ಅವ್ರು ಮಾಡಿದ್ರು, ಈಗ ಸುಧಾ ಎಲ್ಲ ಸೂಸು ಒಳಗ ಆಗ್ತಾವ ಆಗ್ತಾವ. ಆಯ್ತು ಸುಧಾ ಅವ್ರೆ, ಕರೆ ಮಾಡಿದ ಧನ್ಯವಾದ.
2: ಧನ್ಯವಾದ,
0: ನಮಸ್ಕಾರ. ಕರೆಗಳ ಒಂದು ಸುರಿಮಳೆನೆ ಆಗತ್ತ. ನಮಸ್ಕಾರ, ಯಾರು ಮಾತಾಡುದು? ಖಾಯಂ ಕೇಳು ಗೆಳತಿ, ಕರೆ ಮಾಡತ್ತಾರ ಶಾರದಾ ಅವ್ರು? ಹೌದಿಲ್ರಿ,
3: ಇಲ್ರಿ, ಈಗ ಒಂದ್ ತಿಂಗಳ ಆತ್ರಿ ಮೇಡಮ್ ಮಾಡಿ.
0: ಅಲ್ಲ ಅಲ್ಲ, ಅಂದ್ರೆ ನೀವು ಪರಿಚಿತ್ರು ಅಂತ ನಾ ಹೇಳಕತ್ತಿದ್ದು.
3: ಅದೇ ನಮ್ಮ ಮನ್ಯಾಗ ಮಾಲಕರಿದ್ದ ಅಂದ್ರ ಅಷ್ಟ ಮಾಡ್ತೇನ್ರಿ ಮೇಡಮ್. ನಾ ಮಾಡಂಗಿಲ್ರಿ.
2: ನೀವಾಗ್ಲೇ ಹಚ್ಚಿರುದಿಲ್ಲ?
3: ಹಚ್ಚಲ್ರಿ, ನಮ್ಮ ಮಾಲಕರಿದ್ದ ಹಚ್ಚಿ ಕೊಡ್ತಾರ್ರಿ, ಮಾಡ್ತೀವ್ರಿ.
0: ಓ ಹಂಗ, ಆಗ್ಲಿ.
3: ಎರಡ್ ಕಡೆ ಹೊಲ ಅದಾವ್ರಿ, ನಾವ್ ತಾಡದ ಮನ್ಯಾಗ ಅದೀವ್ರಿ. ಅವ್ರಿದ್ರಂದ್ರ ಅಟ್ಟ ಹಚ್ಚಿ ಕೊಡ್ತಾರ.
0: ಅವಾಗ ನೀವು ಮಾತಾಡ್ತೀರಿ?
2: ಕಾರ್ಯಕ್ರಮ ಆದ್ರೂ ಕೇಳ್ತಾರಲ್ಲ?
3: ಎಲ್ಲಾ ಕಾರ್ಯಕ್ರಮ ಕೇಳ್ಕೊತಿರ್ತೀರಿ ಮೇಡಮ್ ರೀ. ಎಲ್ಲಾ ಇಷ್ಟ ಒಂದ್ ಮುಂಜಾನೆ 6 ಗಂಟೆಗೆ ಹಚ್ಚಿರಂದ್ರಿ, ಇಲ್ಲಾಗನ ಆತ್ತಾರಿ. ಊರಾಗ ಹೋದ್ರ ಆ ಹೊಲಕ್ ಹೋದ್ರ ಆತ್ರಿ.
0: ಏನು ಬೆಳ್ದಿರಿ ಹೊಲ್ದಾಗ? ಮತ್ ಈಗ ಮಳಿ ಹೆಂಗೈತಿ?
3: ನಮ್ ಮಳಿ ಕಡಿಮೆ ಐತ್ರಿ ಮೇಡಮ್ ಈ ಸಲ ರೀ. ಕಬ್ಬ ಐತ್ರಿ, ಇನ್ನ ಕಡ್ಲಿ ಗೋಧಿ ಮಾಡ್ಬೇಕ್ರಿ. ಆಮೇಲೆ ಈಗ ಸದ್ಯ ಕಬ್ಬ ಐತ್ರಿ ಒಂದ್ 3 ಎಕರೆ.
0: ಓಹೋ, ಹೌದ್ರಿ.
2: ನಿಮ್ ಕಡೆ ಮಳಿ ಕಡಿಮೆ ಆಗ್ಯದಂತೀರಿ?
3: ಕಡಿಮೆ ಐತ್ರಿ ಈ ಕಡೆ, ಅತ್ನಿ ಕಡೆ ರೀ, ಅತ್ನಿ ಐತಿಲ್ಲ
2: ಅತ್ನಿ ಕಡೆ.
0: ಮತ್ತ ಇವತ್ತಿನ ಸಲಹೆ ಏನು ನಿಮ್ದು? ನೀವ್ ಏನ್ ಮಾಡ್ಕೊಂಡು
3: ಕುಡಿತೀರಿ? ನಾವ್ ಬಿಸಿನೀರ್ ಕಾಯಿಸಿ ಸೋಸಿ ಕುಡಿತೀವ್ರಿ, ಆಮೇಲೆ ಅರಿಶಿನ ಪುಡಿ ಹಾಕಿ ಕುದಿಸಿ ಕುಡಿತೀವ್ರಿ. ನೆಗಡಿ ಇವುಗಳ ಕೆಮ್ಮ ಬತ್ತಂದ್ರ ರೀ,
2: ಬಿಸಿನೀರು ಹಾಕೊಂಡು ಕುಡಿತೀರಿ?
3: ಕಡಿ ಚಾ ಕುಡಿತೀವ್ರಿ. ಆಮೇಲೆ ಮತ್ತೇನ್ ಆತಂದ್ರ ಒಂದ್ ತುಳಸಿ ತಪ್ಪಲ ಹಾಕಿ ಬಳ್ಳುಳ್ಳಿ ಪಳಕ್ ಹಾಕಿ ಕುದಿಸಿ ಕುಡಿತೀವ್ರಿ.
0: ಇದು ಒಂದ್ ಹೊಸಾದ್ ನೋಡ್, ಬಳ್ಳುಳ್ಳಿ ಹಾಕಿ ಮತ್ತ ಅಲ್ಲ ಗೊತ್ತಿರ್ತೈತಿ ಎಷ್ಟೋ ಮಂದಿಗೆ.
3: ಅರಿಶಿನ ಪುಡಿ ತಿನ್ನೋದು, ಚಾ ಕುಡಿಯೋದು, ಕರಿದ ಗ್ಯಾಸ್ ಇತ್ತು, ನಿಂಬೆಹಣ್ಣು ಹಿಡ್ಕೊಂಡು ಸೋಡಾ ಹಾಕೊಂಡು ಕುಡಿದ.
0: ಇವ್ರು ನಮಗ್ ಬರೇ ಮಳೆಗಾಲಕ್ಕೆ ಅಷ್ಟೇ ಅಲ್ಲ, ಎಲ್ಲದಕ್ಕೂ ನೀವು ಸಲಹೆ ಕೊಟ್ಬಿಟ್ರಿ.
3: ನಮ್ಮ ಮಾಲಕರ್ ನಾವ ಏನೋ ಸ್ವಲ್ಪ ಹಗಲೆಲ್ಲ ಹೋಗ್ತೀವಿ, ನಮ್ಮ ಮಾಲಕರ್ ವರ್ಷ ಬಂದು ಹೋತಾರ ದವಾಖಾನೆ.
0: ಯಾಕಂದ್ರೆ ನೀವು ಅವ್ರ ಕಾಳಜಿ ಮಾಡೋದ್ರೊಳಗ ಮಗ್ನ ಆಗ್ಬಿಟ್ಟಿರಿ, ನಿಮ್ ಕಾಳಜಿ

0: ಮಾಡ್ಕೋವಲ್ರಿ.
1: ಹೌದಿಲ್ರಿ, ಮಾಡ್ಕೊತೀವಿ ಮೇಡಮ್. ನಮ್ದು ಅವ್ರು ಹೇಳ್ತಾರ, ಅವ್ರಿಗೆ ನಮಗ್ ಹೇಳ್ತೀವ್ರಿ, ಎಲ್ಲ ಮಾಡ್ಕೊತೀವಿ.
0: ಏನ್ ನಿಮ್ ಮಾಲಕರ ಹೆಸರೇನು? ವಡಪಾಚಿ ಹೇಳ್ರಿ, ವಡಪಾಚಿ ಹೇಳಿ. ಏನ್ರಿ ನಿಮ್ಗೆಲ್ಲ ಒಡಪಗಳು ಭಯಪಟ್ಟಿರ್ತಾವ
1: ಹೇಳ್ರಿ ಮೇಡಮ್?
0: ಹೇಳ್ರಿ ನೋಡ್ರಿ ಹೆಂಗ್ ಬಂತೀಗ ಹೇಳ್ರಿ. ಹೇಳ್ರಿ
1: ನೀವು ಲಕ್ಷ ಪಟ್ ಕೇಳ್ಬೇಕ್ರೆ, ನಮ್ಗ್ ದಾರ್ದೈತ್ರಿ.
0: ಹೇಳ್ರಿ ಬಡ ಬಡ ಹೇಳ್ರಿ.
1: ಚಿನ್ನ ಚಿನ್ನದಲ್ಲಿ ಚಿನ್ನ ಪಟ್ಟಣದಲ್ಲಿ ಹೆಣ್ಣ ಕೇಳುತ್ತೆ ಬಂದು ಇಷ್ಟೆಲ್ಲ ಕೇಳ್ತಾರೆ, ಅಳಗೆಯನ್ನ ಕೊಡ್ತಾರೆ, ನೀರ್ ಕುಡಿ ಹಿಂದಿ ನಿದ್ದಿ ಮಾಡು ಮಂಚ, ಎಡಗೈ ಅಗಲಿಂಗ ಬಲಗೈ ಆಗ ಪತ್ರಿ
2: ಹೇಳಿದ್ರಿ.
0: ಬಾಳ ದೊಡ್ಡದಿತ್ತು ಒಡಪ, ಬಾಳ ಖುಷಿ ಆಯ್ತು. ಬಾಳ ದಿನದ ಮೇಲೆ ಒಡಪ ಕೇಳಿವಿ
1: ನಿಮ್ ಜೋಡಿ. ಇದ ಇವತ್ತ ಫಸ್ಟ್ ರೀ ಮಾತಾಡೋ ಮಂಜುಳಾ ಮೇಡಮ್, ಮಾಯಾ ಮೇಡಮ್, ಸುರೇಖ ಮೇಡಮ್ ಜೋಡಿ ಅಟ್ ಮಾತಾಡಿದ್ದೀರಿ. ನೀವ್ ಅಟ್ಟಿ ಉಳಿದಿದ್ರಿ ಇಬ್ರು ರೀ ನಿಮ್ ಜೋಡಿ ಇವತ್ತ.
2: ನಮ್ಗೂ ಖುಷಿ ಆಯ್ತು ನಿಮ್ ಜೋಡಿ ಮಾತಾಡಿ.
0: ನಾವು ಕಾಯ್ತಿರ್ತೀವಿ ನಮ್ ಗೆಳತಿಯರ ಜೊತೆ
1: ಮಾತಾಡ್ಲಾ. ಮಾಡಬಾರ್ದತ್ತ ಎಲ್ಲಾರ್ಗಿ ಬರ್ಲೇ ತಡ ಬಿಟ್ಟಿರ್ತೀವ್ರಿ ಮೇಡಮ್. ಹಿಂಗ ಮಾತಾಯ್ತಂದ್ ಲೇಟ್ ಆಗ್ತದ್ರಿ, ಎಲ್ಲಾರು ಬೈತಾರ್ರಿ. ತಿಂಗಳಿಗೊಮ್ಮೆ ದೇಡ್ ತಿಂಗಳಿಗೊಮ್ಮೆ ಮಾತಾಡೋರಿ.
0: ಕರೆಕ್ಟ್, ಇದೇ ಒಳ್ಳೇದ್ರಿ. ಇದು ಎಲ್ಲಾರು ತಿಳ್ಕೊಬೇಕಂತಲೇ ನನ್ನ ಒಂದು ಕಳಕಳಿ. ಮತ್ ರಿಕ್ವೆಸ್ಟ್,
1: ಹೊಸವಾಗಿ ಹೊಸವಾಗಿ ಎಲ್ಲಾರು ಹತ್ತಾರ ನಮ್ಮಂಗ ಇರೋರಿಲ್ಲ ಮೇಡಮ್.
2: ಆದ್ರೂ ಕರೆ ಮಾಡ್ತಾರ್ರಿ ಅವಾಗವಾಗ, ಮತ್ ಬಿಡ್ಬೇಡ್ರಿ.
1: ನಮ್ ಮಾಲಕರಿದ್ರಂದ್ರ ಅದ್ರ ಮೇಡಮ್, ನಾ ಏನ್ ಸ್ವಂತ ಬುದ್ಧಿಲೆ ಮಾಡಂಗಿಲ್ಲ, ತಲೆ
0: ಕೆಸೋಳಂಗಿಲ್ಲ. ಹಂಗೆ ಮಾಡ್ರಿ,
1: ಆಮೇಲೆ ಕುಡುದ್ರಿ, ಕೆಪತ್ ಕೆಲಸ ಮಾಡುದ್ರಿ. ನಾವ ಹೊಟ್ಟಿತ್ರಿ ಮೇಡಮ್, ಅವಾಗಿಂದ ಹಿಡ್ಕೊಂಡ್ ಇನ್ನೂವರೆಗೆ ಕೇಳ್ಕೋತದಿರಿ. ನಮ್ಗೆ ಯಾನ್ ತಿಳಿತೈತಿ ಅದ್ ಮಾಡ್ಕೋತದಿರಿ. 40 ವರ್ಷ ಆತ್ರಿ.
0: ಹೇಳಾಕತ್ತೀರಿ, ಒಳ್ಳೇದಾಯ್ತು. ನಮ್ಗೂ ಬಹಳ ಖುಷಿ ಆಯ್ತು ನಿಮ್ ಒಡಪ ಅಂತ. ಇವತ್ ನಮ್ಮ ದಿನಾನೇ ಮಾಡ್ಬಿಡ್ತೀವಿ ಇವ್ರೆ, ಇಟ್ ಮೇಡ್ ಮೇಡೇ ಅಂತಾರಲ್ಲ, ಹಂಗ ಬಹಳ ಖುಷಿ ಕೊಡ್ತೀವಿ.
1: ಖಾಲಿ ಕೂತಿದ್ರು ಸ್ವಲ್ಪ ನಾನು ಹೇಳ ಅಂತ ಹೇಳಿದ್ರಿ,
0: ಆದ್ರೂ ಪಟ್ನ ಬಂತಲ್ಲ. ನಾ ಕೇಳಿದ್ ಬಹಳ ಚಂದ ಹೇಳಿದ್ರು. ದೊಡ್ಡವರು ದೊಡ್ಡವರು ಶಾರದಾ ಅವ್ರು ದೊಡ್ಡವರು. ಖುಷಿ ಆಯ್ತ್ರಿ, ಆರೋಗ್ಯದ ಕಡೆ ಲಕ್ಷ ಇರ್ಲಿ. ನಿಮ್ ಮಾಲಕರು ನೀವು ಆರೋಗ್ಯವಾಗಿರ್ರಿ, ಈ ಮಳೆಗಾಲದೊಳಗ ಕಾಪಾಡ್ಕೋರಿ ಅಂತ ಹೇಳ್ತಾ ನಿಮ್ಮ ಸಲಹೆಗೆ ಧನ್ಯವಾದ ಹೇಳ್ತಾ ನಮಸ್ಕಾರ. ಇನ್ನೊಂದ್ ಕರೆ ಸ್ವೀಕರಿಸೋಣಲ್ಲ ಅಪೂರ್ವ,
2: ತಗೊಂಡೆ ಬಿಡೋಣ. ಹಲೋ, ಕೇಳು ಗೆಳತಿ ಕಾರ್ಯಕ್ರಮ.
3: ನಮಸ್ತೆ ರೀ ಮೇಡಮ್.
2: ನಮಸ್ಕಾರ, ಯಾರ್ ಮಾತಾಡುದು, ಎಲ್ಲಿಂದ?
0: ಎಲ್ಲಿಂದ?
3: ನಾವು ಕುಂದರ್ಗಿ.
0: ಕುಂದರ್ಗಿಯಿಂದ? ಸ್ವಲ್ಪ ರೇಡಿಯೋ ದೂರ ಇಡ್ರಲ್ಲ ಸಾಹೇಬಿ ಮುಲ್ಲಾ ಅವ್ರೆ.
2: ಸಾಹೇಬಿ ಮುಲ್ಲಾ ಅವರು ಮೊದ್ಲೇ ಸಲ ಕರೆ ಮಾಡಿರಿ.
0: ಕೇಳು ಗೆಳತಿ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಹತ್ ಬಿಟ್ಟೈತೆ ನೋಡು ಅವ್ರದ್ದು. ಒಳ್ಳೇದಾಯ್ತು, ಖುಷಿ ಆಯ್ತು ಸಾಹೇಬಿ ಮುಲ್ಲಾ ಅವ್ರೆ ನಿಮ್ಗೆ ಇವತ್ತು ಕರೆ ಸಿಕ್ಕಿದ್ದಕ್ಕ. ಏನೇನು ನಿಮ್ಗೆ ಕೇಳಿರಿ ಕಾರ್ಯಕ್ರಮ ಕೇಳಾಕತ್ತಿದ್ರಿ ಶ್ರೋತನ?
3: ಏನ್ರಿ ಮಳಿ ಅದು ಏನಾಯ್ತು ಅನ್ರಿ?
0: ಮಳಿ ಅದು ಐತೆ.
2: ನಿಮ್ಮ ಊರೊಳಗೆ ಮಳಿ ಹೆಂಗದ?
3: ಇಲ್ಲ ಇಲ್ರಿ, ಬಿಸಿಲು ಐತ್ರಿ.
2: ಇಲ್ಲ ಏನ್ರಿ ಅಲ್ಲಿ?
0: ಯಾವ ಊರಂದ್ರಿ ಇವರು?
3: ಏನ್ರಿ ಮೇಡಮ್
0: ನಿಮ್ಮ ಊರು ಯಾವ್ದಂದ್ರಿ?
3: ಕುಂದರ್ಗಿ
0: ಕಡೆ ಮಳಿ ಇಲ್ಲ.
3: ಗೋಕಾಕ್ ತಾಲೂಕ್ ಬೆಳಗಾವಿಲ್ಲ.
0: ಮಳಿ ಇಲ್ಲ ಗೋಕಾಕ್ ಕಡೆ. ಹಂಗಂದ್ರೆ ನಾವು ಇವತ್ತು ನೆಗಡಿ ಕೆಮ್ಮು ಬಂದ್ರ ಮನೆ ಮದ್ದು ಏನೇನ್ ಮಾಡ್ಕೊಂತೀರಿ ಅಂತ ಕೇಳಾಕತ್ತಿದ್ವಿ. ಮಳಿನೇ ಇಲ್ಲ ನಮಗ ಆರಾಮದೇ. ಹೌದು, ಈಗ ಬಿಸಿಲು ಬಿದೈತೆ. ಆಯ್ತ್ರಿ, ಹಂಗಂದ್ರೆ ಕರೆ ಮಾಡಿದ್ ಧನ್ಯವಾದ. ನಮಸ್ಕಾರ. ಹಲೋ ನಮಸ್ಕಾರ. ಹಲೋ, ಯಾರ್ ಮಾತಾಡುದು?
4: ಯಶಸ್ವಿನಿ ಮೇಡಮ್. ಅಪೂರ್ವ ಮೇಡಮ್ ನಮಸ್ಕಾರ.
0: ಗೊತ್ತಿಡದ್ ಬಿಟ್ಟಾರ, ನಾವ್ ಗೊತ್ತಿಡ್ಬೇಕು ಈಗ ಅವ್ರ ಧ್ವನಿನ. ಯಾರ್ ಮಾತಾಡುದು?
4: ನಾ ಇಲ್ಲಿ ರಾಯಬಾಯಿ ತಾಲೂಕ್ ಮುಗುಳ್ಕೊಡದಿಂದ ಸರೋಜಾ ಹುಬ್ಬಳ್ಳಿ ಅಂತ್ರಿ.
0: ಓ, ಗೊತ್ತು ಗೊತ್ತು ನಮಗ
2: ಸರೋಜಾ ಕೇಳುಗರು.
0: ಹೌದು, ನಮ್ ಪರಿಚಯ ಐತ್ರಿ.
4: ಯಶಸ್ವಿನಿ ಅವ್ರ ಜೊತೆ ಒಂದ್ಸಲ ಇದ್ರೊಳಗ್ ಮಾತಾಡಿನ್ರಿ, ಹಾಡಿನ ಸಲುವಾಗಿ.
0: ಹೌದು, ಹಲೋ ಅಭಿಲಾಷ ಒಳಗ್ ಮಾತಾಡಿವ್ರಿ.
4: ಹಲೋ ಅಭಿಲಾಷ ಒಳಗ್ ಮಾತಾಡಿನ್ರಿ. ಮಾಯಾ ಮೇಡಮ್ ಮಂಜುಳಾ ಮನೆ ಮೇಲೆ ಮದ್ವೆಗ್ ಹೋಗ್ಯಾರನ್ರಿ?
2: ಬರ್ತಾರೆ
0: ಬರ್ತಾರೆ. ಬೇರೆ ಬೇರೆ ಕೆಲ್ಸ ಬಹಳ ಇರ್ತಾವ, ದೊಡ್ಡವ್ರು ಇರ್ತಾರಲ್ಲ ಅವ್ರಿಗೆ. ಅವರು ನಮ್ಮ ಆಕಾಶವಾಣಿ ಕೆಲ್ಸದ ಸಲುವಾಗಿನ ಇವತ್ತು ಇರ್ಲಿಲ್ಲ, ಹಂಗಾಗಿ ನಮಗ್ ಅವಕಾಶ ಸಿಕ್ತಿ ಇವತ್ತು ನಿಮ್ ಜೊತೆ ಮಾತಾಡಕ. ಮತ್ರಿ ಏನೇನು ಕಾರ್ಯಕ್ರಮ ಕೇಳಿರ್ಬೇಕು ನೀವು, ನಿಮ್ಮ ಸಲಹೆ ಏನು ಇವತ್ತು?
4: ಮೇಡಮ್ ಅನ್ನೋದು ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಅಂದ್ರೆ 11-12 ತನಕ ರೇಡಿಯೋ ಕೇಳ್ತಿರ್ಲೇ ಮ್ಯಾನ್ ಮಧ್ಯಾಹ್ನ ಮತ್ತೆ 1:30

0: ಒಂದ್ ಗಂಟೆ ಕಳ್ಸಿನಂದ್ರಿ, ಮತ್
1: ಹ್ಮ್
0: ಯಾರ್ದ್ರು ತನ ಎಷ್ಟ್ ಕೇಳ್ತೇನ್ರಿ ಮೇಡಮ್, ರೇಡಿಯೋ ದಿನಾ ಕೇಳತ್ತೇನ್ರಿ. ರೇಡಿಯೋ ಇಲ್ಲದ ನನಗ ಟೈಮ್ ಪಾಸ್ ಆಗಂಗಿಲ್ರಿ.
2: ಏನ್ ಕೆಲಸ ಮಾಡ್ಕೊಂಡಿರಿ?
0: ರೇಡಿಯೋ ಅದ ನೀವ್ ಎಷ್ಟ್ ಮಂದಿ ನಮ್ಗೆ ಹೇಳ್ತಾರ, ನಮ್ಮ ಮನ್ಯಾಗ ಬಂದ ಮಾತಾಡ್ದಂಗ ಆಗ್ತೈತಿ. ಮಾತಾಡುದ್ರಿ ನಾವ್ ದಿನಾಲೂ.
2: ಏನ್ ಅಡಿಗೆ ಮನ್ಯಾಗ ಇಟ್ಕೊಂಡಿರೇನ್ ರೇಡಿಯೋ ಹಂಗಂದ್ರ?
0: ಹ್ಞೂನ್ರಿ, ಅಡಿಗೆ ಮನ್ಯಾಗ ಇರ್ತೈತ್ರಿ. ನನ್ನ ಹತ್ರ
3: ಮಳೆಗಾಲಕ್ಕೆ
2: ಜೊತೆಗೆ ಇರ್ಬೇಕು ರೇಡಿಯೋ, ಜೊತೆಗೆ ನಾವೆಲ್ಲ ಜೊತೆ ಇರ್ಬೇಕಂತ.
3: ಜೊತೆಗೆ ಆರ್ತಿ ಬಹಳಷ್ಟು ಗೆಳತಿಯರು, ಬಹಳಷ್ಟು ಗೆಳತಿಯರ ನಿಮಗೆ ಸರೋಜ ಅವ್ರ. ಹೌದು
0: ಮುಗಿಂದ್ರಿ ಮೇಡಮ್, ನಾವು ಎಷ್ಟು ಸ್ಮಿತಾ ಮೈಸೂರ್ ಅವ್ರ ಇದ್ರ ಅವಾಗಿಂದ್ರ ಅವಾಗ ಮಹಿಳಾರಂಗ ಅಂತ ಇರ್ತಿತ್ರಿ
2: ಮೇಡಮ್.
3: ಒಳ್ಳೇದು ಒಳ್ಳೇದು, ನಿಮಗೆ ನಮ್ಕಿಂತ ಹೆಚ್ಚು ಜ್ಞಾನ ಇರ್ತೈತೆ ಅಂತ ನಾನ್ ಅನ್ಕೊಂತೀನಿ. ಯಾಕಂದ್ರೆ ಅಷ್ಟು ವರ್ಷ
0: ರೇಡಿಯೋ ರೀ ಬಾಳ ಇದೆ, ನಮಗ್ ಬಾಳ ಇಷ್ಟ ಇಂಟ್ರೆಸ್ಟ್ ರೀ. ಮತ್ ಇದ್ ಬಂದ್ ನಮ್ಗ್ ಎಷ್ಟೊಂದು ಎಲ್ಲಾನು ಕಲಿಸ್ಕೊಡ್ತೈತ್ರಿ. ನಮ್ಗೆ ಏನ್ ಗೊತ್ತಾಗ್ಲಾರದು ಎಲ್ಲಾನು, ಒಂದ್ ಶಬ್ದಗಳನ್ರಿ, ಒಂದ್ ಏನಾರ ಮತ್ತೊಂದು ಕಾರ್ಯಕ್ರಮದೊಳಗೆ ಯಾವ್ಯಾವ್ರಿಗೆ ಹಿಂಗ ನಾವು ಇರ್ತಾವಲ್ರಿ, ಮತ್ ಬೇರೆ ಬೇರೆ ಪರ್ಸನಲ್ ವಿಚಾರಗಳು, ಆ ವಿಚಾರಗಳನ್ನೆಲ್ಲ ನಾವು ಇದ್ ರೇಡಿಯೋ ಮೂಲಕ ಎಲ್ಲ ಕೇಳಿ ತಿಳ್ಕೊಬೇಕಾಗತ್ರಿ ಮೇಡಮ್.
3: ಹೌದೌದು, ಎಷ್ಟೊಂದ್ ಅಂದ್ರೆ ಒಂದ್ ಬುಕ್ ಓದಿದಂಗ ಅನ್ರಿ, ಓದೋ ಬದ್ಲಿ ಕೇಳ್ದಂಗ ಅಂತ ಹೇಳ್ರಿ. ಎಲ್ಲಾ ತರದ ಒಂದ್ ವಿಜ್ಞಾನ ಜ್ಞಾನ ಎಲ್ಲಾನು ನಮಗ್ ಸಿಗ್ತೈತಿ. ಹೌದಿಲ್ರಿ ಸರೋಜ, ರೇಡಿಯೋ ಕೇಳೋದ್ರಿ?
0: ರೇಡಿಯೋ ಓದಾಕದ ಟೈಮ್ ಸಿಗಂಗಿಲ್ರಿ, ರೇಡಿಯೋ ಕೇಳ್ಕೊಂತ ಇರ್ತೇನ್ರಿ. ರೇಡಿಯೋದಿಂದ ಎಷ್ಟೊಂದ್ ವಿಚಾರಗಳನ್ನ ಕಲ್ಕೊಂಡ್
2: ಎಲ್ಲಾ ಮಾಹಿತಿ ರೇಡಿಯೋದಾಗ ಸಿಕ್ಬಿಡ್ತೀವಿ ಸರೋಜ ಅವ್ರಿಗೆ. ಹೌದು,
3: ಇವತ್ತಿನ ವಿಷಯ ನಮ್ದು ಮಳೆಗಾಲದೊಳಗ ರೋಗಗಳಿಂದ ಹೆಂಗ ರಕ್ಷಣೆ ಪಡೆಯೋದು, ಮನೆ ಮದ್ದು ಏನೇನ್ ಮಾಡ್ಕೊಂತೀರಿ ಅನ್ನೋದಿತ್ತು. ಅದನ್ನ ಒಂದ್ ಹೇಳ್ಬಿಡ್ರಲ್ಲ, ಮನೆ ಮದ್ದು ಯಾವ್ದಾರ ನಿಮ್ ಗೊತ್ತಿದ್ರ ನೀವೇನ್ ಮಾಡ್ಕೊಂತೀರಿ?
0: ಮೇಡಮ್, ನಮ್ ಮನ್ಯಾಗೇನು ಸಣ್ಣ ಮಕ್ಳು ಇಲ್ರಿ, ಎಲ್ಲಾರು ದೊಡ್ಡವ್ರದಾರ್ರಿ. ಆದ್ರ ನಮ್ ಮಗ ನಮ್ ಅಲಕ್ಕರ ನಮ್ ಮೂರ ಜನ ಇರೋದ್ರಿ. ಆದ್ರೆ ಸುತ್ತಲೆಲ್ಲ ಒಂದ್ ಸ್ವಲ್ಪ ಕಸ ಕಡ್ಡಿ ಮನಿ ಸುತ್ತರಿಗೆ ಸ್ವಚ್ಛತಾ ಇಟ್ಕೊತೀವ್ರಿ. ಆದ್ರ ಬಿಸಿನೀರ್ ಕುಡಿತೀವ್ರಿ, ಇದ ಮಳೆಗಾಲದಾಗ ಬಿಸಿನೀರ್ ಕುಡಿದ್ರಿ. ಹಂಗ್ ನೆಗಡಿ ಕೆಮ್ಮ ಅದು ಬತ್ತಂದ್ರಿ, ಒಂದ್ ಸ್ವಲ್ಪ ಅರ್ಶಿನ ಬೇರ್ ಇರ್ತೈತಿ ಅಲ್ರಿ, ಸುಟ್ ತಿನ್ನುದ್ರಿ. ಮತ್ ಬೆಳ್ಳುಳ್ಳಿ ಒಂದ್ ಬ್ಯಾಳಿ ಅದನ್ನೊಂದ್ ತಿನ್ನುದ್ರಿ. ಆಮೇಲೆ ತುಳಸಿದ ಅದನ್ನ ಕಾಡಿ ಮಾಡಿ ನೀರ್ ಕುಡಿದ್ರಿ.
2: ಅಂದ್ರ ಹಸಿ ಅರ್ಶಿನದ ಬೇರ್ ಸುಡ್ತೀರಿ ನೀವು?
0: ಹಾ ರೀ, ಅರ್ಶಿನ ಬೇರ್ ಇರ್ತೈತಿ ಅಲ್ರಿ, ಅದ್ ಸ್ವಲ್ಪ ಉರಿ ಒಳಗ್ ಸುಟ್ರಿ, ಅದ್ ತಿನ್ನುದ್ರಿ ಅದನ್ನೊಂದ. ಮತ್ ಅದ್ರ ಜೊತೆ ಒಂದ್ ಬೆಳ್ಳುಳ್ಳಿ ಬ್ಯಾಳಿ ಒಂದ್ ತಿನ್ನುದ್ರಿ, ಒಂದ್ ಸ್ವಲ್ಪ ಕೆಮ್ಮ ಕಡಿಮೆ ಆಗ್ತೈತ್ರಿ ಅದಕ್ರಿ.
3: ಇದೊಂಥರ ನಮಗ ಬ್ಯಾರೆ
2: ಅನಿಸ್ತೀವಿ, ಅರ್ಶಿನದ
3: ಬೇರು.
0: ಹಾ ರೀ,
3: ಹಾ, ನಿಮ್ ಕಡೆ ನೀವು ಬೆಳೆದಿರೋ ಏನ್ ಹೊಲದೊಳಗ್ ಬೆಳೀತಾರೋ, ನಿಮ್ಗೆ ಹೆಂಗ ಅದು ಸಿಗ್ತೈತಿ?
0: ಮೇಡಮ್, ನಮ್ಮಲ್ಲಿ ಎಲ್ಲಾ ಬೆಳಿತೀವ್ರಿ, ಅರ್ಶಿನ ಕಬ್ಬರಿ ಮೆಕ್ಕೆಜೋಳ್ರಿ, ನಮ್ ಕಡೆ ಅರ್ಶಿನ ಬಾಳ್ರಿ ಬೆಳಿತೀವ್ರಿ.
3: ಒಳ್ಳೇದು,
0: ರಾಯಬಾಗ್ ತಾಲೂಕ್ ಮುಗುಳ್ ಕೊಡದಾರ್ರಿ ನಾವು.
3: ಹೌದು ಹೌದು, ಅಲ್ಲೆಲ್ಲ ಬೆಳಿತೀರಿ, ನಿಮ್ಗೆಲ್ಲ ಸಿಕ್ಬಿಡ್ತೈತೆ ಅರ್ಶಿನದ ಬೇರೆಲ್ಲ. ನಾವ್ ಅರ್ಶಿನದ ಪುಡಿ ಹಾಕೊಂಡೆ ಮಾಡ್ಕೋಬೇಕಾಗ್ತೈತಿ, ಯಾಕಂದ್ರೆ ನಮಗೆ ನಗರಗಳೊಳಗ ಅಲಭ್ಯ. ನೀವೇ ಸ್ವಲ್ಪ ತಂದು ಕೊಟ್ಬಿಟ್ರು ಬಹಳ ಚಲೋ ಆಗ್ಬಿಡ್ತೀವಿ.
0: ಒಂದ್ಸಲ ಬಂದಿದ್ದೀರಿ ಮೇಡಮ್ ರೇಡಿಯೋ ಕೇಂದ್ರಕ್ಕೆ, ಈಗ ಒಂದ್ ಐದ್ ಅರ್ಶಿನ ಬಂದು. ಅವಾಗ ನೀವ್ ಇದ್ದಿದ್ದಿಲ್ರಿ, ಮಂಜುಳ ಅವ್ರ ಮಾಯ ಅವ್ರ ಭೇಟಿಗಾರ್ರಿ.
3: ನಮ್ಮ ನಮ್ಮ ಡ್ಯೂಟಿ ಇದ್ದಾಗ ಅದು ನಾವ್ ಇರ್ತೇವಿ, ಅವಾಗ ಅದು ಹಂಗೆ ರೀ, ಏನಂತಾರ ಲಕ್ವೇ ಚಾನ್ಸ್ ಅಂತ ಇರ್ತಾರಲ್ಲ ಹಂಗ. ನಾವು
0: ಇನ್ನೊಂದ್ಸಲ
3: ಯಾವಾಗ ಬರ್ತೀನಿ, ಬನ್ನಿ ಅಂದ್ರೆ ಕಾಡಿಸ್ತಿರ್ತೀವಿ.
2: ತಂದು ಕೊಟ್ಟಷ್ಟ ಖುಷಿ ಆಯ್ತು ಸರೋಜ ಅವ್ರೆ.
3: ಹೌದು
0: ಇಲ್ಲ ಮೇಡಮ್, ಮೊದಲೆಲ್ಲ ನಮ್ ಮನೆಯೊಳಗ್ ಬೆಲ್ಲ ಮಾಡ್ತಿದ್ರಿ, ನಮ್ದು ಗಾನದು ಮಾಡ್ತಿದ್ರಿ,
3: ಮನ್ಯಾಗ ಬೆಲ್ಲ.
0: ಈಗ ಬೆಲ್ಲನು ಗಾನ ಮಾಡೋ ಫ್ಯಾಕ್ಟ್ರಿ ಹೋಗ್ತಾರ ಕಬ್ಬ, ಈಗ ಅರ್ಶಿನ ಬೆಳಿತಾರ್ರಿ ಜಾಸ್ತಿ.
3: ಒಳ್ಳೇದ್ ಒಳ್ಳೇದ್ ಒಳ್ಳೇದ್ರಿ, ಎಲ್ಲಾ ನೋಡಿರಿ ಹಂಗಂದ್ರ ನೀವು.
0: ಹ್ಞೂನ್ರಿ,
3: ಗಾಣದ ಒಂದು ಆ ಬೆಲ್ಲದ ಕಾಕಂಬಿ ಅಂತಾರಲ್ಲ, ಚಪಾತಿ ಕಾಕಂಬಿ ತುಪ್ಪ ಬಾಳ ಚಲೋ.
0: ಮತ್ತ ಅದು ಕೆರ್ಕಿ ಬೆಲ್ಲ ಅಂತ್ರಿ, ಮತ್ತ ಅದ ಅಂಟ್ ಬೆಲ್ಲ ಇರ್ತೈತಿ ಅಲ್ರಿ, ಅದನ್ನ ಒಂದ್ ಸ್ವಲ್ಪ ಗೋಧಿ ಹಿಟ್ಟ ಕಡ್ಲಿ ಹಿಟ್ಟ ಹಾಕ್ರಿ, ಅದನ್ನ ಕರ್ದಂಟ ಅಂತೇಳಿ ಮಾಡ್ತಿದ್ರಿ ನಮ್ ಮನೆಯೊಳಗ್ರಿ. ತಾಟಿಗೆ ತುಪ್ಪ ಹಚ್ಚಿ, ತಾಟಿಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ಹಿಟ್ಟು ಕಲಿಸ್ರಿ
3: ಬರ್ಫಿ.
0: ಹಾ ರೀ, ಶೇಂಗಾಗ ಮತ್ತ ಪುಟಾಣಿ ಕೊಬ್ಬರಿ ಕಸಕಸಿ ಹಚ್ಚಿ ಮ್ಯಾಲ ಬಡದ್ರ ರೀ, ಕರ್ದಂಟ ಅದ ಮಾಡಿ ಮಸ್ತ್ ಆಗ್ತಿತ್ರಿ.
3: ಬಾಯಾಗ ನೀರ್ ಬರ್ಸಾಕ ಬಾಯ್ ನೀರ್ ಬರಾಕತ್ತಾವ ಇವೆಲ್ಲ ಕೇಳಿ ನಾವು ಮಾಡ್ತೇವ್ರಿ ಮನೆಗ್ ಹೋಗಿ. ಒಳ್ಳೆ ನೆನಪು ಮಾಡಿ ಕೊಟ್ರಿ. ಈಗ ಮಳೆಗಾಲದಾಗ ಈ ಬೆಲ್ಲಾನು ಸ್ವಲ್ಪ ತಗೋಬೇಕು ಚಲೋ ಅಂತ ಅಂತಾರ.
0: ಬೆಲ್ಲಾನು ಮತ್ತ ಶುಂಠಿ ಹಾಕಿ ಮಾಡ್ರ ನೀವು, ಆದ್ರೆ ಮನ್ಯಾಗ್ರಿ ಬೆಲ್ಲ ಕರಗಿಸಿ ಒಂದ್ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ರಿ, ಅದನ್ನ ಬಾಟಿಗೆ ಒಂದ್ ತುಪ್ಪ ಸವ್ರಿ, ಒಂದ್ ಮ್ಯಾಲ ಶೇಂಗಾ ಪುಟಾಣಿ ಕಸಕಸಿ ಹೆಚ್ಚಿ ಮಾಡ್ರನು ಕರ್ದಂಟ ಅಂತೇಳಿ ತಿನ್ನಾಕ ಅದು ಚಲೋ ರೀ ಈಗ ಮಳೆಗಾಲದಾಗ.
3: ಒಳ್ಳೇದು ಒಳ್ಳೇದು, ಹೌದು ಆರೋಗ್ಯಕ್ಕೂ ಒಳ್ಳೇದು. ಅದು ಏನಂದ್ರ
0: ಮತ್ತ ಸಕ್ಕರೆಕ್ಕಿಂತಲೂ
3: ಬೆಲ್ಲ
2: ಬೆಲ್ಲ ಚಲೋ.
3: ಹೌದು, ನಾನು ಹಂಗೆ ಅಂತೀನಿ ನೋಡ್ರಿ. ಹೌದು, ಸಕ್ರಿ ಕಡಿಮೆ
2: ಸಾವಯವ ಬೆಲ್ಲ ಇನ್ನೂ ಚಲೋ.
3: ಆಯ್ತ್ರಿ ಸರೋಜ, ನಿಮ್ಮ ಮಾತನ್ನ ಕೇಳಿ ಬೆಲ್ಲ ಸವದಷ್ಟು ಆ ಕರ್ದಂಟ್ ಬರ್ತಿ ಸವದಷ್ಟು ಖುಷಿ ಆಯ್ತು ನಮಗ.
2: ಖುಷಿ
3: ಆಯ್ತು ಕರೆ ಮಾಡಿದಕ್ಕ, ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
3: ಇನ್ನೊಂದು ಕೊನೆ ಕರೆ ಸ್ವೀಕರಿಸ್ಬಿಡೋಣಲ್ಲ,
2: ಟೈಮ್ ಆಗೇ
3: ಬಿಡೋಣ. ಮಾತಾಡ್ತಾ ಮಾತಾಡ್ತಾ ಹಲೋ ನಮಸ್ಕಾರ.
1: ಹಲೋ ನಮಸ್ಕಾರ ಮೇಡಮ್.
2: ಕೇಳು ಗೆಳತಿ ಕಾರ್ಯಕ್ರಮ, ನಿಮ್ಮ ಹೆಸರು?
1: ನನ್ನ ಹೆಸರು ರಾಜೇಶ್ವರಿ ಅಂತ ಹೇಳಿ ಮೇಡಮ್, ತಾರಿಹಾಳದಿಂದ.
2: ರಾಜೇಶ್ವರಿ ಅವರು ತಾರಿಹಾಳದಿಂದ?
3: ತಾರಿಹಾಳ
1: ಹೌದ್ರಿ ಮೇಡಮ್.
3: ಓ
2: ತಾರಿಹಾಳದಿಂದ ಕರೆ ಮಾಡ್ಬಿಟ್ಟ ರಾಜೇಶ್ವರಿ ಅವರು.
1: ಹಾರಿ ಮೇಡಮ್.
2: ಹ್ಮ್ ಹೇಳ್ರಿ, ಮಳೆಗಾಲದೊಳಗ ಏನ್ ಮನೆ ಮದ್ದು ಮಾಡ್ಕೋತೀರಿ? ಮೆಣಸಿನ ಕಡುಬು.
3: ಜಲ್ದಿ ಜಲ್ದಿ ಹೇಳ್ರಲ್ಲ,
1: ಹುರಿದ ಪುಡಿ ಮಾಡಿ ಅದ್ರೊಳಗ ಒಣ ಶುಂಠಿ ಹಾಕಿ ಜಜ್ಜಿ ಪುಡಿ ಮಾಡಿ ಬೆಲ್ಲ ಸೇರಿಸಿ ಹೆಂಗ್ ತುಂಬತೇವಲ್ರಿ ಹಂಗ್ ತುಂಬಿ ಹಂಚೊಳಗ್ ಬೇಯಿಸಿ ತಿನ್ನೋದ್ರಿ.
2: ಹಾ ಹೋ ಹೋ, ಹಂಗ ಮಾಡ್ಕೋತಿದ್ ನೆಗಡಿಗ್ ಬಾಳ ಚಲೋ ಅಂತೀರೇನ?
3: ಬೆಲ್ಲದ್ದು ಕರದಂಟ್ ಹೇಳಿದ್ರು, ನೀವು ಮೆಣಸಿನ ಕಡುಬ್ ಹೇಳಿದ್ರಿ, ಒಟ್ಟು ಬ್ಯಾಗ್ ನೀರ್ ಬರ್ಸ್ಬಿಟ್ರಿ ನಮಗ ಹೇಳ್ತಾರೆ ಇವತ್ತು. ಹ್ಮ್ರಿ, ಆರೋಗ್ಯದ ಜೊತೆಗೆ
1: ಆರೋಗ್ಯ
3: ಚಲೋ
2: ಇರ್ತೈತ್ರಿ, ಬಾಳ ಚಲೋ.
3: ಒಳ್ಳೇದು ಒಳ್ಳೇದು, ಒಳ್ಳೆ ಸಲಹೆ ಕೊಟ್ರಿ.
2: ಆಯ್ತು ರಾಜೇಶ್ವರಿ ಅವರ, ಈಗ ಸಮಯ ಆಗ್ತಾ ಬಂತು, ಮತ್ತೆ ನಿಮ್ ಜೋಡಿ ಮಾತಾಡ್ತೀವಿ ಮುಂದಿನ ಕಾರ್ಯಕ್ರಮದೊಳಗ. ಕರೆ ಮಾಡಿದಕ್ಕೆ ಧನ್ಯವಾದ.
3: ನಮಸ್ಕಾರ.
2: ನಮಸ್ಕಾರ. ಟೈಮ್ ಆಗೇ ಬಿಡ್ತು, ಆಗ್ಲೇ
3: ಟೈಮ್ ಆಗೇ ಬಿಡ್ತು, ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಮ್ಮ ಗೆಳತಿಯರ ಜೊತೆಗೆ. ಹಂಗಂದ್ರ ಹೇಳುಣಂತ ನಮ್ಮ ಗೆಳತಿಯರಿಗೆ, ಎಲ್ಲರಿಗೂ, ಕರೆ ಮಾಡಿದವ್ರಿಗೆ ಮತ್ತೆ ಕಾರ್ಯಕ್ರಮ ಕೇಳಿದವರಿಗೆ
2: ನಮಸ್ಕಾರ.
3: ನಮಸ್ಕಾರ.

ಇದುವರೆಗೂ ನೇರ ಫೋನಿನ್ ಕಾರ್ಯಕ್ರಮ ಕೇಳು ಗೆಳತಿ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟವರು ಯಶಸ್ವಿನಿ ಹಾಗೂ ಅಪೂರ್ವ. ಕರೆ ಮಾಡಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ವೀಣಾ ಎಸ್ ದಂಡಾವತಿ ಮಠ ಅವರ ವಯಲಿನ್ ವಾದನ, ರಾಗ್ ರಾಮ್ಕಲಿ, ತಬಲಾ ಸಾಥಿ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೀಣಾ ಎಸ್ ದಂಡಾವತಿ ಮಠ ಅವರ ವಯಲಿನ್ ವಾದನದಲ್ಲಿ ರಾಗ ರಾಮಕಲಿ ಕೇಳಿದಿರಿ. ತಬಲಾ ಸಾಥಿ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 11:59:53, ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3 ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯ ವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ಥ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡುವ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು ಮತ್ತೆ ಕಾವಲುಗಾರರು ಇರಬೇಕು, ನಾಮಫಲಕ ಹಾಕಬೇಕು, ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನು ಪುನರಾರಂಭಿಸಬೇಕು.
1: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ DWR-162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟ್ರೀಯ ದತ್ತಾಂಶವನ್ನು ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್

ಇಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳು ಮೂಡಿಬರಲಿವೆ. ಜೊತೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಮೊದಲಿಗೆ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು.
2: ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು, ಜೊತೆಗೆ ಆಸಕ್ತರು ಅಂತ ತುಂಬ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಳು. ಸಣ್ಣದಾಗಿ ಹುಸಿಕೆಮ್ಮು ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ ಒಂದು ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ, ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು ಎರಡೂ ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು ಎರಡೂ ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು.

0: ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ ಯಾರು ಎರಡೂ ಕೈಗಳಿಗೆ ಬರೇ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ ಒಂದು ಬಹುಮಾನ ಅಂದಾಗ ದಿವ್ಯಳ ಎರಡೂ ಕೈಗಳಲ್ಲಿ ಬರೇ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೇ ಚಿನ್ನದ ಬಳೆಗಳಿದ್ದುದನ್ನು ಕಂಡ ಅವಳ ಪಕ್ಕದಲ್ಲಿ ಕುಳಿತಿದ್ದವರೊಬ್ಬರು, ಮೇಡಮ್, ನಿಮ್ಮ ಕೈಯಲ್ಲಿ ಚಿನ್ನದ ಬಳೆ ಇದೆಯಲ್ಲ, ಹೋಗಿ ಬಹುಮಾನ ಸ್ವೀಕರಿಸಿ ಅಂದಾಗ ದಿವ್ಯಳ ಕಣ್ಣುಗಳಿಂದ ನೀರು ಉಕ್ಕಿ ಹರಿಯಿತು. ಅಂದು ಕೈ ತುಂಬ ಧರಿಸಿದ್ದ ಗಾಜಿನ ಬಳೆಗಳಿಗೆ ಬಹುಮಾನ, ಇಂದು ಬರೇ ಚಿನ್ನದ ಬಳೆಗಳಿಗೆ ಬಹುಮಾನ. ಇದರ ಮಧ್ಯದಲ್ಲಿರುವ ಅಂತರ ಅವಳ ಮನಕ್ಕೆ ಮಾತ್ರ ಗೊತ್ತು. ಕಾರಣ, ಅವಳು ತನ್ನ ಬಾಳ ಸಂಗಾತಿಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಕಳೆದುಕೊಂಡಿದ್ದಳು. ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿದ್ದ ಅವಳು ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂಥ ಸಂದರ್ಭ. ಆದರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ಥರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೇ? ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ, ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ನಾನು ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿಪೆಟ್ಟು ಬಿದ್ದಾಗಲೇ ತಾನೇ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು, ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು ಧೈರ್ಯದಿಂದ ಬದುಕಲು ಕಲಿತಳು.
1: ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಾದ ವತ್ಸಲ ನಾರಾಯಣ್, ಅಳಮೇಂಗಡ ರಾಣಿದೇವಯ್ಯ, ಚಂದ್ರಕಲಾಮೂರ್ತಿ, ಸವಿತಾ ಯೋಗೇಶ್, ಸಂಧ್ಯಾ ಕೇಶವ ಕಾಮತ್, ರೇಖಾ ಶ್ರೀಧರ್, ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮಿ ರಾಧಾಕೃಷ್ಣ ಅವರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ.
1: ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ ಇದು ನನ್ನ ಫೋಟೋನೇ ಅಲ್ವಾ, ಪಕ್ಕದಲ್ಲಿರೋದು ವಾಗ್ದೇವಿ, ಇದೆಲ್ಲಿಂದ ಬಂತು, ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ, ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರ ದೂರಿಗೆ ಹೋಗೇ ಬಿಟ್ಟಳು. ಮೊದಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನೂ ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತಾಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು, ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು. ಒಂದು ಸಂಜೆ ವಾಕ್ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕವರನ್ನು ನೋಡಿದಾಗ ಇವರು ವಾಗ್ದೇವಿಯೇ ಇರಬೇಕಲ್ವಾ ಎಂದು ದೇವಕಿಯವರಿಗೆ ಅನ್ನಿಸಿತು. ಎಷ್ಟೇ ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿಬಿಟ್ಟಿರುತ್ತಲ್ವಾ. ಆಕೆಯೂ ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು. ಮಕ್ಕಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು.

0: ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆ ಎಂದು.
1: ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
3: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
2: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಶಂಕರ್ ತುಮಾಪುರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಪ್ರಗತಿಪಥ ಕಾರ್ಯಕ್ರಮ ಪ್ರಸಾರವಾಗುವುದು 1 ಗಂಟೆಗೆ. ವಿಷಯ, ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು 1:20 ಹಾಗೂ ಸಂಜೆ ಕೃಷಿ ರಂಗದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಳಗಿ ತಾಲೂಕು ತೆಗ್ಗಿಯ ಯಲ್ಲವ್ವ ಹೊಸಮನಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. ನೇರ ಫೋನ್ ಇನ್ ಕಾರ್ಯಕ್ರಮ ಹೆಲೋ ಅಭಿಲಾಷ ಪ್ರಸಾರವಾಗುವುದು 1:30. 2:40 ಭಾವಯಾನ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ನಂತರ ಹೊಸ ಹಾಡು ಪ್ರಸಾರವಾಗುವುದು. ಇನ್ನು ನಮ್ಮ ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗದಲ್ಲಿ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸಿ ಗ್ರಾಮದ ರೈತರಾದ ಲಿಂಗನಗೌಡ ರಾಮನಗೌಡ ಗೌಡರವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಕುಮಾರ್ ಅಗಡಿ. ಸುರೇಶ್ ವಾಡ್ಕರ್ ಅವರ ಹಾಡಿರುವಂತಹ ಮರಾಠಿ ಗೀತೆಗಳನ್ನು ಕೇಳುವಿರಿ. 7:45 ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಲಿಂಗರಾಜ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳುವಿರಿ ಯುವ ವಾಣಿಯಲ್ಲಿ 8:00. ನಂತರ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಪ್ರಸಾರವಾಗುವುದು. 9:30 ನಾಟಕ ಭವತಿ ಭಿಕ್ಷಾಂ ದೇಹಿ, ರಚನೆ ಆನಂದ್, ರೇಡಿಯೋಗೆ ರೂಪಾಂತರ ಎಚ್ಎಸ್ ಪಾರ್ವತಿ ಪ್ರಸಾರವಾಗುವುದು. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈಲಾಶ್ ಚಂದ್ರ ಶರ್ಮಾ

0: ಕೊಳಲು ವಾದನ ಕೇಳುವಿರಿ. ಹನ್ನೊಂದು ಗಂಟೆಯ 10 ನಿಮಿಷಕ್ಕೆ ಎಫ್ಎಂ ಗೋಲ್ಡ್ ಎಫ್ಎಂ 103 ತರಂಗಾಂತರಗಳಲ್ಲಿ ಹಿಂದಿ ಕಾರ್ಯಕ್ರಮಗಳ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ, ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
2: ಆರೋಗ್ಯ ಸಂಚಿಕೆ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅಂತೇಳಿ. ಇವರ ಒಂದು ಶಿಕ್ಷಣ MBBS ಹಾಗೂ PG DPHM ಅಂತ ಪದವಿಯನ್ನ ಪಡೆದು ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಅಂತೇಳಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದು ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಪರಿಹಾರ ಕುರಿತು ಮಾಹಿತಿಯನ್ನ ಕೊಡಲಿದ್ದಾರೆ. ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ.
3: ಧನ್ಯವಾದಗಳು ಸರ್.
2: ಸರ್, ಈಗ ಸಾಕಷ್ಟು ಬಾರಿ ನಾವು ನೀವು ನೋಡ್ತಾ ಇರ್ತೀವಿ, ಪ್ರತಿ ವರ್ಷ ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಮತ್ತು ಅದಕ್ಕೆ ಪರಿಹಾರದ ಕುರಿತು ಮಾಹಿತಿಯನ್ನು ಕೊಡ್ತೀರಾ ಸರ್?
3: ಸರ್, ಇಡೀ ವರ್ಷದಲ್ಲಿ ಮಳೆಗಾಲ ಅಂದ್ರೆ ಎಲ್ರಿಗೂ ಒಂದು ಸಂತೋಷದ ವಿಷಯನೇ. ಮಳೆ ಬಂತಂದ್ರೆ ಮಕ್ಕಳು ಮಳೆಯಲ್ಲಿ ಆಟವಾಡುತ್ತಾ ನೆನೆಯುತ್ತಾ ಸಂತೋಷ ಪಡ್ತಾರೆ. ಆದ್ರೆ ಈ ಸಂತೋಷ ತುಂಬಾ ದಿನ ಇರೋದಿಲ್ಲ. ನಾವು ಮಳೆಗಾಲದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಒಂದ್ ವೇಳೆ ನಾವು ಅದರಲ್ಲಿ ವಿಫಲವಾದ್ರೆ ಅದರ ಪರಿಸ್ಥಿತಿ ತುಂಬಾ ಗಂಭೀರನೂ ಆಗ್ಬಹುದು ಅಂತ ಇವತ್ತು ಹೇಳ್ತೀನಿ. ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳನ್ನ ನಾವು 4 ವಿಭಾಗವಾಗಿ ಬ್ರಾಡ್ಲಿ ವಿ ಕ್ಯಾನ್ ಡಿವೈಡ್ ಸರ್. ಅದರಲ್ಲಿ ಫಸ್ಟ್ ಬರೋದೇ ಮಾಸ್ಕಿಟೋ ಬೌಂಡ್ ಡಿಸೀಸ್, ಅಂದ್ರೆ ಸೊಳ್ಳೆಗಳಿಂದ ಬರುವಂತಹ ರೋಗಗಳು. ಎರಡನೇದಾಗಿ ಫುಡ್ ಅಂಡ್ ವಾಟರ್ ಬೌಂಡ್ ಡಿಸೀಸ್, ಅಂದ್ರೆ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವನೆಯಿಂದ ಬರುವಂತಹ ರೋಗಗಳು. ಮೂರನೇದಾಗಿ ಏರ್ ಬೌಂಡ್ ಡಿಸೀಸ್, ಗಾಳಿಯ ಮುಖಾಂತರ ಹರಡುವಂತಹ ರೋಗಗಳು. ಕೊನೆಯದಾಗಿ ಈ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ಸ್ಕಿನ್ ರಿಲೇಟೆಡ್ ಡಿಸೀಸ್ ಅಂತೀವಿ ನಾವು, ಅವು ಕೂಡ ಮಳೆಗಾಲದಲ್ಲಿ ಕಂಡು ಬರ್ತವೆ ಸರ್.
2: ಹಾಗಿತ್ತಂದ್ರೆ ಈಗ ನಮ್ಮ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಕಂಡು ಬರುವಂತಹ ರೋಗಗಳು ಯಾವುದು ಅಂತೀರಿ?
3: ಸರ್, ಈ ಸೊಳ್ಳೆಗಳಿಂದ ಬರುವಂತಹ, ಸೊಳ್ಳೆ ಕಚ್ಚುವುದರಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ, ಕಾಮನ್ಲಿ ಬರುವಂತಹ ರೋಗಗಳು ಒಂದು ಮಲೇರಿಯಾ, ಸೆಕೆಂಡ್ ಒಂದು ಡೆಂಗ್ಯೂ, ಮತ್ತೆ ಮೂರನೇದು ಚಿಕನ್ ಗುಣ್ಯ ಅಂತ ಹೇಳಿ. ಈ ಮೂರು ರೋಗಗಳು ಸೊಳ್ಳೆ ಕಚ್ಚುವುದರಿಂದ ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್.
2: ಹಾಗಿತ್ತಂದ್ರೆ ಇವು ಸೊಳ್ಳೆಗಳು ಎಲ್ಲಿ ಬೆಳೀತವೆ ಮತ್ತೆ ಇವು ಹೇಗೆ ಅವುಗಳ ಬೆಳವಣಿಗೆ ಕುರಿತು ಒಂದಿಷ್ಟು ಮಾಹಿತಿ ಮಾಡಿಕೊಡ್ತಾರಾ?
3: ಸರ್, ಈ ಸೊಳ್ಳೆಗಳು ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಬೆಳೀತವು. ಕೊಳಚೆ ನೀರಿನಂತೂ ಅಲ್ಲಿ ಬೆಳೆದೇ ಬೆಳೀತವು. ಇವನ್ ಇವು ಸ್ವಚ್ಛ ನೀರಿನಲ್ಲೂ ಕೂಡ ಕೆಲವು ಸೊಳ್ಳೆಗಳು ಉತ್ಪತ್ತಿ ಆಗ್ತವು. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸರ್ ತತ್ತಿ ಇಡ್ತಾವು. ಅವು ಒಂದ್ಸಲ ತತ್ತಿ ಇಟ್ಟಾಗ ಸಾವಿರಾರು ತತ್ತಿಗಳನ್ನ ಇಡ್ತಾವ ಸರ್. ಅವು ಯೂಶುವಲಿ ಈ ಕಂಟೆ ನೀರು ತುಂಬಿದಂತ ಏನು ನಾವು ಬ್ಯಾರಲ್ಸ್ ಆಮೇಲೆ ಸಿಮೆಂಟ್ ಟ್ಯಾಂಕ್ ಇರ್ತದಲ್ಲ, ಒಳಗಿನ ಭಾಗದಲ್ಲಿ ತತ್ತಿ ಇಡ್ತಾವು. ಆ ತತ್ತಿಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲಾರ್ವಾ ಅಂತ ಆಗ್ತಾವ ಸರ್. ಒಂದರಿಂದ 2 ದಿವಸದೊಳಗೆ ಲಾರ್ವಾ ಅಂತ ಕನ್ವರ್ಟ್ ಆಕವು. ಲಾರ್ವಾ ಏನಾಗ್ತದ, ಮುಂದೆ ದಿನ ಕಳೆದಂಗೆ 2 ದಿವಸದಲ್ಲಿ ಅದು ಪ್ಯೂಪಾ ಅಂತ ಒಂದು ಸ್ಟೇಜ್ಗೆ ಬರುತ್ತೆ. ಆ ಪ್ಯೂಪಾ ಪುನಃ ಮತ್ತೆ 2-3 ದಿವಸದಲ್ಲಿ ಅದು ಅಡಲ್ಟ್ ಮಾಸ್ಕಿಟೋ, ಅಂದ್ರೆ ವಯಸ್ಕ ಒಂದು ಸೊಳ್ಳೆ ಆಗಿ ಹಾರಾಡಕ್ ಶುರು ಮಾಡ್ತದೆ ಸರ್. ಈ ರೀತಿ ಅವುಗಳ ಒಂದು ಉತ್ಪತ್ತಿ ಬೆಳವಣಿಗೆ ಆಗ್ತದೆ ಸರ್.
2: ಮತ್ತೆ ಈಗ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೇವೆ, ನೀವು ನೋಡ್ತಾ ಇರ್ತೀರಿ, ಸೊಳ್ಳೆಗಳಿಂದ ರೋಗಗಳು ಬರ್ತವೆ, ಡೆಂಗ್ಯೂ, ಚಿಕನ್ ಗುನ್ಯ. ಈ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಇರುವಂತಹ ಸವಲತ್ತುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ರೆ ಒಳ್ಳೇದನ್ಸುತ್ತೆ ಸರ್.
3: ಸರ್, ಆರೋಗ್ಯ ಇಲಾಖೆಯಿಂದ ಈ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಮೇನ್ಲಿ ನಮ್ಮ ಮಲೇರಿಯಾ ಯೂನಿಟ್ ಅಂತ ಇರುತ್ತೆ ನಮ್ಮಲ್ಲಿ, NVBDCP ಅಂತ ಕರಿತೀವಿ ನಾವು, ಅಂದ್ರೆ ನ್ಯಾಷನಲ್ ವೆಕ್ಟರ್ ಬೌಂಡ್ ಡಿಸೀಸ್ ಕಂಟ್ರೋಲ್ ಯೂನಿಟ್ ಅಂತ ಒಂದಿರುತ್ತೆ ಸರ್. ಅದಕ್ಕೆ ಒಬ್ರು ಜಿಲ್ಲಾ ಮಟ್ಟದ ಅಧಿಕಾರಿನೂ ಇರ್ತಾರೆ, ಅವರ ನಿಯಂತ್ರಣದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಆರೋಗ್ಯ ಇಲಾಖೆಯಿಂದ ಕೊಡುವ ಸೌಲಭ್ಯಗಳು ಏನಂದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ ಸರ್. ಅವರು ಮನೆ ಮನೆಗೆ ತೆರಳಿ ಗ್ರಾಮೀಣ ಭಾಗದಲ್ಲಿರಬಹುದು, ತಾಲೂಕಾ ಮಟ್ಟದಲ್ಲಿರಬಹುದು, ಅಥವಾ ಇವನ್ ಪಟ್ಟಣ ಪ್ರದೇಶಗಳ ಸ್ಲಮ್ಗಳಲ್ಲಿರಬಹುದು, ಅವರು ಪ್ರತಿದಿನ ಮನೆ ಮನೆಗೆ ತೆರಳಿ ಲಾರ್ವಾ ಸರ್ವೆ ಅಂತ ಅವ್ರು ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ಮನೆಗೆ ಹೋಗಿ ಅಲ್ಲಿ ನೀರಿನ ಕಂಟೈನರ್ಸ್ ಏನಿರುತ್ತಲ್ಲ, ನೀರು ಶೇಖರಣೆ ಮಾಡಿರುವಂತ ಕಂಟೈನರ್ಸ್, ಬ್ಯಾರಲ್ ಇರಬಹುದು, ಟ್ಯಾಂಕ್ ಇರಬಹುದು, ಅವನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನೋಡಿ ಅದರಲ್ಲಿ ಸೊಳ್ಳೆಗಳಿದ್ರೆ ಅದನ್ನ ಅವರು ಮನೆ ಮಾಲೀಕರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅವರು ಕೊಟ್ಟು ಅದನ್ನ ನೀರು ಖಾಲಿ ಮಾಡಿಸಿ ಪುನಃ ಅದನ್ನ ಪೂರ್ತಿ ಒಣಗುವಂತೆ ಮಾಡಿ ಆಮೇಲೆ ನೀರು ತುಂಬಿಸಕ್ಕೆ ಹೇಳ್ತಾರೆ. ಇದು ಒಂದು ಸರ್. ಇದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಿ

0: ಕೆಲವೊಂದು ಸ್ಪ್ರೇಗಳನ್ನು ಮಾಡ್ತೀವಿ ನಾವು. ಫಾಗಿಂಗ್ ಅಂತ ಕಾರ್ಯಕ್ರಮ ಮಾಡ್ತೀವಿ ಸರ್, ಹೊಗೆ ನೀವು ನೋಡಿರ್ಬೋದು. ಸೊ ಅದರಲ್ಲಿ ಆ ಸೊಳ್ಳೆಗಳನ್ನ ಅದನ್ನ ಕೊಲ್ಲುವ ಒಂದು ಇದು ಅದು. ಅದು ಬಿಟ್ಟು ಲಾರ್ವಿ ಸೈಡಲ್ ಸ್ಪ್ರೇ ಅಂತ ಸಿಗುತ್ತೆ ಸರ್, ಈಗ ಆ ಸ್ಪ್ರೇ ಮಾಡಿದ್ರು ಕೂಡ ಲಾರ್ವಾಗಳು ನಾಶವಾಗ್ತದೆ. ಆಮೇಲೆ ಎಲ್ಲಾದ್ರೂ ನೀರ್ ನಿಂತಿದ್ರೆ, ದೊಡ್ಡ ತೆಗ್ಗದ ನೀರ್ ನಿಂತಂದ್ರೆ ಅಲ್ಲಿ ಏನ್ ಮಾಡ್ತಾರೆ ನಮ್ಮವ್ರು ಹೋಗಿ ಅವು ಲಾರ್ವಿ ಸೈಡಲ್ ಕೆಮಿಕಲ್ ಸಿಗುತ್ತೆ ಸರ್, ಅದನ್ನ ಅದರಲ್ಲಿ ನೀರಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳ ಲಾರ್ವಾಗಳು ಪೂರ್ತಿ ಅವು ಸತ್ ಹೋಗ್ತದೆ ಸರ್. ಇವೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡ್ತಾರೆ. ಮತ್ತೆ ನಮ್ಮಲ್ಲೆಲ್ಲ ಈ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಅಂತ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಆಮೇಲೆ ಮಲೇರಿಯಾ ಬಂದಾಗ ಬ್ಲಡ್ ಸ್ಮಿಯರ್ ತೆಗಿತಾರೆ, ಅವರಿಗೆ ಕ್ಲೋರೋಕ್ವಿನ್ ಮಾತ್ರೆಗಳನ್ನ ಕೊಡ್ತೀವಿ. ಇವೆಲ್ಲ ಕಾರ್ಯಕ್ರಮಗಳು ಆರೋಗ್ಯ ಇಲಾಖೆಯಿಂದ ನಡೀತದೆ. ಮತ್ತೆ ಅದರಲ್ಲದೆ ಅವೇರ್ನೆಸ್ ಕಾರ್ಯಕ್ರಮ ಸರ್, IEC ಅಂತ ಕರಿತೀವಿ ನಾವು, ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಎಲ್ಲ ಸಾರ್ವಜನಿಕರಿಗೆ ಈ ರೋಗಗಳ ಬಗ್ಗೆ ನಾವು ಆಗಿಂದಾಗೆ ತಿಳುವಳಿಕೆ ಕೊಡ್ತೀವಿ ಸರ್, ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ಕಾರ್ಯಕ್ರಮ ಕೂಡ ನಮ್ಮ ಆರೋಗ್ಯ ಇಲಾಖೆ ನಡೀತಾ ಇರುತ್ತೆ ಸರ್.
1: ಅಂದ್ರೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ
0: ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಅಂಗನವಾಡಿಯಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಸರ್.
1: ಈಗ ತಾವಾಗ್ಲೇ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ರೋಗಗಳ ಬಗ್ಗೆ ಒಂದಿಷ್ಟು ನಾವು ಚರ್ಚಿಸುವುದಾದ್ರೆ, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ, ಡೆಂಗ್ಯೂ ಇವೆಲ್ಲ ಬರ್ತಾವ ಅಂತ ಹೇಳಿದ್ರೆ, ಇವನ್ನ ನಾವು ಇವುಗಳ ಲಕ್ಷಣ ಹೇಗಿರ್ತವೆ ಮತ್ತು ಸಾರ್ವಜನಿಕರು ಹೇಗೆ ಗುರುತಿಸುವುದು?
0: ಸರ್, ಕಾಮನ್ಲಿ ಈ ಮೂರು ಡಿಸೀಸ್ ಅಲ್ಲಿ ಜ್ವರ ಬರುವುದು ಸಾಮಾನ್ಯ. ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಬಗ್ಗೆ ಹೇಳ್ಬೇಕಂದ್ರೆ, ಆ ಮಲೇರಿಯಾ ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ, ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಬರ್ತದೆ. ಮಲೇರಿಯಾ ಬಂದ ತಕ್ಷಣ ಒಂದ್ ಅಥವಾ ಎರಡು ದಿವಸದೊಳಗ ಆ ವ್ಯಕ್ತಿಗೆ ಜ್ವರ ಶುರು ಆಗ್ತದೆ ಸರ್. ಜ್ವರ ಎಂತದಿರ್ತದಪ್ಪ ಅಂದ್ರೆ, ಜ್ವರದೊಂದಿಗೆ ಚಿಲ್ಸ್ ಅಂದ್ರೆ ಚಳಿ ಬರ್ತದೆ ಸರ್. ಇದು ಎಷ್ಟು ಚಳಿ ಎಷ್ಟು ಗಂಭೀರ ಇರ್ತದಪ್ಪ ಅಂದ್ರೆ, ಕೆಲವೊಂದ್ಸಲ 4-5 ನಾವು ಕಂಬಳಿ ಹೊತ್ಕೊಂಡ್ರು ಕೂಡ ಚಳಿ ಕಡಿಮೆ ಆಗೋದಿಲ್ಲ, ಆ ತರ ಚಳಿ ಹುಡ್ತದ. ನೆಕ್ಸ್ಟ್ ಹೆಡ್ ಏಕ್ ಇರ್ತದೆ, ಇದ್ರ ತಲೆನೋವು. ಆಮೇಲೆ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಅಂದ್ರೆ ರೋಗ ಉಲ್ಬಣಗೊಂಡ್ರೆ ವಾಮಿಟಿಂಗ್, ವಾಂತಿ ಕೂಡ ಆಗ್ಬಹುದು. ಇವೆಲ್ಲ ಲಕ್ಷಣಗಳು ಮಲೇರಿಯಾದಲ್ಲಿ ಕಂಡು ಬರ್ತವೆ ಸರ್. ನೆಕ್ಸ್ಟ್ ಚಿಕನ್ ಗುನ್ಯಾ ಬಗ್ಗೆ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲೂ ಕೂಡ ಹೈ ಗ್ರೇಡ್ ಫೀವರ್ ಇರ್ತದೆ. ಮೇನ್ ಚಿಕನ್ ಗುನ್ಯಾ ನಾವು ಡಿಫ್ರೆನ್ಶಿಯೇಟ್ ಯಾವ ತರ, ಅದಕ್ಕೆ ವ್ಯತ್ಯಾಸ ಯಾವ ತರ ಹೇಳ್ಬೇಕಂದ್ರೆ, ಚಿಕನ್ ಗುನ್ಯಾದಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಸರ್, ಸಂಧುಗಳಲ್ಲಿ ನೋವಿರುತ್ತೆ. ನಾವೆಲ್ಲ ಅನುಭವಿಸಿದ್ವಿ ಇಡೀ ಕರ್ನಾಟಕದಲ್ಲಿ 2005 ಚಿಕನ್ ಗುನ್ಯಾ ಉಲ್ಬಣಗೊಂಡಿತ್ತು. ಆ ಸಂದರ್ಭದಲ್ಲಿ ಆ ನೋವು ಯಾವ ರೀತಿ ಇರುತ್ತಂದ್ರೆ, ಆ ರೋಗಿಗೆ ಎದ್ ನಿಲ್ಲಕ್ಕೂ ಆಗಲ್ಲ, ಅಷ್ಟು ನೋವಿರುತ್ತೆ. ಆಮೇಲೆ ಈ ನೋವು ಜ್ವರ ಕಡಿಮೆ ಆದ್ಮೇಲೂ ಕೂಡ ನೋವು ಸುಮಾರು 1-6 ಆ ಜಾಯಿಂಟ್ ಪೇನ್ ಹೋಗಲ್ಲ, ನೋವು ಇದ್ದೇ ಇರ್ತದ. ಸೊ ಇವೆಲ್ಲ ಇದು ಚಿಕನ್ ಗುನ್ನೆ ಸೆಲ್ಫ್ ಲಿಮಿಟಿಂಗ್ ಸರ್, ಅದಕ್ಕೆ ಏನು ಟ್ರೀಟ್ಮೆಂಟ್ ಇರಲ್ಲ, ಜಸ್ಟ್ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಕೊಡಬೇಕು ನಾವು ಅಷ್ಟೇ. ನೋವಿಗೆ ನೋವಿನಿವಾರಕ ಇದನ್ನ ಕೊಡಬೇಕು. ಆಮೇಲೆ ಡಿಹೈಡ್ರೇಷನ್ ಆಗಿರ್ತದೆ, ಅದಕ್ಕೆ ನಾವು ಐವಿ ಫ್ಲೂಯಿಡ್ಸ್ ಸಲೈನ್ ಹಚ್ತೀವಲ್ಲ, ಆತರ ನೀರ್ ಪೇಷಂಟ್ ಗೆ ನೀರ್ ಜಾಸ್ತಿ ಕುಡಿ ಅಂತ ನಾವು ಹೇಳ್ತೀವಿ. ಈ ಎಲ್ಲ ಕ್ರಮಗಳನ್ನು ನಾವು ಚಿಕನ್ ಗುನ್ನೆದ ತಗೋತೀವಿ. ಮೂರನೇದು ಡೆಂಗ್ಯೂ ಬಗ್ಗೆ ಹೇಳ್ಬೇಕಂದ್ರೆ, ಡೆಂಗ್ಯೂ ಅಂತ ಕೇಳಿದ ತಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಸರ್. ಯಾಕಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆನೂ ಕೂಡ ಹೌದು, ಬಟ್ ಎಲ್ಲಾ ಡೆಂಗ್ಯೂ ಮಾರಣಾಂತಿಕ ಆಗಿರುವುದಿಲ್ಲ ಸರ್. ಡೆಂಗ್ಯೂ ಒಳಗೆ ಮೇನ್ ಏನಪ್ಪಾ ಅಂದ್ರೆ ಜ್ವರ, ಅದರಲ್ಲೂ ಕೂಡ ಜ್ವರ ಇರ್ತದೆ, ಹೈ ಗ್ರೇಡ್ ಫೀವರ್ ಇರ್ತದೆ, ತೀವ್ರ ಜ್ವರ ಬರೋದು. ಆಮೇಲೆ ಅದರಲ್ಲೂ ಕೂಡ ಬಾಡಿ ಹಾಕಿರ್ತದೆ, ಜಾಯಿಂಟ್ ಪೇನ್ ಇರುತ್ತೆ. ಮೇನ್ಲಿ ಡೆಂಗ್ಯೂವನ್ನು ನಾವು ಗುರುತಿಸೋದು ಎದ್ರ ಮ್ಯಾಗ ಅಂದ್ರೆ, ರಕ್ತ ತಪಾಸಣೆ ಮಾಡಿದಾಗ ಪ್ಲೇಟ್ಲೆಟ್ ಅನ್ನುವಂತ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಿರ್ತದೆ ಸರ್.
1: ಬಿಳಿ ರಕ್ತ ಕಣಗಳು
0: ಇಲ್ಲ ಸರ್, ಪ್ಲೇಟ್ಲೆಟ್ ಬೇರೆ. ಈ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ ಅಂತ ಇರುತ್ತೆ. ಪ್ಲೇಟ್ಲೆಟ್ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ, ಪ್ಲೇಟ್ಲೆಟ್ ಮನುಷ್ಯನಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಕಾರಿ ಮಾಡ್ತದೆ ಅದು. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ ಆ ಮನುಷ್ಯನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಸರ್.
1: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ಎಷ್ಟು ಇರಬೇಕು?
0: ಸಾಮಾನ್ಯವಾಗಿ ಪ್ಲೇಟ್ಲೆಟ್ ಸಂಖ್ಯೆ ನಾರ್ಮಲ್ ಮನುಷ್ಯನಲ್ಲಿ 1.5-4 ಇರಬೇಕು ಸರ್. ಅದು 1.5 ಒಳಗಡೆ ಬಂತಪ್ಪ ಅಂದ್ರೆ ವಿ ಶುಡ್ ಇಟ್ ರೇಸಸ್ ಅವರ್ ಕನ್ಸರ್ನ್, ಅಂದ್ರೆ ಒಂದು ನಾವು ಇದು ಎಚ್ಚರಿಕೆ ಕೊಡಬೇಕಾಗ್ತದೆ ಅವಾಗ. ಸೊ 1-1.5 ಒಳಗೆ ಬಂದ್ರೆ ನಾವು ಸಾಮಾನ್ಯ ಟ್ರೀಟ್ಮೆಂಟ್ ತಗೊಂಡ್ರು ಆರಾಮಾಗ್ತದೆ, ಇಲ್ಲಂತಿಲ್ಲ. ಬಟ್ 1 ಒಳಗಡೆ ಬಂದು ಕೌಂಟ್, 1 ಒಳಗಡೆ ಬಂತು, 50,000 ಮೇಲೆ ಇದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ ಸರ್ ಅವಾಗ. ಆಮೇಲೆ ಇನ್ನೂ 50,000 ಒಳಗೆ ಬಂತಪ್ಪ ಅಂದ್ರೆ ಇಟ್ ಈಸ್ ಅ ಇಂಡಿಕೇಶನ್ ಟು ಅಡ್ಮಿಟ್ ದ ಪೇಷಂಟ್ ಇನ್ ICU. ಅವಾಗೆಲ್ಲ IV ಫ್ಲೂಯಿಡ್ಸ್ ಎಲ್ಲ ಕೊಡಬೇಕಾಗ್ತದೆ, ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಬೇಕಾಗ್ತದೆ, ರಕ್ತವನ್ನು ಕೂಡ ಹಾಕ್ಬೇಕಾಗ್ತದೆ ಸರ್ ಅವಾಗ.
1: ಆಮೇಲೆ ಈಗ ಆಗ್ಲೇ ನನಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ನೀರಿನಿಂದ ಮತ್ತು ಕಲುಷಿತವಾದಂತ ಒಂದು ವಾತಾವರಣದಿಂದ ಕೂಡ ಬರುವಂತ ರೋಗಗಳು ಇದ್ದಾವೆ ಅಂತ ಹೇಳಿ. ಅದಕ್ಕೆ ಈಗ ನೀರಿನಿಂದ ಮತ್ತು ಈ ಕಲುಷಿತವಾದಂತ ಆಹಾರದಿಂದ ಬರುವಂತ ರೋಗಗಳ ಬಗ್ಗೆ ಯಾವುವು ಮತ್ತು ಅವುಗಳ ಲಕ್ಷಣ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್?
0: ಸರ್ ಸರ್, ಈಗ ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಬರುವಂತಹ ರೋಗಗಳ ಬಗ್ಗೆ ಹೇಳ್ಬೇಕಂದ್ರೆ, ಇದು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗಗಳೇ ಹೌದು. ಇದರಲ್ಲಿ ಮೇನ್ ಟೈಫಾಯ್ಡ್ ಮತ್ತು ಹೆಪಟೈಟಿಸ್ A ಅಂತ ನಾವು ಕರಿತೀವಿ, ಆಮೇಲೆ ಕಾಲ್ರಾ, ಈ ಮೂರು ರೋಗಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸರ್. ಇದರಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ. ಇದು ಸಾಲ್ಮೋನೆಲ್ಲಾ ಟೈಫಿ ಮತ್ತು ಸಾಲ್ಮೋನೆಲ್ಲಾ ಪ್ಯಾರಾಟೈಫಿ ಅನ್ನುವಂತ ಬ್ಯಾಕ್ಟೀರಿಯಾದಿಂದ ಇದು ಟೈಫಾಯ್ಡ್ ರೋಗ ಬರುತ್ತೆ. ಇದರಲ್ಲೂ ಕೂಡ ಮೇನ್ಲಿ ಲಕ್ಷಣಗಳ ಬಗ್ಗೆ ಹೇಳಬೇಕಂದ್ರೆ ಹೈ

0: ಹೆಡ್ ಫೀವರ್ ಇರುತ್ತೆ ಸರ್, ತಲೆನೋವು, ಪೇಷಂಟ್ ಗೆ ವಾಂತಿ ಆಗ್ಬಹುದು, ಮೈಕೈ ನೋವಾಗುತ್ತೆ, ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಮೇಲೆ ಒಂದು ಗಾದ್ರಿ ರ್ಯಾಶ್ ಅಂತೀವಲ್ಲ ನಾವು, ರ್ಯಾಶಸ್ ಕೂಡ ಹೇಳ್ಬಹುದು ಸರ್. ಆಮೇಲೆ ಎರಡನೇದಾಗಿ ಹೆಪಟೈಟಿಸ್ ಎ ಬಗ್ಗೆ ಹೇಳ್ಬೇಕಂದ್ರೆ, ಇದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಇದು ಒಂದು ರೋಗ. ಇದು ಕೂಡ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವಿಸುವುದರಿಂದ ಬರುತ್ತೆ. ಇದು ಹೆಪಟೈಟಿಸ್ ಎ ಅನ್ನೋದು ಒಂದು ವೈರಸ್ ಸರ್. ಇದು ಆಗ್ಲೇ ನಾನು ಹೇಳಿದೆ, ಟೈಫಾಯ್ಡ್ ಬರುವುದು ಬ್ಯಾಕ್ಟೀರಿಯಾದಿಂದ, ಇದು ಹೆಪಟೈಟಿಸ್ ಎ ಬರುವುದು ಒಂದು ವೈರಸ್ ಇಂದ. ಇದು ವೈರಸ್. ಸೊ ಇದರಲ್ಲಿ ಮೇನ್ ಲಕ್ಷಣಗಳ ಬಗ್ಗೆ ಹೇಳ್ಬೇಕಂದ್ರೆ, ಹಸಿವೆ ಕಡಿಮೆ ಆಗ್ತದೆ ಸರ್, ರೋಗಿಗೆ ಹಸಿವು ಆಗಲ್ಲ. ಆಮೇಲೆ ನಾಸಿಯಾ ಅಂದ್ರೆ ವಾಂತಿಯ ಒಂದು ಮಾಡೋ ತರ ಅನಿಸ್ತದೆ ಅವಂಗ. ಕೆಲವೊಂದು ಸಂದರ್ಭಗಳಲ್ಲಿ ವಾಂತಿ ಅತಿಯಾದ ಬಂದಾಗ ಆಗೋದು ಒಂದ್ ಬೇರೆ, ನಾಸಿಯಾ ಅಂದ್ರೆ ವಾಂತಿ ಬಂದಂಗ ಆಗುತ್ತೆ ಸರ್. ಒಮ್ಮೆ ಕೆಲವೊಂದ್ಸಲ ವಾಂತಿ ಆಗ್ತದ. ಆಮೇಲೆ ಹೊಟ್ಟೆ ನೋವು ಇರುತ್ತೆ ಸರ್ ಇದ್ರಾಗ, ಅಬ್ಡಾಮಿನಲ್ ಪೇನ್. ಆಮೇಲೆ ಇನ್ನೂ ಸೀರಿಯಸ್ ಆತಪ್ಪ ಅಂದ್ರೆ ಜಾಂಡಿಸ್, ಕಾಮಾಲಿ ಅಂತ ಏನ್ ಕರಿತೀವಲ್ಲ, ಆ ಒಂದು ಕಾಮಾಲಿ ಬರುವಂತ ಸಾಧ್ಯತೆ ಕೂಡ ಇದರಲ್ಲಿ ಇರ್ತದ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಬಂದ್ಬಿಟ್ಟು ಕಾಲೆರಾ ಸರ್. ಕಾಲೆರಾ ಕೂಡ ಅದು ಒಂದು ಗಂಭೀರ ರೋಗನೇ. ಇದರಲ್ಲಿ ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ವಿಬ್ರಿಯೋ ಕಾಲೆರೆ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತ ಇದು ರೋಗವಾಗಿದೆ. ಇದರಲ್ಲೂ ಕೂಡ ಏನದ ಫೀವರ್ ಇರುತ್ತೆ ಸರ್ ಪೇಷಂಟ್ ಗೆ. ಮೇನ್ ಇದು ಕಾಲ್ರಾವನ್ನು ನಾವು ಯಾವ ರೀತಿ ಪತ್ತೆ ಹಚ್ಚಬಹುದಂದ್ರೆ, ಡಯೇರಿಯಾ ಇರುತ್ತೆ ಸರ್, ಲೂಸ್ ಮೋಷನ್, ಬೇದಿ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ, ರೈಸ್ ವಾಟರ್ ಸ್ಟೂಲ್ಸ್ ಅಂತ ಕರಿತೀವಿ ನಾವು. ಈ ಅಕ್ಕಿ ಗಂಜಿ ತರ ಪೇಷಂಟ್ ಮಲವಿಸರ್ಜನೆ ಶುರು ಆಗುತ್ತೆ. ಇದು ಮೂರು ಲಕ್ಷಣಗಳು ಸರ್.
1: ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ಅದನ್ನ ಕಾಲರಾ
0: ಅಂತ ಹೇಳ್ಬೋದು ಸರ್.
1: ಹೇಳ್ಬೋದು. ಮತ್ತೆ ಈಗ ನಾವು ಬೇಸಿಗೆಯನ್ನು ಮುಗಿಸಿ ಈ ಮಳೆಗಾಲದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ ಮಳೆಗಾಲದಲ್ಲಿ ನೆಗಡಿ ಮತ್ತೆ ಫ್ಲೂ ಮತ್ತೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡಬಹುದಲ್ಲ ಸರ್?
0: ಎಸ್ ಸರ್. ಇವಾಗ ನಾವು ನೀವು ಕೇಳಿದಂಗೆ, ಇವಾಗ ನಾವು ಏರ್ ಬಾರ್ನ್ ಡಿಸೀಸ್ ಅಂತ ಕರಿತೀವಿ ಸರ್. ಇವೆಲ್ಲ ಗಾಳಿಯಿಂದ ಹರಡುವಂತ ರೋಗಗಳು ಸರ್ ಇವು. ಈಗ ಮನುಷ್ಯ ಕೆಮ್ಮಿದಾಗ, ಸೀನಿದಾಗ ಆ ವೈರಸ್, ಆ ಬ್ಯಾಕ್ಟೀರಿಯಾ ಅದು ಗಾಳಿಯಲ್ಲಿ ಎಲ್ಲ ಕಡೆ ಪಸರಿಸಿಬಿಡುತ್ತೆ ಸರ್. ಅಲ್ಲಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನ ಉಸಿರಾಟದ ಮೂಲಕ ಅವನು ತನ್ನೊಳಗೆ ಇದು ಹೇಳ್ಕೊಂಡಾಗ, ಶ್ವಾಸಕೋಶದ ಮುಖಾಂತರ ಅವನಿಗೆ ಅದು ರೋಗ ಬರೋದು ಸಾಮಾನ್ಯ. ಈಗ ನಾನು ಹೇಳಿದೆ ನೆಗಡಿ, ಕಾಮನ್ ಕೋಲ್ಡ್ ಅಂತ ಕರಿತೀವಿ ಸರ್ ನಾವು ನೆಗಡಿ. ಈ ಮಳೆಗಾಲ ಶುರು ಆತಪ್ಪ ಅಂದ್ರೆ ಎಲ್ಲರಿಗೂ, ಸಣ್ಣ ಮಕ್ಕಳಿಗಿರ್ಬೋದು, ವಯಸ್ಕರಿಗಿರ್ಬೋದು, ಎಲ್ರಿಗೂ ಕೂಡ ನೆಗಡಿ ಬರೋದು ಸಾಮಾನ್ಯ. ಇದು ಒಂದು ಸಾಮಾನ್ಯ ವೈರಸ್ ನಿಂದ ಬರುವಂತ ಕಾಯಿಲೆ ಇದೆ ಸರ್ ಇದು. ಆದ್ರೆ ಇದು ಹೈಲಿ ಕಂಟ್ಯಾಜಿಯಸ್. ಕಂಟ್ಯಾಜಿಯಸ್ ಅಂದ್ರೆ ಹೈಲಿ ಸಾಂಕ್ರಾಮಿಕ ರೋಗ ಇದು. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬಾ ಅಧಿಕವಾಗಿರ್ತದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಸರ್, ಮತ್ತೆ ವಯಸ್ಕರಲ್ಲಿ, ಈ ವೃದ್ಧರು ಇರ್ತಾರಲ್ಲ, ಅವರಲ್ಲಿ ಕೂಡ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರಿಗೆ ಬಾಧಿಸುವುದು ಅತ್ಯಂತ ಸರ್ವೇ ಸಾಮಾನ್ಯ. ಆಮೇಲೆ ಇನ್ನೊಂದು ಫ್ಲೂ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಫ್ಲೂ ಕೂಡ ಒಂಥರ ಅದು ಕಾಮನ್ ಕೋಲ್ಡ್ ತರಾನೇ, ಬಟ್ ಅದು ಸ್ವಲ್ಪ ಸಿವಿಯರ್, ಗಂಭೀರ ರೂಪದಲ್ಲಿ ಇರುವಂತದ್ದು ನಾವು ಫ್ಲೂ ಅಂತ ಕರಿತೀವಿ. ಇದು ಕೂಡ ಹರಡುವುದು ಗಾಳಿಯ ಮುಖಾಂತರನೇ. ರೋಗಿ ಸೀನಿದಾಗ, ಕೆಮ್ಮಿದಾಗ ಅಥವಾ ಉಗುಳಿದಾಗ ಅವನ ಒಂದು ಏನು ಇದು ಇರುತ್ತಲ್ಲ, ಡ್ರಾಪ್ಲೆಟ್ಸ್ ಅಂತೀವಿ ಸರ್, ಡ್ರಾಪ್ಲೆಟ್ ಇನ್ಫೆಕ್ಷನ್, ಅದರ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು ಸರ್ ಇವೆರಡು.
1: ಮತ್ತೆ ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮಳೆಗಾಲದಲ್ಲಿ ಹೊಲದಲ್ಲಿ ಗಾಳಿಗೆ ಜೋರಾದ ಗಾಳಿ ಸಂದರ್ಭದಲ್ಲಿ ವಿದ್ಯುತ್ತಿನ ವೈರ್ಗಳು ಕಟ್ ಆಗಿರ್ತವೆ, ಆಮೇಲೆ ವೋಲ್ಟೇಜ್ ವೇರಿಯೇಷನ್ ಆಗ್ತಾ ಇರ್ತದೆ. ಮತ್ತೆ ಈಗ ಮಳೆ ಆಯ್ತಂದ್ರೆ ಹೊಲದಲ್ಲಿ ಸ್ವಲ್ಪ ಹೊಲ ಮತ್ತು ಹೊಲದ ಸುತ್ತಮುತ್ತ ಹಚ್ಚ ಹಸಿರಾಗಿರೋದ್ರಿಂದ ಸ್ನೇಕ್ ಬೈಟ್ ಆಗುವಂತ ಚಾನ್ಸಸ್ ಇರ್ತದೆ. ಹಿಂಗೆಲ್ಲ ಇದ್ದಾಗ ಸ್ವಲ್ಪ ರೈತರಿಗೆ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು, ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ ಸರ್?
0: ಎಸ್ ಸರ್, ಒಳ್ಳೆ ಪ್ರಶ್ನೆ ಸರ್. ಸರ್, ಈಗ ಮಳೆಗಾಲದಲ್ಲಿ ನಾನು ಇದುವರೆಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ, ಇನ್ನು ನೀವು ಕೇಳಿದ ಪ್ರಶ್ನೆ ತುಂಬಾ ಒಳ್ಳೆಯದು. ಮಳೆಗಾಲದಲ್ಲಿ ಕೆಲವೊಂದು ಸಂಭವಿಸಬಹುದಾದ ಕೆಲವೊಂದು ಇತರೆ ಅಪಾಯಗಳಂತ ಹೇಳ್ತೀವಿ ನಾವು. ಅದರಲ್ಲಿ ಮೊದಲೇದಾಗಿ ತಾವು ಹೇಳಿದ ಸಿಡಿಲು, ಈ ಮಳೆ ಶುರು ಆತಪ್ಪ ಅಂದ್ರೆ ಸಿಡಿಲು ಗುಡುಗಂತೂ ಕಾಮನ್ ಆಗಿ ಬಂದೇ ಬರುತ್ತೆ ಸರ್. ಆ ಗುಡುಗು ಮಿಂಚಿನ ಸಮಯದಲ್ಲಿ ನಾವು ಗಿಡಗಳ ಕೆಳಗೆ ನಿಂದಿರಬಾರದು ಸರ್. ಆಮೇಲೆ ಬಯಲು ತೆರೆದ ಮೈದಾನದಲ್ಲಿ ಕೂಡ ನಿಲ್ಬಾರ್ದು. ಸಾಧ್ಯದಷ್ಟು ಅಲ್ಲಿ ಯಾವ್ದಾದ್ರೆ ಮನೆ ಅದು ಇದ್ರೆ ಅಲ್ಲಿ ಹೋಗಿ ನಾವು ಶೆಲ್ಟರ್ ಪಡ್ಕೋಬೇಕು. ಯಾಕಂದ್ರೆ ಈ ಮಿಂಚ್ ಏನಿರುತ್ತಲ್ಲ ಅದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಇರುತ್ತೆ ಸರ್. ಆ ಹೈ ವೋಲ್ಟೇಜ್ ಕರೆಂಟ್ ಏನಾದ್ರು ಅದಕ್ಕೆ ಮನುಷ್ಯನಿಗೆ ತಾಗ್ತಪ್ಪ ಅಂದ್ರೆ ಸಡನ್ ಸ್ಪಾಟ್ ಡೆತ್ ಆಗೋ ಚಾನ್ಸ್ ಇರ್ತದೆ. ನಾವು ನೀವು ನೋಡ್ತೀವಿ ಟಿವಿದಲ್ಲಿ, ಪೇಪರಲ್ಲಿ, ಅಷ್ಟೊಂದು ಕುರಿಗಳು ಸತ್ತು, ರೈತರು ಸತ್ತರು ಅಂತ ಅದನ್ನ ನಾವು ನೋಡ್ತಾ ಇರ್ತೀವಿ. ಅದು ಆಗ್ಬಾರ್ದಂದ್ರೆ ವಿ ಶುಡ್ ಟೇಕ್ ಕೇರ್ ದಟ್ ನಾವು ಗಿಡದ ತಳ ನಿಂದಿರಬಾರದು, ಆಮೇಲೆ ತೆರೆದ ಮೈದಾನದಲ್ಲಿ ನಿಲ್ಬಾರ್ದು ಸರ್. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ವಿದ್ಯುತ್ ಆಘಾತಗಳು ಕೂಡ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಆಗ್ತವೆ. ಈ ಮಳೆ ಬಂತಪ್ಪ ಅಂದ್ರೆ ಗಾಳಿ ಬೀಸೋದು ಕಾಮನ್ ಸರ್. ಬಿರುಗಾಳಿ ಬೀಸಿದಾಗ ಏನಾಗ್ತದೆ, ಇವು ಗಿಡಗಳು, ದೊಡ್ಡ ದೊಡ್ಡ ಗಿಡಗಳು ಬೇರ್ಗಳು ಸಡ್ಲ್ ಆಗಿರೋದ್ರಿಂದ ಅವು ಬೀಳ್ತಾವೆ. ಲೈಟ್ ಕಂಬಗಳು, ಈ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಬೀಳುವಂತ ಸಾಧ್ಯತೆ ಇರ್ತದೆ. ಅದು ಬಿದ್ದಾಗ ಏನಾಗ್ತದೆ, ಆ ವೈರ್ಗಳಲ್ಲಿ ಅವೆಲ್ಲ ಲೈವ್ ವೈರ್ಸ್ ಸರ್, ಲೈವ್ ವೈರ್ಸ್ ಅಲ್ಲಿ ಕರೆಂಟ್ ಪಸರಿಸ್ತದೆ ಇರ್ತದೆ ಅದ್ರಾಗ. ಸೊ ಅದು ಅಲ್ಲಿ ಕೆಳಗಡೆ ಯಾರು ನಿಂತಿದ್ರಂತೂ ಇಮಿಡಿಯೇಟ್ಲಿ ಅವರಿಗೆ ಅದರಿಂದ ಆಘಾತ ಆಗೋದು ಸಹಜ. ಆಮೇಲೆ ಚಿಕ್ಕ ಮಕ್ಕಳು, ನಾವು ಪೇರೆಂಟ್ಸ್ ಕೆಲವೊಂದ್ಸಲ ಗೊತ್ತಿರಲ್ಲ, ಮಕ್ಕಳೆಲ್ಲ ಆಡಕ್ ಹೋಗಿರ್ತಾವು, ಗೊತ್ತಿಲ್ಲಾರ್ದೇನೆ ಅಂತ ತಂತಿ ಮುಟ್ಟಿದ್ರಪ್ಪ ಅಂದ್ರೆ ವಿದ್ಯುತ್ ಆಘಾತವಾಗಿ ಅವು ಸಾವು ಸಂಭವಿಸಬಹುದು. ಇದರಿಂದ ಜನರು ಎಚ್ಚೆತ್ಕೋಬೇಕು ಸರ್. ಆಮೇಲೆ ತುರ್ತು ಸಂದರ್ಭದಾಗ 1912 ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಅವರಿಗೆ ಒಂದು

ಆಂಬ್ಯುಲೆನ್ಸು ಸಹಕಾರ ಸಿಗ್ಬಹುದು ಸರ್, ಬರಬಹುದು. ನೆಕ್ಸ್ಟ್ ರಸ್ತೆ ಅಪಘಾತಗಳು, ಮಳೆಗಾಲ ಶುರು ಆತಪ್ಪ ಅಂದ್ರೆ ರಸ್ತೆ ಅಪಘಾತಗಳು ಕೂಡ ಸಾಮಾನ್ಯವಾಗಿ ನಾವು ದಿನ ಆಸ್ಪತ್ರೆ ಹೋಗಿ ನೋಡ್ತೀವಿ ಸರ್, ಕ್ಯಾಶುಯಾಲಿಟಿ ಒಳಗೆ ಇವೇ ಪೇಷಂಟ್ ಹೆಚ್ಚಿನ ಸಂಖ್ಯೆ ಇವೇ ಪೇಷಂಟ್. ಏನಂದ್ರೆ ಮಳೆ ಶುರು ಆತಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ರೋಡ್ ಸ್ಲಿಪ್ರಿ ಆಗ್ತದೆ, ಅದು ಜಾರ್ತಿರ್ತದೆ ಸರ್. ಸೊ ಈಗ ವೆಹಿಕಲ್ಸ್ ಫಾಸ್ಟ್ ನಾವು ಜೋರಾಗಿ ವೆಹಿಕಲ್ ರನ್ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಹೆಚ್ಚಿರ್ತದೆ, ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು ಟೂ ವೀಲರ್ಸ್ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳಬಹುದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ತಾವು ಹೇಳಿದ್ರಿ ಹಾವು ಕಚ್ಚಬಹುದು ಅಂತೇಳಿ. ಈಗ ನೋಡಿ ಸರ್, ಮಳೆ ಶುರು ಆತಪ್ಪ ಅಂದ್ರೆ ಹಾವುಗಳು ಯೂಶ್ವಲಿ ಬಿಲದಾಗಿರ್ತಾವ ಒಳಗೆ. ಮಳೆ ಶುರು ಆತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವ. ಅವು ಹೊರಗೆ ಬಂದು ಅಂದ್ರೆ ಅವು ಕಡುದು ಮನುಷ್ಯರಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಕೂಡ ಇರ್ತದೆ ಸರ್. ಈ ಹಾವು ಕಡಿತದ ಬಗ್ಗೆ ಸ್ವಲ್ಪ ತಮಗೆ ಹೇಳ್ಬೇಕಂದ್ರೆ ಸರ್, ನಾನು ಸಾಧ್ಯದಷ್ಟು ನಾವು ಮನೆಯೊಳಗೆ ಅಥವಾ ಹೊಲದಲ್ಲಿ ನೆಲದ ಮ್ಯಾಗ ಮಲ್ಕೋಬಾರದು, ಕಾಟ್ ಮೇಲೆ ಮಲ್ಕೋಬೇಕು. ಆಮೇಲೆ ಸಾಧ್ಯದ ಸೊಳ್ಳೆ ಪರದೆ ಬಳಸೋದ್ರಿಂದ ಹಾವು ಕಡಿತದಿಂದ ತಪ್ಪಿಸ್ಕೋಬಹುದು.

0: ಅದರಿಂದ ಸ್ಕಿಡ್ ಆಗಿ ಬಿದ್ದು ತಲೆಗೆ ಪೆಟ್ಟಾಗಿ ಜೀವಕ್ಕೂ ಅಪಾಯನೂ ಆಗಬಹುದು. ಸೊ ಅದಕ್ಕೆ ವಾಹನ ಸವಾರರು ಟೂ ವೀಲರ್ ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕಂತ ಒಂದು ಕಿವಿ ಮಾತು ಹೇಳಬಹುದು. ಆಮೇಲೆ ಕಾರ್ನಾಗ ತಿರುಗಾಡೋರು ಸೀಟ್ ಬೆಲ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ತಾವ್ ಹೇಳಿದ್ರಿ ಹಾವು ಕಚ್ಚಬಹುದು ಅಂತೇಳಿ. ಈಗ ನೋಡಿ ಸರ್, ಮಳಿ ಶುರುವಾತಪ್ಪ ಅಂದ್ರೆ ಹಾವುಗಳು ಯೂಶ್ವಲಿ ಬಿಲದಾಗಿರ್ತಾವ ಒಳಗ. ಮಳಿ ಶುರುವಾತಪ್ಪ ಅಂದ್ರೆ ಒಳಗಡೆ ತೇವಾಂಶ ಹೆಚ್ಚಾಗಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅವು ಗಾಳಿಗೆ ಹೊರಗೆ ಬರಕ್ ಬಯಸ್ತಾವ. ಅವು ಹೊರಗೆ ಬಂದು ಅಂದ್ರೆ ಅವು ಕಡದು ಮನುಷ್ಯರಿಗೆ ಹಾನಿ ಉಂಟು ಮಾಡುವ ಸಾಧ್ಯತೆ ಕೂಡ ಇರ್ತದೆ ಸರ್. ಈಗ ಹಾವು ಕಡಿತದ ಬಗ್ಗೆ ಸ್ವಲ್ಪ ತಮಗೆ ಹೇಳ್ಬೇಕಂದ್ರೆ ಸರ್, ನಾನು ಸಾಧ್ಯದಷ್ಟು ನಾವು ಮನೆಯೊಳಗ ಅಥವಾ ಹೊಲದಲ್ಲಿ ನೆಲದ ಮ್ಯಾಗ ಮಲ್ಕೋಬಾರದು, ಕಾಟ್ ಮೇಲೆ ಮಲ್ಕೋಬೇಕು. ಆಮೇಲೆ ಸಾಧ್ಯದ ಸೊಳ್ಳೆ ಪರದೆ ಬಳಸೋದ್ರಿಂದ ಹಾವು ಕಡಿತದಿಂದ ತಪ್ಪಿಸ್ಕೋಬಹುದು. ನಿಮಗೆ ಇದು ಆನ್ಸರ್ ವಿಚಿತ್ರ ಅನಿಸಬಹುದು, ಬಟ್ ಯಾವ ತರ ಅಂದ್ರೆ ಸೊಳ್ಳೆಗಳಿಂದ ನಾವು ಸೊಳ್ಳೆ ಪರದೆ ಬಳಸೋದ್ರಿಂದ ಸೊಳ್ಳೆ ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು, ಆದ್ರೆ ಹಾವು ಕಚ್ಚೋದ್ರಿಂದ ಬಚಾವ್ ಆಗ್ಬಹುದು ಅದನ್ನ ಪ್ರಾಪರ್ಲಿ ಯೂಸ್ ಮಾಡಿದ್ರೆ. ಅದು ಏನ್ ಮಾಸ್ಕಿಟೋ ನೆಟ್ ಏನಿರುತ್ತಲ್ಲ ಅದ್ರದ್ದು ಎಜ್ ಇರುತ್ತಲ್ಲ, ಅದನ್ನ ನಾವು ಗಾದಿ ಕೆಳಗೆ ಪೂರ ಸಿಗಿಸ್ಬಿಟ್ರೆ ಒಳಗಡೆ ವಿಷ ಜಂತುಗಳು ಬರೋ ಚಾನ್ಸ್ ಇರಲ್ಲ. ಇದು ಜನರು ತಿಳ್ಕೋಬೇಕು ಸರ್. ಆಮೇಲೆ ಇನ್ನೊಂದು, ಹಾವು ಕಡಿದಾಗ ಜನರು ಮೂಢನಂಬಿಕೆಗೆ ಯಾವ ರೀತಿ ಒಗ್ಗಿಕೊಂಡಾರಪ್ಪ ಅಂದ್ರೆ, ಅವ್ರು ಫಸ್ಟ್ ಹೋಗೋದೇ ಟ್ರೆಡಿಷನಲ್ ಹೀಲರ್ಸ್ ಕಡೆ ಹೋಗ್ತಾರೆ ಸರ್, ನಾಟಿ ವೈದ್ಯರ ಕಡೆ ಅಥವಾ ಮಂತ್ರವಾದಿ ಕಡೆ ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಆಮೇಲೆ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಅವ್ರು. ನಾವು ಸಾಕಷ್ಟು, ನಾನು ಮೊದಲೆಲ್ಲ ಹೊಳೆದಂಡಿ ಕೆಲಸ ಮಾಡೀನಿ ಸರ್, ಗಲಗಲಿ ಅಂತ ಬಿಳಿಗಿ ತಾಲೂಕ್ನಾಗ, ಅಲ್ಲಿ ಸಾವಿರಾರು ನಾವು ಹಾವು ಕಡದ ಪೇಷಂಟ್ ನೋಡಿವಿ. ಅಲ್ಲಿ ನಮ್ ಕಡೆ ಬರೋದ್ರಾಗ ಎಷ್ಟೋ ಪೇಷಂಟ್ ಪ್ರಾಣ ಪಕ್ಷಿ ಹರೇ ಹೋಗಿರ್ತೈತೆ ಸರ್. ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಕಿವಿ ಮಾತು ಹೇಳೋದು ಏನಂದ್ರೆ, ಈಗ 95% ಹಾವುಗಳು ವಿಷ ಇರಂಗಿಲ್ಲ ಸರ್. ಓನ್ಲಿ 5% ಸ್ನೇಕ್ಸ್ ಆರ್ ಪಾಯ್ಸನಸ್. ಅದರಲ್ಲಿ ಮೇನ್ ಆಗಿ ಬರೋದು ನಮ್ ಕೋಬ್ರಾ ನಾಗರಾವು, ಆಮೇಲೆ ವೈಪರ್ ಅಂತ ಬರುತ್ತೆ. ಇವೆರಡು ವಿಷಯ ತುಂಬಾ ಅಪಾಯಕಾರಿ ವಿಷಯ ಸರ್ ಇದು. ಸೊ ಆದ್ರಿಂದ ಈ ತರ ಹಾವು ಕಡದಾಗ ದಯಮಾಡಿ ಪೇಷಂಟ್ ಅನ್ನ ಹೆಚ್ಚು ಮೂವ್ಮೆಂಟ್ ಮಾಡಬಾರದು ಸರ್. ಆ ಮೂವ್ಮೆಂಟ್ ಮಾಡೋದ್ರಿಂದ ಅದು ಹಾವಿನ ವಿಷಯ ಏನದಲ್ಲ, ರಕ್ತದಲ್ಲಿ ಇನ್ನು ಹೆಚ್ಚಿಗೆ ಅದು ಸ್ಪ್ರೆಡ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಫಸ್ಟ್ ಆ ಪೇಷಂಟ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಮ್ಮಿಡಿಯೇಟ್ಲಿ ಹತ್ತಿರವಿರುವ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅದರಲ್ಲೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇರುವಂತ, ವೆಂಟಿಲೇಟರ್ ಅಂದ್ರೆ ಆರ್ಟಿಫಿಷಿಯಲ್ ರೆಸ್ಪಿರೇಷನ್, ಕೃತಕ ಉಸಿರಾಟ ನೀಡುವಂತ ಒಂದು ಮಷಿನ್ ಅದು. ಅದು ಯಾವ ಆಸ್ಪತ್ರೆಯಲ್ಲಿ ಇರ್ತದಲ್ಲ ಅಂತಲ್ಲಿ ಕರ್ಕೊಂಡು ಹೋದ್ರೆ ಪೇಷಂಟ್ ಅನ್ನು ನಾವು ಉಳಿಸಬಹುದು ಸರ್.
1: ಎಸ್ ಸರ್. ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರೆ, ಈಗ ಮಳೆಗಾಲ ಪ್ರಾರಂಭವಾಗಿದೆ, ಈಗ ನಾವು ನೀವು ನೋಡ್ತಾ ಇದ್ದೀವಿ ಹೆಚ್ಚಾಗಿ ಮಳೆ ಸಾಕಷ್ಟು ಆಗ್ತಾ ಇದೆ. ಈಗ ಕೊನೆಯದಾಗಿ ಈಗೇನು ರೈತ ಬಾಂಧವರೇನು ಅಂದ್ರೆ ಹೊಲದಲ್ಲೇ ಮನೆಯನ್ನ ಕಟ್ಟಿಕೊಂಡು ಇಡೀ ತಮ್ಮ ಕುಟುಂಬದ ಜೊತೆಗೆ ಹೊಲದಲ್ಲೇ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಅಂತವರಿಗೆ ಒಂದು ಏನಾದರೂ ಕಿವಿ ಮಾತನ್ನ ಹೇಳ್ತೀರಿ? ಯಾವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಜೀವನವನ್ನ ಸಾಗಿಸ್ಬೇಕು ಅಥವಾ ಆರೋಗ್ಯದ ಕುರಿತು ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ
0: ಸರ್. ರೈತರ ಬಗ್ಗೆ ಹೇಳಿದ್ರಿ, ತುಂಬಾ ಖುಷಿ ಆಯ್ತು ಕೇಳಿದ್ರಿ. ರೈತರು ನಮ್ಮ ದೇಶದ ಬೆನ್ನೆಲುಬು. ಅವ್ರು ಇರ್ಲಿಕ್ಕಂದ್ರೆ ನಾವು ಯಾರು ಬದುಕುದು ಕಷ್ಟ ಇತ್ತು, ಊಟಾನೆ ಮಾಡೋದಾಗ್ತಿರ್ಲಿಲ್ಲ. ಸೊ ರೈತರಿಗೆ ಏನ್ ಹೇಳಬೇಕು ಬಯಸ್ತೀನಪ್ಪ ಅಂದ್ರೆ, ನಾನು ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕೆಲವೊಂದು ಕಾಳಜಿಗಳನ್ನ ಅವ್ರು ವಹಿಸಬೇಕಾಗ್ತದೆ. ಈ ಹೊಲದಲ್ಲಿ ಹುಲ್ಲು ಬೆಳೆದಿರ್ತದೆ ಸರ್, ದಟ್ಟವಾಗಿ ಹುಲ್ಲು ಬೆಳೆದಿರ್ತದೆ. ಯಾವ ವಿಷಯ ಜಂತು ಎಲ್ಲಿ ಕುಂತಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಸೊ ಹೊಲದಲ್ಲಿ ಹೋಗ್ಬೇಕಾದ್ರೆ ಬ್ಲೈಂಡ್ ಆಗಿ ಹೋಗಬಾರದು. ಹಾಗೆ ಹೋಗೋದ್ ಬದಲಿ ಸ್ವಲ್ಪ ಅವರು ಮೊದಲಲ್ಲಿ ಒಂದು ಒಂದು ಬಡಿಗೆ ತಗೊಂಡು ಏನು ಸ್ವಲ್ಪ ಹಿಂಗ ಅದನ್ನ ಆ ಹುಲ್ಲನ್ನು ಸೈಡ್ ಸರಿಸಿದ್ರೆ ಅವ್ ಏನಿದ್ರು ಹೋಗ್ಬಿಡ್ತಾವೆ, ಕಾಣಿಸ್ತದೆ. ಆಮೇಲೆ ರಾತ್ರಿ ಹೊಲದಾಗ ಯೂಶ್ವಲಿ ಏನಾಗ್ತದೆ, ನೀರ್ ಬಿಡ್ಲಿಕ್ಕೆ ಕರೆಂಟ್ ಯಾವಾಗ ಬರ್ತದೆ ಅವಾಗ ಅವ್ರು ಹೋಗ್ಬೇಕಾಗ್ತದೆ ಅಲ್ಲಿ ಮೋಟರ್ ಹತ್ರ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಕಂಪಲ್ಸರಿ ಅವ್ರು ಟಾರ್ಚ್ ಬೆಳಕ್ಕೆ ಹಿಡ್ಕೊಂಡೇ ಹೋಗ್ಬೇಕು ಅಲ್ಲಿ, ಯಾಕಂದ್ರೆ ಎಲ್ಲಿ ಏನ್ ಕುಂತಿರ್ತದೆ ಯಾರಿಗೂ ಗೊತ್ತಿರಂಗಿಲ್ಲ ಸರ್. ಇದನ್ನ ಮಾಡಿದ್ರೆ ಸಾಕಷ್ಟು ರೈತರು ಏನು ಇದರಿಂದ ಬಚಾವ್ ಆಗ್ಬಹುದು. ಆಮೇಲೆ ಕೆಲವೊಂದು ಈಗ ಇದು ಏನು ಬೆಳೆಗಳಿಗೆ ಅವರು ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾರೆ ಸರ್, ಅಂತ ಕೇಸಸ್ ನಮ್ಮಲ್ಲಿ ಬರ್ತಾವ. ಏನ್ ಬರ್ತಾವ ಅಂದ್ರೆ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಟು ಇನ್ಸೆಕ್ಟಿಸೈಡ್ಸ್. ಈಗ ಗಾಳಿ, ಈಗ ಆಷಾಢ ಇರೋದ್ರಿಂದ ಗಾಳಿ ಜಾಸ್ತಿ ಸರ್ ಈಗ. ಸೊ ರೈತರು ಸ್ಪ್ರೇ ಮಾಡುವಾಗ ಆ ಗಾಳಿಗೆ ವಿರುದ್ಧವಾಗಿ ಹೋಗ್ಬಾರದು ಅವರು, ಅದು ಸ್ಪ್ರೇ ಮಾಡಿದ್ದೆಲ್ಲ ಅವ್ರ ಮುಖಕ್ಕೆ ಬಂದ್ಬಿಡುತ್ತೆ ಅಂತ ಬಹಳ ಕೇಸ್ ಬರ್ತಾವ ಸರ್ ನಮ್ಮಲ್ಲಿ. ಸೊ ಅದಕ್ಕೆ ಅವರು ಅದನ್ನ ಸ್ವಲ್ಪ ಸರಿಯಾಗಿ ಕೆಲಸ ಮಾಡಿದ್ರೆ ಅವರು ಇಂಥ ಅನಾಹುತಗಳಿಂದ ಅವರು ಬಚಾವ್ ಆಗ್ಬಹುದು. ಮತ್ ಮೇನ್ ಇಲೆಕ್ಟ್ರಿಕ್ ಶಾಕ್, ಕರೆಂಟ್ ಶಾಕ್ ಹೊಡಿದ್ ಕೂಡ ಜಾಸ್ತಿ ಸರ್. ಇದು ಹೊಲದಾಗ ಕೆಲಸ ಮಾಡುವಾಗ ಆ ಮೋಟರ್ ಚಾಲು ಮಾಡಕ್ ಹೋಗ್ತಾರೆ, ಪಾಪ ಅವ್ರು ನೋಡಿರಂಗಿಲ್ಲ, ಕಾಲಾಗ ವೈರ್ ಬಿದ್ದಿರ್ತದೆ. ಇಂಥವೆಷ್ಟೋ ಕೇಸಸ್ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನೋಡಿವಿ ಸರ್.
1: ಅಲ್ಲ, ಈಗ ನೀವು ಹೇಳಿದ್ರೆ ಒಂದಿಷ್ಟು ಈ ಹೊಲದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಥವಾ ಕೀಟನಾಶಕವನ್ನ ಸ್ಪ್ರೇ ಮಾಡುವಂತ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತ ಹೇಳಿ. ಈಗ ಮಾರ್ಕೆಟ್ ಅಲ್ಲಿ ಏನಾದರೂ ರೈತರಿಗಾಗಿ ಅಂತ ಹೇಳಿ ಹೊಲದಲ್ಲಿ ಈ ವಿದ್ಯುತ್ ಸ್ಪರ್ಶ ಆಗಬಾರದು ಅಂತ ಹೇಳಿ ಏನಾದರೂ ವಿಶೇಷವಾಗಿ ಪಾದರಕ್ಷೆಗಳು ಏನಾದರೂ ಅವೈಲೇಬಲ್ ಇದಾವೆ?
0: ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ ಸರ್ ನಾವು, ಅವತ್ತರ ಶಾಪ್ಸ್ ಎಲ್ಲಾ ಕಡೆ ಸಿಗ್ತಾವ ಸರ್, ಎಲ್ಲ ಊರಾಗ ನಿಮಗೆ. ಅಲ್ಲಿ ಕೇವಲ ಅದನ್ನೇ ಮಾರಾಟ ಮಾಡ್ತಾರ ಅವರು. ಅಲ್ಲಿ ಗಂಬೂಟ್ ಅಂತ ಸಿಗ್ತದೆ. ಗಂಬೂಟ್ ಅಂದ್ರೆ ಅದು ಆಲ್ಮೋಸ್ಟ್ ಮೊಣಕಾಲ್ ತನ ಕವರ್ ಮಾಡುವಂತ ಒಂದು ಇದು ಸರ್, ಶೂಸ್ ಅದು. ಅದನ್ನ ಹಾಕೊಂಡ್ರೆ ಅವರು ಹಾವು ಕಡಿತದನ್ನ ತಪ್ಪಿಸ್ಕೋಬಹುದು ಸರ್. ಕಡಿದ್ರು ಕೂಡ ಏನಾಗಲ್ಲ, ಅದು ಬೋಟ್ ಇರೋದ್ರಿಂದ.

0: ಎರಡನೇದಾಗಿ ಗಾಗಲ್ಸ್ ಸಿಗ್ತಾವ, ಸ್ಪೆಷಲ್ ಗಾಗಲ್ಸ್ ಸರ್. ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡುವಾಗ ರೈತರು ಆ ಗಾಗಲ್ಸ್ ಹಾಕೊಂಡ್ರೆ ಕಣ್ಣಿಗೆ ಅವ್ರು ಪ್ರೊಟೆಕ್ಷನ್ ಕೊಡಬಹುದು ಸರ್. ಆಮೇಲೆ ಹೆಲ್ಮೆಟ್ ಸಿಗ್ತದೆ, ಸ್ಪೆಷಲ್ ಹೆಲ್ಮೆಟ್ ಸರ್, ಅದು ಆ ಹೆಲ್ಮೆಟ್ ಪೂರ್ತಿ ಫೇಸ್ ಕವರ್ ಮಾಡ್ತದೆ. ಅದು ಇದನ್ನ ಅವ್ರು ಉಪಯೋಗ ಮಾಡಬಹುದು.
1: ಮಾಸ್ಕ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ.
0: ಇಲ್ಲ, ಎಸ್ ಸರ್. ದೆನ್ ಗ್ಲೌಸ್ ಸಿಗ್ತಾವ ಸರ್, ಹ್ಯಾಂಡ್ ಗ್ಲೌಸ್. ಆ ಗ್ಲೌಸ್ ಹಾಕೊಳ್ಳೋದ್ರಿಂದ ಅವ್ರೇನು ಇದು ಎಲೆಕ್ಟ್ರಿಕ್ ಶಾಕ್ ಇದರಿಂದ ಬಚಾವ್ ಆಗ್ಬಹುದು ಸರ್.
1: ಅವೆಲ್ಲ ರಬ್ಬರ್ ಇರೋದ್ರಿಂದ
0: ರಬ್ಬರ್ ಪಾಸ್ ಆಗೋದಿಲ್ಲ ಸರ್. ಎಸ್,
1: ಇದರಿಂದನೂ ಜೀವನ
0: ಕಾಪಾಡ್ಕೋಬಹುದು ಸರ್. ಈಗ ಸೊಳ್ಳೆಗಳಿಂದ, ಸೊಳ್ಳೆ ಕಚ್ಚೋದ್ರಿಂದ ಬರುವಂತ ರೋಗಗಳ ಬಗ್ಗೆ ನಾನು ಹೇಳಿದೆ ಸರ್. ಅವುಗಳಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳು, ಮೇನ್ ಹೆಡಿಂಗ್ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಸೊಳ್ಳೆ ಕಚ್ಚಲಾರ್ದಂಗ ಮಾಸ್ಕಿಟೋ ನೆಟ್ ಉಪಯೋಗ ಮಾಡ್ಬೇಕು ಮನೆಯಲ್ಲಿ ಕಂಪಲ್ಸರಿ. ಕಿಟಕಿಗಳಿಗೆಲ್ಲ ಮಾಸ್ಕಿಟೋ ನೆಟ್ ನಾವು ಹಾಕಿಸ್ಬೇಕು ಸರ್. ಆಮೇಲೆ ಈ ಸೊಳ್ಳೆ ಕಚ್ಚಲಾರ್ದಂಗೆ ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಅಂತ ಸಿಗ್ತಾವ್, ಅದನ್ನು ಬಳಸಬಹುದು. ಆಮೇಲೆ ಸಾಧ್ಯದಷ್ಟು ನಾವು ಪೂರ್ತಿ ಮೈ ಮುಚ್ಚುವಂತ ಬಟ್ಟೆ ಹಾಕೋಬೇಕು, ವೆರಿ ಇಂಪಾರ್ಟೆಂಟ್. ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ವಯಸ್ಸಾದ ವೃದ್ಧರು ಕಟ್ಟಿ ಕುಂತು ಮಾತು ಹೇಳೋದು, ಹಟ್ಟಿ ಹೊಡೆಯೋದು ಕಾಮನ್ ಸರ್. ಅವ್ರು ಶೆಕೆ ಆಗ್ತದೆ ಅಂತ ಹೇಳಿ ಏನ್ ಮಾಡಿರ್ತಾರ, ಮೈ ಮೇಲೆ ಬಟ್ಟೆ ಇಲ್ಲದನ್ನ ಕುಂತಿರ್ತಾರ. ಅದು ಅದನ್ನ ತಪ್ಪಿಸ್ಬೇಕು ಸರ್, ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಮಕ್ಕಳಿಗೂ ಕೂಡ ಪೂರ್ತಿ ಮೈ ಮುಚ್ಚುವಂತ ಬಟ್ಟೆ ಹಾಕ್ಬೇಕು, ಇದರಿಂದ ಸೊಳ್ಳೆ ಕಚ್ಚೋದ್ರಿಂದ ನಾವು ತಪ್ಪಿಸಬಹುದು. ನೆಕ್ಸ್ಟ್ ನೀರಿನಿಂದ, ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಬಗ್ಗೆ ಹೇಳಿದೆ ನಾನು. ಸಾಧ್ಯದಷ್ಟು ನಾವು ಕುದಿಸಿ ಆರಿಸಿದ ನೀರು ಕುಡಿಬೇಕು ಸರ್. ಈ ನೀರು ಕುದಿಸೋದಪ್ಪ ಅಂದ್ರೆ ಜನರಿಗೆ ಏನಾಗ್ಬಿಟ್ಟದ, ಒಂದ್ ಸ್ವಲ್ಪ ಬೆಚ್ಚ ಬಂದ್ಬಿಡ್ತಾರ, ಬಿಸಿ ಉಗುರು ಬೆಚ್ಚಗೆ, ಅದು ಮಾಡಿ ಯೂಸ್ ಇಲ್ಲ ಸರ್. ಅದು ಆ ಒಳಗಿನ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸಾಯ್ಬೇಕಂದ್ರೆ ನೀರನ್ನ ಕಳಕಳ, ಉತ್ತರ ಕರ್ನಾಟಕದ ನಾವು ಕಳಕಳ ಕುದಿಯಂಗ ಕುದಿಸ್ ಅಂತ ಹೇಳ್ತೀವಿ, ಆ ತರ ನೀರು ಕುದಿಸಿ ಅದನ್ನ ಪೂರ್ತಿ ಆರಿಸಿ ಅದನ್ನ ನಾವು ಕುಡಿದೇವೆ ಅಂದ್ರೆ ಯಾವುದೇ ನೀರಿನ ಇದು ಕಲುಷಿತ ಆಹಾರದಿಂದ ಬರುವಂತ ರೋಗಗಳು ಬರುವುದಿಲ್ಲ. ಆಮೇಲೆ ಆಹಾರಗಳನ್ನ ಆದಷ್ಟು ಬಿಸಿ ಇದೇನೆ ನಾವು ಊಟ ಮಾಡೋದು ಒಳ್ಳೆಯದು, ಫ್ರಿಜ್ನಾಗಿಟ್ಟು ಊಟ ಮಾಡೋದು ಸರಿಯಲ್ಲ. ಆಮೇಲೆ ನಾವು ಎಲ್ಲೇ ಹೊರಗೆ ಹೋದ್ರು ಕೂಡ ಆದಷ್ಟು ಮನೆಯಿಂದನೇ ನೀರು ಮತ್ತು ಆಹಾರ ತಗೊಂಡು ಹೋದ್ರೆ ಒಳ್ಳೇದು ಸರ್. ಆಮೇಲೆ ಆಹಾರವನ್ನು ಮುಚ್ಚಿಡಬೇಕು, ಅದ್ರ ಮೇಲೆ ನೊಣ ಬಂದು ಕುಂದ್ರೋದ್ರಿಂದ ಅದು ಬ್ಯಾಕ್ಟೀರಿಯಾ ಅದರಿಂದ ಅದು ಹರಡೋದ್ರಿಂದ ಇವೆಲ್ಲ ರೋಗಗಳು ಬರೋದು ಸಾಮಾನ್ಯ. ಇಷ್ಟು ನಾವು ಕೇರ್ ತಗೊಂಡ್ರೆ ಒಳ್ಳೇದು ಸರ್.
1: ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೇ, ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಮಳೆಗಾಲದಲ್ಲಿ ಕಂಡು ಬರುವ ರೋಗಗಳು ಮತ್ತು ಪರಿಹಾರ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ, ಧನ್ಯವಾದಗಳು ಸರ್. ತಮಗೂ ನನಗೆ ಇಲ್ಲಿವರೆಗೆ ಕರೆದು ಇದೊಂದು ಮಾಹಿತಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಅದರ ಪರಿಹಾರ ಕುರಿತು ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಂಕರ್ ತಿಮ್ಮಾಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237484 ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ವಿಬಿಜಿ ರಾಮ್ಜಿ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರ್ಕಲ್ಗೂಡು ವಿ ಮಧುಸೂದನ್ ಹಾಗೂ ಗೌರಾ ರವಿಶಂಕರ್.
2: ಶಂಕರಣ್ಣ
3: ನೋಡು, ನಾನು ಈದಪ್ಪವ ಮಳೆ ಸಿಕ್ಕಾಬಟ್ಟೆ ಕೈ ಕೊಡ್ತದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕಳ್ ತಿಂಗಳದು ವಾತಾವರಣ ನೋಡಿದ್ರೆ ಹಂಗೆ ಇತ್ತು. ನೋಡೀಗ ಮೊನ್ನೆಯಿಂದ ಪುನರಸಿ ಶುರುವಾಗಿ ಒಳ್ಳೆ ಮಳೆ ಆಯ್ತೈತ್ ನೋಡು.
2: ಒಳ್ಳೆ ಮಳೆ ಅಂತೀಯಲ್ಲ, ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ.
3: ಹೌದೌದು, ಈಗ ನೀರು ಹಳ್ಳಕ್ಕೆ ಶುರುವಾಗೈತೆ, ಹಂಗಾಗಿ ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ, ಹಳ್ಳ ಕೊಳ್ಳೆಲ್ಲ ತುಂಬುದು ಅಂತ ಹೇಳಿ ವಿಚಾರವಾಗಿ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ನೋಡು, ಈ ಮಳೆನಾಗೆ ಉಸಿ ಕೆಲಸ ಪಲ್ಸ ಮಾಡಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಕಂದಿದ್ದೆ. ಮತ್ತೆ ಜೀವನ ಮಾಡೋಕು ಕಷ್ಟ ಆಯ್ತು, ಏನೋ ಹೊಲ ಪೊಲಕ್ಕೆಲ್ಲ ಹೋಗಕ್ಕಲ್ಲ ಅಂತ ಅನ್ಕಂದಿದ್ದೆ. ಈ ನಿಟ್ಟಾಗೆ ಉಸಿ ಈಗ ಏನೋ ಒಂದು ಹೊಸ ಸುದ್ದಿ ಬಂತು ಮೊನ್ನೆಯಿಂದವ, ಅದಕ್ಕೆ ಈ ವಿಚಾರವ ನಿನಗೆ ಹೇಳೋಣ ಅಥವಾ ನಿಂಗೇನಾದ್ರು ಗೊತ್ತಿರೋ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದೆ. ಈಗ ನೋಡು, ಈ ಮೊದ್ಲು ಅಂತ ಒಂದು 15-20 ವರ್ಷದಿಂದ ಹಿಂದಿಂದವ ಈ ನರೇಗಾ ಅಂತ ಒಂದು ಸ್ಕೀಮ್ ಇತ್ತು ನೋಡು,
2: ಎಂಜಿ ನರೇಗಾ ಅಂತ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅನ್ಕೊಂಡು,
3: ಅದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತಲ್ಲ, ಅದ ಏನೋ ಈಗ 1ನೇ ತಾರೀಕಿಂದ ಬದಲಾವಣೆ ಮಾಡೋರಂತ.
2: ಬದಲಾವಣೆ ಮಾಡಿದ್ರು? ಅಯ್ಯೋ, ಆಗ್ಲೇ ಅಲ್ಲವ ಬಾರಿ ಬದಲಾವಣೆ ಮಾಡ್ಬೇಕು, ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡು ಈಗ ನಮ್ ಕೇಂದ್ರ ಸರ್ಕಾರದವರು ಏನೇನು ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಅನ್ಕೊಂಡು ಮೊನ್ನೆ ದಿವಸದಿಂದವ
3: ಒಂದೇ ತಾರೀಕಿಂದವ
2: ಅನುಷ್ಠಾನವೇ ಆಗ್ಬಿಟ್ಟು.
3: ಅಂದ್ರೆ ಈಗ ಅದು ಹೆಸರು ಬದಲಾವಣೆ ಆಯ್ತು ನೋಡಿ, ಅದು ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ಅಂತ.
2: ಹೌದು,
3: ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೇಳಿ ಹೊಸದಾಗಿ ಒಂದು ಮಾಡ್ಕೊಬಿಟ್ಟು, ಈ ಮೊದಲು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದ್ರೊಳಗಡೆ ಏನೆಲ್ಲ ಕಾರ್ಯಕ್ರಮ ಇದ್ದು ಅದಕ್ಕೋಸಿ ಒಂಚೂರು ಇನ್ನು ಹೊಸದಾಗಿ ಏನನ್ನ ಸೇರಿಸಿ ಮತ್ತೆ ಅನುಷ್ಠಾನ ಮಾಡ್ಬಿಟ್ಟವ್ರಂತ ನೋಡು.
2: ನೋಡು, ಹೊಸ ಬಂದ್ರೆ ಚೆನ್ನಾಗಿ ತಿಳ್ಕೊಬಿಡ್ತೇನೆ, ನನಗೆ ನಾನು ಅಪ್ಡೇಟ್ ಹಾಕಲ್ಲ ನೋಡು ಹಳೆದ್ರಲ್ಲೇ.
3: ಅದು ಏನಾಗ್ಬಿಡ್ತು ಅಂತಂದ್ರೆ, ಈ 1ನೇ ತಾರೀಕಿಂದ ಬಂತು ಅಂತ ಹೇಳಿ ಈ ರೇಡಿಯೋದಾಗಿ ಟಿವಿನಾಗೆ ಎಲ್ಲ ಬಂದ್ಬಿಡ್ತಾ
2: ಸಿಕ್ಕಾಪಟ್ಟೆ ಬಂದ್ಕೊಂಡ್ಬಿಡು,
3: ಪೇಪರ್ನಾಗೂ ಬಂತಲ್ಲ, ಹಂಗಾಗಿ ಏನ್ ವಿಶೇಷ ಐತೆ ಅಂತ ನೋಡೋಣ ಅಂತ ಅನ್ಬಿಟ್ಟು ಹಂಗೆ ಹೊಸ ಕಣ್ಣಾಡ್ಸಿದ್ನ. ಹಂಗೆ ಮತ್ ನಿನಗೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೇ ಗೊತ್ತಿರ್ತದೆ.
2: ನೋಡು, ನಾನು ಅವಾಗ ತೋಟ ಮಾಡಿದ್ನ ಅದ್ರಲ್ಲೇ, ಅವಾಗೆಲ್ಲ ಕಡಿಮೆ ಇತ್ತು, ಕಡಿಮೆ ದುಡ್ಡು ಕೊಡೋರು, ಜೊತೆಗೆ ದುಡ್ಡುವೆ ಇದೆ ಕಡಿಮೆನೆ.
3: ಹೌದೌದು,
2: ಈ ತರ ಮಾಡ್ಕೊಂಡು ಮಾಡಿದ್ರು. ಈಗ ನೀನ್ ತೋಟ ಮಾಡುವಾಗ ಜಾಸ್ತಿ ಮಾಡ್ಬಿಟ್ಟವ್ರು.
3: ಅಂದ್ರೆ ಏನಾಗಿದೆ ಗೊತ್ತಾಣೆಯ, ಮೊದಲನೇದಾಗಿ ಶುರುವಾಯ್ತಲ್ಲ ಆಗ 175 ರೂಪಾಯಿ ದುಡ್ಡು ಕೊಡೋರು
2: ಆಗ
3: ಒಂದಿನಕ್ಕೆ. ಆಗ ನೋಡು, ಜಾಬ್ ಕಾರ್ಡ್ ಬೇರೆ ಮಾಡಿಸ್ಕೋಬೇಕಾಗಿತ್ತ, ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ 100 ದಿನ ಒಟ್ಟು ನಮ್ಗೆ ಕೂಲಿ ಕೊಡೋರು.
2: 100 ದಿವಸ ಪಂಚಾಯತಿ ವರ್ಷದಲ್ಲಿ
3: ಪಂಚಾಯತಿಯಿಂದವ 100 ದಿನ ಕೊಡೋರು, ಮತ್ತೆ 175 ರೂಪಾಯಿ ಇತ್ತು ಆಗ ಆರಂಭ ಆದಾಗ. ಆಮೇಲೆ ದಿನ ಕಳೆದಂಗೆ ಅದ ಉಸಿ ಹೆಚ್ಚಿಸ್ಕೊಂಡ್ ಬಂದ್ರು. ಆದ್ರೆ ನೋಡಿ, ಈಗ ಈ ವಿಬಿಜಿ ರಾಮ್ಜಿ ಐತಲ್ಲ, ಈ ಯೋಜನೆನಾಗೆ 300 ರೂಪಾಯಿ ಇದ್ದಿದ್ದು 327 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿಯ ಜಾಸ್ತಿ ಮಾಡೋರು ನೋಡು.
2: 27 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 300 ರೂಪಾಯಿ ಇತ್ತು, 327 ಮಾಡಿದ್ರು. ಅಂತಂದ್ರೆ ಹೊಸದ್ ಮಾಡಿದ್ ಒಂಥರ ಅನುಕೂಲ ಆಯ್ತು.
3: ಹೌದೌದು, ಈಗ 25 ದಿನ ಜಾಸ್ತಿ ಸಿಗ್ತದೆ. ಆತರ ಅಂತಂದ್ರೆ ಮೊದಲು 100 ದಿನ ಇತ್ತು, ಈಗ 125 ದಿನ ಆಗೋಯ್ತು. ಅಲ್ಲಿಗೆ ನೋಡಿ, ಎರಡು ಮುಖ್ಯವಾದ ಬದಲಾವಣೆಗಳು. ಒಂದು, 100 ದಿನ ಇದ್ದಿದ್ದು 125 ದಿನ ಆಯ್ತು.
2: 25 ದಿವಸ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಹೇಳ್ಬಿಟ್ಟು, ಕೆಲಸ ಇಲ್ದನೆ ಇದ್ರು ಅವ್ರಿಗೆ ದುಡ್ಡು ಅಂತೂ ಕೊಡ್ಬೇಕು.
3: ಆಮೇಲೆ ನೋಡು, ನೆನಪು ಮಾಡಿದ್ ಒಳ್ಳೇದಾಯ್ತು. ಈಗ ಯಾವ ತರ ಅಂತಂದ್ರೆ, ಈಗ ಪಂಚಾಯತಿಯಿಂದ ನನ್ಗೇನಾದ್ರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ತೆನು ಕೊಡ್ತಾರಂತ ನೋಡು.
2: ಓ, ಅದೇ ಅದೇ, ಒಟ್ಟಿಗೆ 125 ದಿವಸದ ಕೊಟ್ಬಿಡ್ಬೇಕು.
3: ಹೌದೌದೌದು,
2: ಯಾಕೆಂದ್ರೆ ಅವರು ಬದುಕ್ಬೇಕಲ್ಲ ಶಂಕರಣ್ಣ. ನೋಡು, ಇದೈತಲ್ಲ, ಇದು ವಿಬಿಜಿ ರಾಮ್ಜಿ ಅಂತ ಹೇಳ್ಬಿಟ್ಟು, ಇದು ಇಡೀ ವಿಶ್ವದಲ್ಲೇ ಶಂಕರಣ್ಣ ಅತ್ಯಂತ ದೊಡ್ಡ ಉದ್ಯೋಗ ಭದ್ರತಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅಂತ ನೋಡು. ಇದು ಯಾಕೆ ಮಾಡೋರೆ ಅಂತ ಅಂತ ಅಂದ್ರೆ, ಈಗ ಅದು ಇದು ಕೆಲಸ ಗೊತ್ತಿರ್ತಾರಲ್ಲ ಶಂಕರಣ್ಣ, ನಿಮ್ಮಂತಾರು ಎಲ್ಲ ಹೋಗ್ಬಿಟ್ಟು ಹೆಂಗಾರು ಬದುಕಬಿಡ್ತಾರೆ.
3: ಕೌಶಲ್ಯ ತಿಳ್ಕೊಂಡಿರಂತ,
2: ಈಗ ಒಂದು ಬಡಗಿ ಕೆಲಸ ಮಾಡೋದಾಗ್ಬೋದು, ಚಿನ್ನ ಬೆಳ್ಳಿ ಕೆಲಸ ಮಾಡೋದಾಗ್ಬೋದು,
3: ಹೊಲಿಗೆ ಕೆಲಸ ಆಗಿರ್ಬೋದು,
2: ಯಾವ್ದೋ ಒಂದು ಕೆಲಸ ಗೊತ್ತಿದ್ದರು ಎಲ್ಲಾರು ಬದುಕತ್ತಾರೆ. ಕೆಲಸ ಇಲ್ಲ ಅಂತ ಅಂದ್ರೆ ಯಾರು ಕರೆಯಕ್ಲ್ವಾ? ಇದು ಒಂಥರ ಹೆಂಗೆ ಅಂತ ಅಂದ್ರೆ, ಅಕೌಶಲ್ಯ ಕಾರ್ಮಿಕರು ಅಂತ ಅಂತ
3: ಅಂದ್ರೆ, ನನಗೆ ಯಾವ್ದೇ ತರದ ಕೆಲಸ ಗೊತ್ತಿಲ್ಲದಿದ್ರು ನಾನು ಏನ್ ಕೆಲಸ ಮಾಡ್ತೀನಿ ಆ ಕೆಲಸಕ್ಕೆ,
2: ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಸೃಷ್ಟಿ ಮಾಡ್ಬಿಟ್ಟು ಕೊಡ್ಬೇಕು. ನೋಡೋದು ಸರ್ಕಾರದ್ದಾರು ಆಗಿರ್ಬೋದು, ಸಮಾಜದ್ದಾರು ಆಗಿರ್ಬೋದು, ಆಯ್ತಾ, ಯಾವ್ದು ಇಲ್ವಾ? ನಿನ್ನ ಮನೆ ತೋಟದಲ್ಲೇ ಹೊಲದಲ್ಲೇ ಅಲ್ಲೇನಾದ್ರು ಕೆಲ್ಸ ಇದ್ದೋ ಅಂತ ಅಂತ ಅಂದ್ರೆ, ಬದ ಹಾಕಳ ಅಂತದ್ದು, ಹೊಸ ತೋಟ ಮಾಡೋ ಅಂತದ್ದು, ನೀನ್ ಅಡಿಕೆ ತೋಟ ಮಾಡ್ತೀಯೋ, ತೆಂಗಿನ ತೋಟ ಮಾಡ್ತೀಯೋ, ಆಮೇಲೆ ಮಾವಿನ ತೋಟ ಮಾಡ್ತೀಯೋ, ಇಂಥ

0: ಆ ಒಂದು ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡ ಕೂಡ ಅಂತ.
1: ಒಟ್ಟಾರೆ ಈಗ 125 ದಿನಕ್ಕೆ ನನಗೆ ಭದ್ರತೆ ಸಿಕ್ತಂಗ್ ಆಯ್ತು ನೋಡು.
0: ಭದ್ರತೆ ಸಿಕ್ತು ಒಂದು ವರ್ಷದಲ್ಲಿ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಅನ್ಕೊಂಡು. ಅದ್ ಬೇರೆ ಈಗ ಹೊಸದಾಗಿ ಮಾಡ್ಬಿಟ್ರೆ ಶಂಕರಣ್ಣ, ನೀನ್ ಹೇಳ್ದಂಗೆ ಬೇರೆ ಬೇರೆದೆಲ್ಲ ಸೇರ್ಸೋರು ಈಗ ಭಾರಿ ಅನುಕೂಲ ಮಾತ್ರ. ಆಮೇಲೆ ಈಗ ಕೆಲಸದ ದಿವಸ ಜಾಸ್ತಿ ಮಾಡಿದ್ರು. ಮೊದ್ಲು ಬರೀ 100 ದಿವಸ ಇತ್ತು, ಈಗ 125 ದಿವಸ ಆಯ್ತು. ಜೊತೆಗೆ 1ನೇ ತಾರೀಕಿಂದವ ಕೂಲಿನೂ ಜಾಸ್ತಿ ಮಾಡಿದ್ರು. 300 ರೂಪಾಯಿ ಇದ್ದಿದ್ದ
1: 327 ರೂಪಾಯಿ
0: ಮಾಡಿದ್ರು.
1: 27 ರೂಪಾಯಿ ಜಾಸ್ತಿ ಆಯ್ತು.
0: ಹೌದು,
1: 25 ಹೆಚ್ಚಿಗೆ ಕೆಲಸ ಸಿಕ್ತು.
0: ಹೆಚ್ಚಿಗೆ ಕೆಲಸ ಸಿಕ್ತು.
1: ಇದ್ರ ಜೊತೆಗೆ ಇನ್ನೊಂದೇನ್ ಬದಲಾವಣೆ ಅಂತಂದ್ರೆ, ಈಗ ನೋಡು ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಯೋಜನೆಗೆ ನಮ್ಗೆ ಏನು ಕೂಲಿ ಅಂತ ಕೊಡ್ತಾರಲ್ಲ, ಅದರಲ್ಲಿ ಇದ್ರು ಅವ್ರದ್ದು ಹೆಂಗೆ ಅಂತಂದ್ರೆ, ಕೇಂದ್ರ ಸರ್ಕಾರದವರು 60% ಕೊಟ್ರೆ ರಾಜ್ಯ ಸರ್ಕಾರದವರು 40% ಕೊಡ್ತಾರೆ. ಈಗ ಇಲ್ಲಿ ಒಂದೇ ಇದಕ್ಕೆ ಏನು ಈಗ ಹೊರೆ ಇಲ್ಲ. ರಾಜ್ಯ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ, ಬರೀ ಕೇಂದ್ರ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ರು ಸೇರಿಸಿ ನಮ್ಗೆ ಒಟ್ಟು ಉದ್ಯೋಗ ಭದ್ರತೆನ ಮಾಡೋ ನಿಟ್ಟಿನಾಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಯೋಜನೆ ಅಂತ.
0: ಇದು ನನ್ನಂತರ ನಿನ್ನಂತರ್ಗಂತವೆ ಶಂಕರಣ, ಹೇಳಿ ಮಾಡಿಸ್ದಂಗ್ ಐತ್ ನೋಡು. ನಮಗೆ ಬೇರೆ ಯಾವ್ದು ಕೆಲಸ ಬರಕಲ್ವಾ? ಆಯ್ತಾ, ಈಗ ಏನ್ ನಮಗ್ ಬರ್ತದೋ ನಮಗ್ ಬರೋದೇ ಹಾರೆ ಗುದ್ಲಿ ಕೆಲಸ. ಆಯ್ತಾ, ಹೆಚ್ಚು ಜಾಸ್ತಿ ಅಂತ ಅಂತ ಅಂದ್ರೆ ನೇಗಿಲ್ ಕೆಲಸ. ಈಗ ನೇಗಿಲ್ಗಳು ಇಲ್ಲ, ಯಾಕಂದ್ರೆ ಆ ಕೆಲಸಕ್ಕೆಲ್ಲವಾ ಟ್ರಾಕ್ಟರ್ಗಳು ಬಂದ್ಬಿಟ್ಟವೆ. ಹಂಗಾಗಿ ನೋಡು, ಇದು ಏನ್ ಇವತ್ತು ಬಂದೈತೋ ವಿ ಬಿ ಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಇದ್ ಬಳಕೆ ಮಾಡ್ಕೊಂಡು ಒಂದ್ ವರ್ಷದಲ್ಲಿ 125 ದಿವಸ ಕೆಲಸ ಇಲ್ದೇ ಇದ್ರು ಹುಡಿಕಂಡು ಕೆಲಸ ಮಾಡ್ಬೇಕು. ಹುಡಿಕಂಡು ಕೆಲಸ ಮಾಡ್ಬಿಟ್ಟು ನೋಡು, ಒಳ್ಳೆ ಅನುಕೂಲ ಆಯ್ತದ.
1: ಈಗ ಮೊದ್ಲು ಏನಾಗ್ಯದು ಅಂತಂದ್ರೆ, ಈಗ ಮೊದ್ಲು ಈ ನರೇಗಾ ಇತ್ತಲ್ಲ, ಆಗವಸಿ ದುಡ್ಡು ಸರಿಯಾಗಿ ಹಾಕೋರು ಅಕೌಂಟ್ಗೆ, ಅದ್ರ ಸ್ವಲ್ಪ ವ್ಯತ್ಯಾಸ ಆಗುದು. ಅಂದ್ರೆ ಒಂದ್ 15 ದಿನಕ್ಕೋ 20 ದಿನಕ್ಕೋ ಈ ದಪ್ಪ ಇದ್ರನಾಗೆ 15 ದಿನದೊಳಗಡೆ ನಮ್ ಬ್ಯಾಂಕಿಗೆ ದುಡ್ಡು ಬಂದ್ ಬಿದ್ಬಿಡ್ತದ ನೋಡು.
0: ಬಂದ್ಬಿಡ್ತದೆ 15 ದಿವಸೊಳಗೆ ಬಂದೇ ಬರ್ತದೆ.
1: ಅಂದ್ರೆ ಮುಖ್ಯವಾಗಿ ನೋಡು, ಅದೇ ಯೋಜನೆ ಏನು ನರೇಗಾ ಇತ್ತಲ್ಲ, ಅದೇ ತರ ಇದ್ರದಾಗುವೆ ನಾವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕಾಯ್ತೆ. ಹೊಸದಾಗಿ ನಾವು ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ, ನೀನ್ ಹೇಳ್ದಂಗೆ ನಮ್ಗೆ ಕಂಪಲ್ಸರಿ ಬಿಡು. ಈಗ 125 ಫಿಕ್ಸು, ಮತ್ತೆ ದುಡ್ಡು ಫಿಕ್ಸು. ಹಂಗಾಗಿ ಮತ್ತೊಮ್ಮೆ ನೀನ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ನಮ್ಗೆ ಈಗ ಕೈ ಕಸಬು ಗೊತ್ತಿಲ್ದಿದ್ರುವೆ, ಏನು ಕೌಶಲ್ಯ ರಹಿತ ಅಂತಾರಲ್ಲ, ಕೌಶಲ್ಯ ಇಲ್ದಿದ್ರುವೆ ನನಗೆ ಕೆಲಸ ಮಾಡಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ಕೊಡಂತ ಒಂದು ನಿಟ್ಟಿನಾಗೆ ಈ ವಿ ಬಿ ಜಿ ರಾಮ್ಜಿ ಐತಲ್ಲ,
0: ಒಳ್ಳೆ ಯೋಜನೆ ಮಾಡೋರ ಶಂಕರಣ್ಣ. ಈಗ ಇದ್ರದ್ದು ಫಲಾನುಭವಿಗಳು ಆಗ್ಲೇಬೇಕು ನಾವು.
1: ಹೌದು,
0: ಆಯ್ತಾ. ಈಗ ಜಮೀನ್ ಐತೆ, ಅಲ್ಲಿ ಏನಾರ ಒಂದ್ ಮಾಡ್ಬೇಕಲ್ಲ. ಈಗ ತೋಟ ಅಂತ ಮಾಡ್ಬಿಟ್ರೆ ಮುಂದಕ್ಕೆ ಅನುಕೂಲ ಆಯ್ತದ
1: ಶಂಕರಣ್ಣ.
0: ಅದಕ್ಕೋಸ್ಕರವ ಈಗ ನೀನು ಯಾವ ತೋಟ ಮಾಡ್ತೀಯೋ ಮಾಡ್ಕ. ಆಯ್ತಾ, ನಾನ್ ಮಾತ್ರ ಅಡಿಕೆ ತೆಂಗಿ ಎರಡನ್ನೂ ಹಾಕನೇ ಸರಿಯಾ.
1: ಅಲ್ಲ, ನೀನು ಅಡಿಕೆ ತೆಂಗಿಗೆ ಯಾಕೆ ಹೆಚ್ಚಿಗೆ ನೀನು ಒತ್ತು ಕೊಡ್ತಾ ಇದೀಯ? ಅದ್ರ ಒಳಗಡೆ ನೀನೇನಾದ್ರೂ ಈ ಬೇರೆ ಬೆಳೆನ ಮಾಡೋ ಯೋಚನೆ ಮಾಡಕಲ್ವ?
0: ಅಂದ್ರೆ ಬೇರೆ ಬೆಳೆ ಬೇರೆ ಬೇರೆ ಮಾಡ್ತವ್ರೆ, ಬೇರೆಯವ್ರು ಮಾಡದೇ ಇರೋದ್ ನಾನು ಮಾಡ್ಬೇಕಲ್ಲ. ಅದಕ್ಕೋಸ್ಕರವ ಅಡಿಕೆನ ತೆಂಗು ಹಾಕೋಣ ಅನ್ಕೊಂಡು, ಆಮೇಲೆ ಸ್ವಲ್ಪ ಜಾಸ್ತಿ ದಿವಸ ಬಳಕೆ ಬರ್ತಾವಲ್ಲವು, 100 ವರ್ಷ ಬರ್ತಾವ ಅಂತ ಎರಡುವೆ, ತೆಂಗು ಅಷ್ಟೇ ಅಡಿಕೆ ಅಷ್ಟೇ. ಅದಕ್ಕೋಸ್ಕರ ಅದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಪ್ಯಾಟ್ಗೆ ಹೋಗ್ಬಿಟ್ಟು ಬರೋಣ, ಕೇಳ್ಕೊಂಡು ಯಾವ್ದು ಮಾಡಿದ್ರೆ ಒಳ್ಳೇದು, ಏನ್ ಕತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡೋಣ ಬಿಡು.
1: ಅಂದ್ರೆ ನೀನ್ ಹೇಳೋದು, ನಾವು ಈಗ ಇಲಾಖೆಗಳಿಗೆ ಹೋಗಿ ಅಧಿಕಾರಿಗಳ ಸಂಪರ್ಕ
0: ಮಾಡ್ಕೊಂಡು
1: ಅವರಿಂದ ಮಾಹಿತಿ ತಿಳ್ಕೊಂಡು ಮಾಡೋಣ ಅಂತ.
0: ಮಾಹಿತಿ ತಿಳ್ಕೊಂಡೇ ಮಾಡ್ಬೇಕು. ಈಗ ಸರ್ಕಾರದ ಯೋಜನೆ ಐತೆ ಅಂತ ಸುಮ್ ಸುಮ್ನೆ ಬಂದ್ಬಿಟ್ಟು ಬೆಳಗ್ಗೆ ನಾವು ಕೆಲಸ ಮಾಡ್ಕೊಬಿಟ್ಟು ಕೊಟ್ಬಿಡಕ್ಲ.
1: ಹೌದು,
0: ಅದಕ್ಕೆ ಅದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ, ಅದೆಲ್ಲ ಮಾಡ್ಕೊಂಡು ಮಾಡಬಿಡು ಶಂಕರಣ.
1: ಹಂಗಂತ್ಯಾ? ಈಗ ನೋಡು, ನೀನು ನನಗೆ ಸಿಕ್ಕಿ ನನಗೆ ಗೊತ್ತಿದ್ದಾರ, ನಿನಗೆ ಹೇಳ್ದೆ, ನೀನು ತಿಳ್ಕೊಂಡಿದ್ದ ನನಗೆ ಹೇಳ್ದೆ. ಈಗ ನೋಡಿ, ಮುಂಗಾರು ಬರ್ರೆ ಚೆನ್ನಾಗಿ ಶುರು ಆಯ್ತು, ಈ ಒಂಥರ ಜಿಟಿ ಜಿಟಿ ಜಿಟಿ ಅಂತಾನೆ ಐತೆ, ನನಗೆ ಒಸಿ ಚಳಿ ಆಯ್ತೈತೆ. ಈ ಚಳಿಗೆ ಏನಾದ್ರೂ ಒಸಿ ಮಧ್ಯಾಹ್ನ ಟೈಮ್ನಾಗೆ,
0: ಮಧ್ಯಾಹ್ನ ಟೈಮ್ ಆಗಿ ಅದೇ ಕಾಪಿ ಕಾಪಿ ಮಾಡ್ಕೊಡ್ತೀನಿ ನಾನೇ ನನ್ನ ಕೈಯಾರವ ಕುಡಿದ್ಬಿಟ್ಟು ನೋಡೋಣಂತೆ. ಇವತ್ತಾದ್ರೆ ಇವತ್ತು, ಇಲ್ಲ ನಾಳೆ ಆದ್ರೆ ನಾಳೆ ಹೋಗ್ಬಿಡೋಣ.
1: ಸರಿ ಸರಿ, ಆಯ್ತು. ನಡಿ
0: ನಡಿ.
2: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರ್ಕಲ್ಗುಡುವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022ರ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ದವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಅಲ್ಬನೀಸ್ ಅವರು, ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರೀ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಅಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ದ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್ ಬಹ್ರೇನ್ ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ದವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು.

0: ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹರೇನ್, ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದೇ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9ರಿಂದ 12ನೇ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರೆ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ದ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12ರಂದು ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟಗಳ ಜಂಟಿ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಶ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಳಗಿ ತಾಲೂಕಿನ ತೆಗ್ಗಿಯ ಯಲ್ಲವ್ವ ಗೋವಿಂದಪ್ಪ ಹೊಸಮನಿ ಹಾಗೂ ತಂಡದವರಿಂದ ಭಜನಾಪದ ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ನೇರ ಫೋನ್ಇನ್ ಕಾರ್ಯಕ್ರಮ ಹೆಲೋ ಅಭಿಲಾಷ.
1: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ. ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
1: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

0: ಹಲೋ ನಮಸ್ತೆ. ಹಲೋ ಅಭಿಲಾಷ, ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸ್ವೀಕರಿಸೋಣ ಈಗ. ಹಲೋ ನಮಸ್ಕಾರ.
1: ಹಲೋ ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು? ತಮ್ಮ ಹೆಸರು? ದೂರ ಇಡ್ರಿ, ರೇಡಿಯೋನ ದೂರ ಇಡ್ರಿ. ಹ್ಮ್, ಏನಂದ್ರಿ ತಮ್ಮ ಹೆಸರೇನು ಹೇಳಿದ್ರಿ?
1: ನಮ್ಮ ಹೆಸರು ಭೀಮಪ್ಪ.
0: ಹ್ಞೂನ್ರಿ, ಹ್ಞೂನ್ರಿ. ಯಾವ ಚಿತ್ರದ ಹಾಡನ್ನ ಕೇಳಕ್ ಇಷ್ಟಪಡ್ತೀರಿ ಇವತ್ತು?
1: ಹ್ಮ್,
0: ಯಾವ ಹಾಡು?
1: ಜಯ ಟು ಜಯ ವಿಠಲ ಇಲ್ರಿ. ಅದ್ರ
0: ಏನಾಯ್ತು?
1: ಜಯ ಟು ಜಯ ವಿಠಲ ಇಲ್ರಿ.
0: ಜಯ ಟು ಜಯ ವಿಠಲ ಆಯ್ತಲ್ಲ, ಆ ಹಾಡನ್ ಹಾಕೊಂಡ್ರಿ?
1: ಹಾಕ್ರಿ ಸರ್.
0: ಆಯ್ತು, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ನಮಸ್ಕಾರ.
0: ನಮಸ್ಕಾರ.

0: ಹಲೋ, ನಮಸ್ಕಾರ.
1: ಸರಿ,
0: ನಮಸ್ಕಾರ, ಯಾರು ಮಾತಾಡೋದು?
1: ಶಿವಲಿಂಗಯ್ಯ ಹಿರೇಮಂತ್ ಮಾತಾಡಿದ್ರಿ, ಬೆಳಗಾವಿ ಜಿಲ್ಲೆ ರಾಯಚೂರು.
0: ಹಾಂ, ಹೇಳ್ರಿ ಶಿವಲಿಂಗಯ್ಯ ಅವರೇ, ಯಾವ ಚಿತ್ರದ ಹಾಡನ್ನು ಕೇಳಿ ಇವತ್ತು ಕರೆ ಮಾಡಿದ್ರಿ?
1: ಮೇಡಮ್, ಚಿತ್ರ ನಂಜುಂಡಿ ಕಲ್ಯಾಣ ರೀ.
0: ನಂಜುಂಡಿ ಕಲ್ಯಾಣ.
1: ಹಸಿರು ಪ್ರೀತಿ ಬೆರೆತಾಗ ಆ ಸಾಂಗ್
0: ಹಾಡು ಮಾಡ್ತಿರ್ತೀರಿ ನಿಮ್ಮ? ಹಾ, ಆರಾಮ್ ರೀ. ಮತ್ತೆ ನಿಮ್ಮ ಸಂದೇಶಗಳನ್ನು ನಾವು ಓದ್ತಿರ್ತೀವಿ ಬಸ್ಲಿಂಗಯ್ಯ ಅವರೇ. ಹಾ ರೀ, ಮತ್ತೆ ಹೇಳ್ರಿ, ಹೆಂಗೈತಿ ಮಳಿ ಎಲ್ಲ?
1: ಮಳಿ ಬಿಟ್ ಬಿಟ್ಟು ಆಗತೈತ್ರಿ ಮೇಡಮ್. ಸರ್ವ್ ಮ್ಯಾಗ ಸರ್ವ್ ಬರ್ತೈತ್ರಿ, ಮತ್ತೆ ಸ್ವಲ್ಪ ಗ್ಯಾಪ್ ಕುಡಿದ್ರಿ ಮತ್ತೆ ಬರ್ತೈತ್ರಿ.
0: ಹೌದೌದು, ಹಂಗೆ ಆಗತೈತಿ. ಇವತ್ತು ಬಿಸಿಲು ಕೂಡ
1: ಕೆಲವೊಂದ್ ಕಡೆ ಒಳ್ಳೇದ್ ಆಗಿಲ್ಲತ್ರಿ ಪಾಪ, ಅವ್ರಿಗೂ ಒಳ್ಳೆ ಚಲೋ ತಂಗ್ ಮಳಿ ಆಗಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೋತಂತ್ರಿ.
0: ಹೌದೌದೌದು. ಯಾವ ಹಾಡಂದ್ರಿ ನಂಜುಂಡಿ ಕಲ್ಯಾಣದಿಂದ? ಬದುಕೆ ಹಸಿರು ಆ ಹಾಡನ್ನ ಅಲ್ಲ,
1: ರಾಜ್ಕುಮಾರ್.
0: ಹೌದೌದು, ರಾಜ್ಕುಮಾರ್ ಅವ್ರು ಹಾಡಿದ ಹಾಡು. ಪ್ರಸಾರ ಮಾಡ್ತೀನಿ, ಕೇಳ್ರಿ ಕರೆ ಮಾಡಿದಕ್ಕೆ. ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ಸ್ ರೀ ಮೇಡಮ್.

0: ಹಲೋ, ನಮಸ್ಕಾರ, ಯಾರು ಮಾತಾಡೋದು?
1: ಹಲೋ,
0: ರೇಡಿಯೋ ದೂರ ಇಡ್ಬೇಕ್ರಿ.
1: ದೂರ ಐತ್ರಿ ಯಾಕಾರ?
0: ಅಯ್ಯೋ, ಬಾಳ ನಮ್ ಧ್ವನಿ ನಮ್ಗೆ ಕೇಳ್ಸಾಕತ್ತೈತ್ರಿ. ಯಾರು ಮಾತಾಡೋದು?
1: ನಾವು ಕಾಪ್ರಿಕಿಂದ ಹಿಡಿದು ಗುಂಡಾ ಪೋದಂತ್ರಿ.
0: ಹ್ಞೂನ್ರಿ,
1: ನಮಗ್ರಿ ಇದು ರೀ.
0: ಹ್ಞೂ, ಯಾವುದು?
1: ಕಾಲಿಗೆ ತಕ್ಕ ಮಗ ರೀ.
0: ಹ್ಞೂನ್ರಿ,
1: ವಿಶ್ವನಾಥನ ತಂದೆ ಆದ್ರೆ
0: ತಾಯಿಗೆ ತಕ್ಕ ಮಗ ಚಿತ್ರದ್ದು ನಿಮಗ ಹಾಡ್ಬೇಕು ವಿಶ್ವನಾಥನು. ಏನ್ ಮಾಡ್ಕೊಂಡಿದ್ರಿ? ತಮ್ಮ ಹೆಸರೇನು?
1: ನಾವು ಗುಂಡಪ್ಪ ಅಂತ್ರಿ, ಬಿಳಿಗಿ ತಾಲೂಕ್ ಕಾಪ್ರಿಕಿಂದ ರೀ.
0: ಹಾ ಹಾ ಹಾ, ವಿಶ್ವನಾಥನು ಹಾಡ್ಬೇಕಲ್ಲ ನಿಮಗ?
1: ಇರ್ಪಕ್ಷಪ್ಪ ಕಲ್ಚರ್ ಸಲಾಗ್ರಿ.
0: ಹಾ ರೀ,
1: ಇದು ಕೊಲ್ಲಾಪುರದಿಂದ ಇದೇ ಸ್ವಾಮಿಗಳವ್ರಿ.
0: ಆಯ್ತು ಆಯ್ತು ಆಯ್ತು, ಎಲ್ಲರಿಗೂ ಹಾ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳ್ರಿ ಹಾಡನ.
1: ನಮಸ್ಕಾರ.

0: ಹಲೋ
1: ಹಲೋ,
0: ಹಲೋ, ಯಾರು ಮಾತಾಡೋದು?
1: ಯಾರು ಪುತ್
0: ಹಲೋ, ಕರೆ ಕಟ್ ಆಯಿತು. ಹಲೋ
1: ಹಲೋ,
0: ಹಲೋ, ಯಾರು ಮಾತಾಡೋದು?
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ತಮ್ಮ ಹೆಸರು?
1: ನಮಸ್ಕಾರ, ಮುದುಕಪ್ಪ ಅಂತ ಮೇಡಮ್, ಬಿಜಾಪುರದಿಂದ ಬುರುಣಾಪುರದಿಂದ ಮಾತಾಡೋದು ಮೇಡಮ್.
0: ಹಾಂ, ಹೇಳ್ರಿ ಮುದುಕಪ್ಪ ಅವರೇ, ಇವತ್ತು ಕರೆ ಸಿಕ್ಕೈತಿ, ಖುಷಿಯಾಗಿರ್ಬೇಕು.
1: ಹೌದ್ರಿ ಮೇಡಮ್.
0: ಮಾಡಿರ್ತೀರಿ ಹಾಗಲೆಲ್ಲ?
1: ಹಾಂ ಮಾಡ್ತೀರಿ ಮೇಡಮ್.
0: ಹಾಂ,
1: ರೀ
0: ಹ್ಞೂ, ಸ್ವಲ್ಪ ಗ್ಯಾಪ್ ಬಿಟ್ಟು ಮಾಡ್ತೀರಿ.
1: ಹ್ಞೂ ರೀ ಮೇಡಮ್.
0: ಹ್ಞೂ, ಬೇರೆಯವ್ರಿಗೂ ಚಾನ್ಸ್ ಕೊಡ್ತೀರಿ.
1: ಹಾಂ ಕೊಡ್ಬೇಕಲ್ರಿ ಮೇಡಮ್
0: ಹಾಂ
1: ಅವ್ರಿಗೆ.
0: ಹಾಂ, ಯಾವ ಚಿತ್ರದ ಹಾಡನ್ನು ಕೇಳಿ ಇವತ್ತು ಕರೆ ಮಾಡಿದ್ರಿ?
1: ಇವತ್ತು ನಾನಿನ್ನ ಬಿಡಲಾರೆ ಚಿತ್ರದೊಂದು ರಾಘವೇಂದ್ರನ ಐತೆ ನೋಡ್ರಿ ಮೇಡಮ್.
0: ನಾನಿನ ಬಿಡಲಾರೆ ಚಿತ್ರದ ರಾಘವೇಂದ್ರನ ಹಾಡನ್ನು ಕೇಳಬೇಕಂತ ನಿಮ್ಮ ಆಸೆ?
1: ಹೌದು ಮೇಡಮ್, ಮತ್ತು ಗುರುವಾರ ಅದಲ್ರಿ,
0: ಹ್ಞೂನ್ರಿ,
1: ಅದಕ್ಕೆ ಬೇಕಾಗಿತ್ತು.
0: ಹೌದ್ರಿ, ಆಯಿತು, ಆ ಹಾಡನ್ನು ಹಾಕ್ತೀವಂತೆ ಕರೆ ಮಾಡಿದ್ರಿ. ಧನ್ಯವಾದ, ನಮಸ್ಕಾರ.

0: ಹಲೋ,
1: ಹಲೋ,
0: ನಮಸ್ಕಾರ. ಹಲೋ ಅಭಿಲಾಷ ಕಾರ್ಯಕ್ರಮ, ಯಾರು ಮಾತಾಡೋದು?
1: ಶರಣಪ್ಪ ಮೇಡಮ್, ಉತ್ತನಾಳದಿಂದ ಮೇಡಮ್.
0: ಹಾಂ, ಶರಣಪ್ಪ ಅವ್ರ ಕರೆ ಮಾಡ್ತಿರ್ತೀರಿ. ಶರಣಪ್ಪ ಅವರೇ, ಭಾಳ ಸತಿ ಮಾತಾಡಿ ನಾನು ನಿಮ್ಮ ಜೊತೆಗೆ.
1: ಹೌದು ಮೇಡಮ್.
0: ಹಾಂ ರೀ, ಮತ್ತೆ ಹೆಂಗ ಬೇರೆಯವ್ರಿಗೆ ಚಾನ್ಸ್ ಕೊಡ್ತಿರೋ ಹೆಂಗ?
1: ಏನು ರೀ, ಭಾಳ ದಿವಸ ಆಯ್ತು ರೀ ಮಾಡಿ ಮೇಡಮ್. ಕಾಲ್ ಮಾಡಿ ಭಾಳ ದಿವಸ ಆಯ್ತು ರೀ, ಸಿಗಂಗ ಇಲ್ಲ ರೀ. ಮತ್ತೆ
0: ನಾನೇ ಮಾತಾಡಿದಲ್ರಿ ಶರಣಪ್ಪ ಅವರೇ ನಿಮ್ಮ ಜೊತೆಗೆ ಸತೆ.
1: ಮೇಡಮ್ ಮತ್ತೆ ತಿಂಗಳ ಮೇಲೆ ಆಯ್ತು ರೀ.
0: ಆಯ್ತು, 1 ತಿಂಗಳ ಮೇಲೆ ಆಗೈತಿ. ಕರೆ ಮಾಡಿ ಯಾವ ಚಿತ್ರದ ಹಾಡನ್ ಕೇಳ್ಬೇಕಂತೀರಿ ಇವತ್ತು?
1: ಇವತ್ತ ಮನುಷ್ಯ ಒಳಗಿಂದು ಮೇಡಮ್, ಹಾಲಲ್ಲೇ ಹಾಕು, ನೀರಲ್ಲೇ ಹಾಕು, ರೆಕಾರ್ಡ್ ಹಾಕಿ ಮೇಡಮ್.
0: ದೇವತಾ ಮನುಷ್ಯ ಚಿತ್ರದ ಹಾಡು ಬೇಕು ನಿಮಗ?
1: ಹೌದ್ರಿ ಮೇಡಮ್.
0: ಹಾ, ಇವತ್ತು ಗುರುವಾರ ಇರೋದ್ರಿಂದ ಎಲ್ಲರೂ ಒಂದ್ ಸ್ವಲ್ಪ ರಾಘವೇಂದ್ರರ ಹಾಡುಗಳನ್ನ ಕೇಳಕ್ ಇಷ್ಟಪಡಕತ್ತಾರ, ಹೌದಿಲ್ರಿ? ಈಗ ಒಬ್ರು ರಾಘವೇಂದ್ರರ ಹಾಡನ್ನೇ ಕೇಳಿದ್ರು, ಗುರು ರಾಘವೇಂದ್ರರನ್ನ ನೆನ್ಸಾಕತ್ತಾರ ನಮ್ ಕೇಳಿದ್ರೆಲ್ಲ. ಇರ್ಲಿ ರೀ, ಅವ್ರ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ. ಅಲ್ಲ, ಮಳಿ ಬೆಲಿ ಚಲೋ ಆಗ್ಲಿ ಎಲ್ಲರಿಗೂ, ಎಲ್ಲ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ಹಾಡನ್ನ ಹಾಕಣಲ್ರಿ.
1: ಹಾ ಆಗ್ಲಿ ಮೇಡಮ್.
0: ನಮಸ್ಕಾರ, ಕರೆ ಮಾಡೋದಕ್ಕೆ ಧನ್ಯವಾದ.
1: ಹಾ ನಮಸ್ಕಾರ ಮೇಡಮ್.

ಇದುವರೆಗೂ ನೇರ ಫೋನ್ ಇನ್ ಕಾರ್ಯಕ್ರಮ ಹೆಲೋ ಅಭಿಲಾಷ ಕೇಳಿದಿರಿ. ಕರೆ ಮಾಡಿದ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗರಿಗೂ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಯಶಸ್ವಿನಿ, ತಾಂತ್ರಿಕ ಸಹಕಾರ ಎನ್ ಸುಬ್ಬಯ್ಯ ಹಾಗೂ ಅನಿಲ ಹಂಚಿನ್ಮನಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:59:28 ಸರಿಯಾಗಿ 2 ಗಂಟೆಗೆ ದಿಲ್ಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ನಂತರ 2:30 ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ

0: ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವೂ ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ದತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿ

ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು. ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು ಆಗಸ್ಟ್ 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ದಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾಪುರ

0: ಒಲವು ಚೆಲುವು ಅಂಥೇಳಿ ನೀ ಆರಾಮಾಗಿ ಹಾಡ್ಕೋತ ಕೂತ್ರ ಹೊರಗಿನ ಮಳಿ ಬರ್ಲಿಕ್ಕತ್ತದ, ತಂಪಾದ ವಾತಾವರಣ, ಈ ಒಂದು ಚೆಲುವನ್ನ ನೋಡ್ಲಿಕ್ಕೆ ಹೊರಗೆ ಬರ್ದ ನೀ ಒಳಗೆ ಹೆಂಗ್ ಕೂತಿ ಅಂತ.
1: ಅದರ ಜೊತೆಗೆ ಬಿಸಿ ಬಿಸಿ ಮಾತುಗಳೊಂದಿಗೆ ನನ್ನೊಂದಿಗಿದ್ದಾಳ ಮಂಜುಳ.
0: ನೋಡ್ಮಯ, ಚೆಲುವು ಒಲವು ಅಂತ ಹೇಳಿದಿ, ಈ ಚೆಲುವನ್ನ ನೋಡುವ ಹೃದಯ ದೊಡ್ಡದೇನು ಅಂತ ನೀ ಹಾಡಾಡ್ಲಿಕ್ಕತ್ತಿದ್ದಿ.
1: ಹೌದು,
0: ಅಂದ್ರ ನಾವು ಚೆಲುವನ್ನ ನೋಡ್ಬೇಕು, ಆನಂದಿಸ್ಬೇಕು, ಕಣ್ಣು ತುಂಬಿಕೊಳ್ಬೇಕು.

0: ಚಲೋ ಅಂದ ಕೂಡಲೇ ನಮ್ಗೇನ್ ಅನಿಸ್ಬಿಡ್ತದ, ಈಗ ಬರೀ ಬಾಹ್ಯ ಸೌಂದರ್ಯ ಅಂತ ಅನ್ಕೊಳ್ತೀವಿ. ಹಂಗಲ್ಲ, ಒಂದು ರೀತಿಯೊಳಗ ಸಮಗ್ರ ಚೆಲುವು ಅಂತ ನಾವು ನೋಡಿದಾಗ ಈಗ ಹೃದಯದ ಒಳಗಿರುವಂತಹ ಒಂದು ಸೌಂದರ್ಯ ಏನಂತ ಗೊತ್ತಾಗ್ಬಿಡ್ತದೆ ನಿನಗ, ಮನುಷ್ಯನ ಗುಣ ಅನ್ನುವಂತಹದ್ದು.
1: ಹೌದು ನೋಡಮ್ಮ, ನಾವೀಗ ಈಗ ನೀ ಚೆಲುವು ಅಂದ ಕೂಡಲೇ ಜನಸಾಮಾನ್ಯರಾಗಿ ನಾವೇನ್ ಮಾತಾಡ್ತೀವಿ, ಚೆಲುವು ಅಂದ್ರೆ ಅದೊಂದು ಸೌಂದರ್ಯ ಚಂದ ಅಂತೇಳಿ. ಈಗ ಯಾರನ್ನ ಒಬ್ಬರನ್ನ ನೋಡಿದ ಕೂಡಲೇ ಏ ನೋಡಿ ಎಷ್ಟು ಚೆಲುವಿದಾಳಲ್ಲ ಅಂತೀವಿ. ಅಂದ್ರ ಇಲ್ಲಿ ಅವರ ಬಾಹ್ಯ ರೂಪವನ್ನ ನೋಡ್ತೀವಿ ನಾವು. ಆದ್ರೆ ನೀನ್ ಹೇಳಬೇಕಾಗಿರೋದು ಮನುಷ್ಯನ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯದ ಚೆಲುವು ಬಹಳ ಮುಖ್ಯ ಆದದ್ದು ಅಂತ.
0: ಮನುಷ್ಯ ಒಳ್ಳೇದನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾನ, ಒಳ್ಳೇದನ್ನ ಕೇಳಲಿಕ್ಕೆ ಇಷ್ಟಪಡ್ತಾನ. ಅಂದ್ರ ನೀನು ಚೆಲುವನ್ನ ಕಂಡುಹಿಡಿಯಬಹುದು, ಇದು ಎಷ್ಟ್ ಚಂದದಲ್ಲ, ನೀ ಹೇಳ್ದಂಗ ಇದೆಷ್ಟ್ ಚಂದ ಕೇಳಿಸ್ತದಲ್ಲ, ಇದೆಷ್ಟ್ ಚಂದ ಕಾಣಿಸ್ತದಲ್ಲ ಅನ್ನುವಂಥದ್ದು. ಅಂದ್ರ ನೀ ನೋಡಿದ ತಕ್ಷಣ ಕೇಳಿದ ತಕ್ಷಣ ನಿನಗ ಬಾಹ್ಯ ಚೆಲುವು ಅನ್ನೋದು ಕಂಡುಹಿಡಿದ್ ಬಿಡ್ಬಹುದು ನೀನು. ಆದ್ರ ಈ ಆಂತರಿಕ ಚೆಲುವು ಏನಿರ್ತದಲ್ಲ, ಇದನ್ನ ಕಂಡುಹಿಡಿಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ.
1: ಸ್ವಲ್ಪ ಏನು ಮಾಯ, ನಮ್ಮ ಜೀವಿತ ಕೊನೆಯ ಕಾಲದವರೆಗೂ ಅದನ್ನ ತಿಳ್ಕೊಳ್ಳೋದ್ರೊಳಗನ ನಮ್ದು ಎಷ್ಟೋ ದಿನಗಳು ಕಳೆದು ಹೋಗ್ತಾವ. ಅದಕ್ಕೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಹಾಡು ಹೇಳ್ಯಾರ ಹೌದಿಲ್ಲೋ, ಯಾವ್ದು ಹೇಳು, ನೀ ಹೇಳ್ತಿರ್ತೀಯಲ್ಲ ಈ ಹಾಡು ಯಾವಾಗಲೂ.

0: ನೋಡು, ಕವಿ ವೆಂಕಟೇಶ್ಮೂರ್ತಿಯವರು ಇದ್ರ ಹೇಳ್ತಾರಂದ್ರೆ, ನಾವು ಎಷ್ಟೋ ದಿನಗಳ ಕಾಲ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಓಡಾಡ್ತೀವಿ ಎಲ್ಲ, ಆದರೆ ಪರಸ್ಪರ ನಮ್ಮ ಆಂತರಿಕ ಭಾವನೆಗಳನ್ನು, ತುಮುಲ ಅನ್ನು, ದ್ವಂದ್ವ ಅನ್ನು, ಏನೇನೋ ಇರುತ್ತದೆ ಅಂಥದನ್ನು ಗೆಳತಿಯರು ಮಾತ್ರ ಅರಿಲಿಕ್ಕೆ ಸಾಧ್ಯದ ನೋಡು.
1: ಖರೆ ಅದ. ಒಂದಷ್ಟು ಸಮಯ ನಿನ್ನ ಗೆಳತಿಯೊಂದಿಗೆ ನೀ ಇದ್ದಿ ಅಂತ ತಿಳ್ಕೊ. ಆಕೆಯ ಒಂದು ಗುಣ, ಆಕೆಯ ಒಂದು ಸಂಯಮ, ಆಕೆ ನಿನ್ನ ಜೊತೆ ಇರುವಂತಹ ವರ್ತನೆ, ಒಟ್ಟಿಗೆ ಇರುವಂತಹ ಒಂದು ಸಹಭಾವ ಅಂತ ಏನು ಹೇಳ್ತೀವಲ್ಲ, ಇವನ್ನೆಲ್ಲ ನೋಡಿದಾಗ ಆಕೆಯ ಒಂದು ಅಂತರಂಗದ ಚಳುವು ನಮಗೆ ಕಂಡು ಬರ್ತದೆ ನೋಡು.
0: ಹೌದು, ನೀ ಹೇಳ್ದಂಗ ಇದಕ್ಕೆ ವೆಳ್ಳೆ ಬೇಕಾಗ್ತದೆ, ಅಂದ್ರೆ ಗೆಳೆತನದ ಒಂದು ಹರಿವು ಗಾಢವಾಗಿ ಇರಬೇಕಾಗ್ತದೆ. ಈಗ ಸುಮ್ಮನೆ ಎರಡು ದಿನಕ್ಕೆ ಹಾಯ್ ಬಾಯ್ ಅನ್ನೋ ಫ್ರೆಂಡ್ಶಿಪ್ನೊಳಗೆ ನಿನಗೆ ಈ ಆಂತರಿಕ ಸೌಂದರ್ಯ ಗೊತ್ತಾಗೋದಿಲ್ಲ. ನಾವು ಎಷ್ಟೋ ಸಲ ನೋಡು, ಸಣ್ಣಂದಿರ್ತನೂ ನಾವು ಗೆಳತಿಯರು ಅಂತ ಹೇಳ್ತೀವಿ, ನಾವು ಒಟ್ಟೊಟ್ಟಿಗೆ ಇರ್ತಿದ್ವಿ ಅಂತ ಹೇಳ್ತೀವಿ, ನಾವು ಎಲ್ಲಿ ಹೋದ್ರೂ ಜೊತೆಗೆ ಹೋಗ್ತೀವಿ ಅಂತ ಹೇಳ್ತೀವಿ,
1: ಒಂದು ಮನಸ್ಸು ಎರಡು ದೇಹ
0: ಹಾ ಅಂತ ಹೇಳ್ತಿರ್ತೀವಿ. ಹಿಂಗೆ ಇದ್ದಾಗ ಮಾತ್ರ ಪರಸ್ಪರರನ್ನು ಅರಿಲಿಕ್ಕೆ ಸಾಧ್ಯದ ನೋಡು.
1: ಚೆಲುವು ಒಲವು ಇವೆರಡೂ ಒಂದಕ್ಕೊಂದು ಪೂರಕ ಪ್ರೇರಕ. ಯಾಕಂತಿ, ಎಲ್ಲಿ ಚೆಲುವು ಇರ್ತದೋ ಅಲ್ಲೇ ಒಲವು ಇರ್ತದ, ಎಲ್ಲಿ ಒಲವು ಇರ್ತದೋ ಅಲ್ಲೇ ಚೆಲುವನ್ನ ಬೆಳೆಸ್ಕೋಬೇಕಾಗ್ತದ.
0: ಹೌದು,
1: ಯಾಕಂದ್ರೆ ಈಗ ಚೆಲುವು ಒಂದು ರೀತಿಯ ಸಕಾರಾತ್ಮಕ ಭಾವನೆಯನ್ನ ಬೆಳೆಸ್ತದ ಮಂಜುಳಾ.

0: ಫಲವು.
1: ಈಗ ನೋಡಿದ ಕೂಡ ಸಂತೋಷ ಆಗ್ತದಿಲ್ಲ ನಮ್ಗೆ. ಆ ಸಂತೋಷವನ್ನ ವರ್ಧಿಸುವ ಗುಣವನ್ನ ನಾವು ಹೊಂದಬೇಕು. ಅಂದ್ರೆ ಅದು ನನಗೆ ಚಂದ ಕಂಡದ ಅಂತಂದ್ರೆ ಅದನ್ನು ಇನ್ನೂ ಚಂದ ಮಾಡಿ ಹೇಳುವಂತಹ ಒಂದು ಗುಣ ನನ್ನ ಹತ್ರ ಇರಬೇಕು. ಅಂದ್ರೆ ನಿನಗೂ ಕೂಡ ಆ ಚೆಲುವು ಕಾಣಿಸ್ತದೆ.
2: ಅದಕ್ಕೆ ಅಲ್ಲೇನು ಅದು ಯಾವ ಸಿನಿಮಾ ಹೇಳ ಮಾಯ, ಹಣ್ಣೆಲೆ ಚಿಗುರಿದಾಗ ಹೂವು ಚಲುವೆಲ್ಲ ನಂದೆಂದಿತ್ತು.
1: ಹೌದು
2: ಅಂದ್ರ ಅವಾಗ ಹೆಣ್ಣು ಹೇಳ್ತಾಳಂತ, ಈ ಹೂವನ್ನ ಮುಡಿದ ನಾನೇ ಚಲುವೆ ಅಂತಾಳಂತ. ಹೌದಿಲ್ಲ ಅಂದ್ರ ಇಲ್ಲಿ ಒಂದು ಉಪಮೆಗಳನ್ನ ಹೆಂಗ್ ಕೊಟ್ಟಾರ ನೋಡು.
1: ಹೌದು, ಈಗ ಆ ರೀತಿಯೊಳಗ್ ನೋಡಿದ್ರ ಹೆಣ್ಣು ಕೂಡ ಚಲುವೆ, ಹೂವಂತೂ ಯಾವತ್ತೂ ಚಲುವೆ.
2: ಹೌದು, ಈ ಚಲುವು ಅನ್ನುವ ಒಂದು ಡೆಫಿನೇಷನ್ ಹೇಳ್ತೀವಲ್ಲ ವ್ಯಾಖ್ಯಾ, ಇದು ಒಂದೊಂದು ಸಂದರ್ಭಕ್ಕೆ ಒಂದೊಂದು ತರ ವಿಶ್ಲೇಷಣೆ ಮಾಡಬಹುದು ನೋಡು. ಈಗಂತೂ ಮಳೆ ಬರ್ಲಿಕ್ಕತ್ತದ, ಪ್ರಕೃತಿಯ ಚೆಲುವು, ಪಕ್ಷಿ ಅವುಗಳ ಕೂಗು, ನವಿಲಿನ ನರ್ತನ, ಈ ಚೆಲುವನ್ನ ಬಣ್ಣಿಸ್ಲಿಕ್ಕೆ ಶಬ್ದಗಳ ಸಾಲುವುದಿಲ್ಲ ನೋಡು.
1: ಖರೆ ಅದ. ಆಮೇಲೆ ಈ ಸೃಷ್ಟಿಯ ಚೆಲುವು ಏನದಲ್ಲ, ಅದನ್ನ ನಾವೆಷ್ಟು ಸವಿತೀವಲ್ಲ ನಮ್ಮ ಚೆಲುವು ಇನ್ನಷ್ಟು ಜಾಸ್ತಿ ಆಕೋತ ಹೋಗ್ತದ. ಯಾಕಂದ್ರ ಸೃಷ್ಟಿ ಒಳಗೆ ಇರುವಂತಹ ಒಂದು ಭಾವ, ನಾವೆಲ್ಲರೂ ಒಂದು ಅನ್ನುವಂಥದ್ದು, ನಮಗ ಅದರಿಂದ ದೊರೀತಾ ಇರುವಂತಹದ್ದು, ನಾವೇನ್ ಕೊಡ್ತೀವಿ ಸೃಷ್ಟಿಗೆ ಅದರಿಂದ ನಾವು ಪಡ್ಕೊಳ್ತೀವಲ್ಲ, ಅದ್ರ ಬಗ್ಗೆ ಪ್ರೀತಿ ಹುಟ್ಟುತ್ತದ, ಕೃತಜ್ಞತೆ ಹುಟ್ಟುತ್ತದ. ಹಿಂಗಾಗಿ ಆ ಸೃಷ್ಟಿಯ ಚೆಲುವನ್ನ ಅನುಭವಿಸಿದವಗೆ ಗೊತ್ತು. ಅಲ್ಲೇನ್ ಮಂಜುಳ?
2: ಖಂಡಿತ ಮಾಯ. ಈಗ ನೀ ಹೇಳಿದೆಲ್ಲ ಬಹಳ ಮುಖ್ಯವಾದದ್ದು, ಈ ಚೆಲುವು, ಚೆಲುವನ್ನು ನಾವು ಆಸ್ವಾದಿಸಬೇಕು, ಅನುಭವಿಸಬೇಕು. ಆಮೇಲೆ ಇದನ್ನು ನಾವು ಕಣ್ಣು ತುಂಬಿ, ಮನಸ್ಸು ತುಂಬಿ, ಹೃದಯ ತುಂಬಿಕೋಬೇಕಾದಾಗ ಹೃದಯ ವಿಶಾಲವಾಗಿರಬೇಕು. ನೀನು ಸಂಕುಚಿತ ಮನೋಭಾವದಿಂದ ನೋಡಿದಿ ಅಂದ್ರೆ ನಿನಗೆ ಯಾವುದು ಚಂದಿದ್ದದ್ದು ಚಂದ ಕಾಣೋದಿಲ್ಲ.
1: ಆಮೇಲೆ ಈಗ ನೋಡು, ಈಗ ನನ್ನ ಮನಸ್ಸಿಗೆ ಏನೋ ಒಂದು ಚಂದ ಕಾಣ್ತು, ನಾ ಅಂತೂ ನೋಡು ಮಂಜುಳ ಪಟ್ನ ಹೇಳಬಿಡ್ತೀನಿ, ಅರೆ ಎಷ್ಟ್ ಚಂದದನ ಇದು ಮಂಜುಳ ಅಂತ ಹೇಳಿ. ಅವಾಗ ನನಗೆ ಏನಸ್ಸು ಗೊತ್ತನ್ನ, ನಕ್ಕಾಗ ನನ್ನ ಮುಖ ಪ್ರಫುಲ್ಲಿತ ಆಗಿ ಅದು ನನಗೂ ಒಂದ್ ರೀತಿಯ ಮುಖಕ್ಕೆ ವ್ಯಾಯಾಮ ಕೂಡ ಕೊಡ್ತದೆ ಅಂತ ಹೇಳ್ತಾರೆ ತಜ್ಞ ವೈದ್ಯರು.
2: ಖಂಡಿತವಾಗಿಯೂ ಹೌದು. ಅಂದ್ರ ನಾವು ಎಲ್ಲವನ್ನೂ ಕೂಡ ನೀ ಹೇಳ್ದಂಗ ಪ್ರೀತಿಯಿಂದ ನೋಡ್ಬೇಕು, ಸಕಾರಾತ್ಮಕವಾಗಿ ನೋಡ್ಬೇಕು, ಮನಸ್ಸು ಬಿಚ್ಚಿ ಹೇಳ್ಬೇಕು. ಹೇಳುವಿಕೆಯೊಳಗೇನು ನಮಗ್ ದುಡ್ಡಿಲ್ಲಲ್ಲ ಮಾಯ. ಚಂದದ ಚಂದದ, ನಿಂದಿ ಡ್ರೆಸ್ ಚಂದದ, ನಿನ್ನ ಈ ಸೀರೆ ಚಂದದ, ಇವತ್ತು ನೀ ಚಂದ ಕಾಣ್ಲಿಕ್ಕತ್ತಿ ಅನ್ನೋದ್ರೊಳಗ ಅದಕ್ಕೇನು ದುಡ್ಡು ಬೀಳುದಿಲ್ಲ. ಅದ್ರ ಬದಲಿ ನಮ್ಮ ಒಂದು ಗೆಳೆತನ ಇದರಿಂದ ಇನ್ನು ಗಾಢ ಹಾಕೋತ ಹೋಗ್ತದ. ಅಯ್ಯೋ ಎಷ್ಟು ನನ್ನ ಬಗ್ಗೆ ಅಭಿಮಾನದಲ್ಲ, ಎಷ್ಟು ನನ್ನ ಬಗ್ಗೆ ಈಕೆಗೆ ಪ್ರೀತಿ ಅದಲ್ಲ ಅಂತೇಳಿ ನಮ್ಮ ಸಂಬಂಧ ಇನ್ನು ಇಮ್ಮಡಿಸ್ತದ.
1: ನೀ ಹೇಳೋ ಮಾತು ಅಗದಿ ಖರೆ ಅದ. ಯಾಕೆ ಗೊತ್ತೇನು ಮಂಜುಳ, ಈ ಸಂಸಾರ ಅನ್ನೋದೇನದಲ್ಲ ಇದು ಒಂದು ರೀತಿಯ ಸಮಸ್ಯೆಗಳಿಂದ ಕೂಡಿದ್ದು, ಜಟಿಲತೆ ಅನ್ನೋದು ಇದ್ದೇ ಇರ್ತದ. ಮತ್ತ ಒಬ್ಬ ಮನುಷ್ಯಾಗ ಒಂದ್ ಥರದ ಸಮಸ್ಯೆ, ಇನ್ನೊಂದ್ ಮನುಷ್ಯಾಗ ಇನ್ನೊಂದ್ ಥರದ ಸಮಸ್ಯೆ. ಆದ್ರ ಇವು ಸಮಸ್ಯೆಗಳ ಜೀವನ ಅಲ್ಲ, ಸಮಸ್ಯೆಗಳನ್ನ ನಿಭಾಯಿಸಿ ಮುನ್ನಡಿಬೇಕಾಗ್ತದ. ಅಂತ ಹೊತ್ನಾಗ ನಾವು ಏನೋ ಒಂಥರ ಕೆಟ್ಟ ಮುಖ ಮಾಡಿಕೊಂಡು ಏನ್ ಮಾಡ್ಲೆಪ್ಪ ಅಂತ ಕುತ್ಕೊಂಡಾಗ ನೀ ಹೇಳ್ದಲ್ಲ ನಮ್ಮ ಸ್ನೇಹಿತೆ, ನನ್ನ ಗೆಳತಿ ಬಂದು ಅಲ್ಲ ನೀ ಅವತ್ತು ಸೀರೆ ಉಟ್ಕೊಂಡಿದ್ದೆಲ್ಲ ಅದೆಷ್ಟು ಚಂದ ಕಾಣ್ಲಿಕ್ಕತ್ತಿತ್ತು ಗೊತ್ತೇನ, ಅವತ್ ನೀ ಒಂದ್ ಮಾತು ಹೇಳ್ದಲ್ಲ ಏನ್ ಚಂದ ಕೇಳಿಸ್ತ, ಅವತ್ತೊಂದು ಹಾಡು ಹಾಡ್ದಲ್ಲ ಏನೇನ್ ಚಲೋ ಕೇಳಿಸ್ತಂತಂದಿ ಅಂತ ಇಷ್ಟಂದ್ರ ಸಾಕ ನಮ್ ಮನಸ್ಸ ಬದಲಾಗ್ಬಿಡ್ತದ. ಅಂದ್ರ ನನ್ಗ ದುಃಖ ಆಗಿದ್ರು ಕೂಡ ಅದನ್ನ ಬಾಜುಕ್ ಸರಿಸಿಟ್ಟು ನಾನು ಒಳ್ಳೇದ್ರ ಕಡೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ನೋಡು.
2: ಅಂದ್ರ ನಮ್ಮ ಮಾತಿನಲ್ಲಿ ಕೂಡ ಒಂದು ಚಲುವು ಇರಬೇಕು ಅಂತ ನೀ ಹೇಳ್ತಿ. ಅಂದ್ರ ಚಲುವು ಅಂದ್ರೆ ಇಲ್ಲೇ ಸೌಂದರ್ಯ ಅಂತ ಅರ್ಥ ಅಷ್ಟ ಅಲ್ಲ, ನಮ್ಮ ಮಾತು ಇನ್ನೊಬ್ಬರಿಗೆ ಮೊನಚಾಗಿರಬಾರದು, ಇನ್ನೊಬ್ಬರಿಗೆ ಸವಿಯನ್ನ ಕೊಡುವಂತದ್ದಿರಬೇಕು, ಕಠೋರವಾಗಿರಬಾರದು. ಅಂದಾಗ ಆ ಮಾತಿನ ಸೌಂದರ್ಯ, ಮಾತಿನ ಚಲುವು ಅದು ಕೂಡ ಇಮ್ಮಡಿಸ್ತದೆ.

0: ಮಾತಿನ ಸೌಂದರ್ಯ, ಮಾತಿನ ಚೆಲುವು ಅದು ಕೂಡ ಇಮ್ಮಡಿಸ್ತದೆ.
1: ಮಾತಿನೊಳಗ ಚೆಲುವು ಬರಲಿಕ್ಕೆ ಅದರೊಳಗ ಚೆಲುವಿನ ಭಾವನೆಯೂ ಬೇಕು, ಮತ್ತ ಚೆಲುವಿನ ಭಾಷೆಯೂ ಬೇಕು. ಭಾಷೆ ಭಾವ ಎರಡೂ ಸೇರಿದಾಗ ಚೆಲುವು ಇಮ್ಮಡಿಕೊಳ್ತದೆ.
0: ಹಂಗ ನೋಡು, ನೀವು ನಮ್ಮ ಕನ್ನಡ ಭಾಷೆ ಇದ್ರ ಬಗ್ಗೆ ಮಾತಾಡ್ತಾ ಕೂತಿ ಅಂತಂದ್ರೆ ನಿನಗೆ ವೇಳನ ಸಾಲೋದಿಲ್ಲ. ಎಷ್ಟು ಸುಂದರ ಭಾಷೆ, ಸುಲಲಿತ ಭಾಷೆ, ಭಾವಪೂರ್ಣವಾಗಿ ನೀನು ಇದನ್ನ ಅನುಭವಿಸಿ ಮಾತಾಡಬಹುದು.
1: ಹೌದೌದು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಅಂತ ಹಾಡಂಗಿಲ್ಲ ನಾವು.
0: ಹೌದೌದು. ಕವಿನುಡಿ

0: ಹಂಗಾಗಿನೇ ಈ ಹಾಡಿನಿಂದನೇ ನಮ್ಮ ರಾಜ್ಕುಮಾರ್ ಅವರು ಬಹಳಷ್ಟು ಹೆಸರನ್ನು ಪಡೆದ್ರು. ಇವತ್ತಿಗೂ ಕೂಡ ಈ ಹಾಡನ್ನು ನಾವು ಪದೇ ಪದೇ ಕೇಳಬೇಕು ಅಂತ ಅನಿಸ್ತದೆ. ಅಂದರೆ ನಮ್ಮ ಭಾಷೆಯ ಸೌಂದರ್ಯ, ಭಾಷೆಯ ಚೆಲುವು, ಇದರ ಬಗ್ಗೆ ಈ ಹಾಡಿನೊಳಗೆ ಒಂದು ವರ್ಣನೆ ಅದ ನೋಡು.
1: ನೋಡು ಮಂಜುಳ, ಈ ಚೆಲುವು ಒಲವು ಈ ಬಗ್ಗೆ ಮಾತಾಡ್ಕೋತ ಕೂತ್ರೆ ನಮ್ಮ ಮುಖ ಎಷ್ಟು ಪ್ರಸನ್ನ ಆಗಿರ್ತದಲ್ಲ.
0: ಖಂಡಿತವಾಗಿಯೂ ನೋಡು, ಹೊರಗ ನಾ ಈಗ ನಿಂಗೆ ಹೇಳಿದ್ನಲ್ಲ, ಮಳಿ ಬಂದು ಎಷ್ಟು ಚಂದ ನಮಗೆ ಪ್ರಕೃತಿ ತನ್ನ ಸೌಂದರ್ಯ ತೋರಿಸ್ಲಿಕ್ಕತ್ತದ. ಅಷ್ಟ ಒಂದು ಸೌಂದರ್ಯ ಇದು, ಬಾಹ್ಯ ಸೌಂದರ್ಯನೂ ಹೌದು, ಆಂತರಿಕ ಸೌಂದರ್ಯನೂ ಹೌದು. ನಮ್ಮಿಬ್ಬರ ನಡು ಅದು ಸದಾ ಕಾಲ ಹಿಂಗ ಇರ್ತದ. ಹಂಗ ಅನ್ಕೊಂಡು ನೀ ಥಂಡ್ಯಾಗ ಬಂದದ ನನಗ ಸುಮ್ಮನ ಸೌಂದರ್ಯ ಸೌಂದರ್ಯ ಅಂತ ಅಂದ್ ಬಿಡ್ಬೇಡ. ಈ ಸೌಂದರ್ಯದ ಜೊತೆಗೆ ಸವಿ ಸವಿಯಾದ ಸಿಹಿ ಸಿಹಿಯಾದ ಒಂದು ಕಪ್ ಕಾಫಿ ಕುಡಿಯೋಣಲ್ಲ.
1: ಅಲ್ಲ, ನನ್ನ ಕೈಯಾಗಿನ ಸವಿ ಸವಿಯಾದ ರುಚಿ ರುಚಿಯಾದ ಕಾಫಿಯನ್ನ ಕುಡಿಯಲಾರದೆ ನಿನ್ನನ್ನ ಹೆಂಗ ಕಳಿಸ್ತೀನಿ ಗೆಳತಿ?
2: ಭಾವಯಾನ, ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
3: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಹೊಸ ಹಾಡು ಕಾರ್ಯಕ್ರಮದಲ್ಲಿ ಕೇಳಿ ಅಮೃತಧಾರೆ ಚಿತ್ರದ ಗೀತೆಯನ್ನ ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ ಅವರ ಸ್ವರಗಳಲ್ಲಿ.

ಇದುವರೆಗೂ ಹೊಸ ಹಾಡು ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 2:59:51. ತರಂಗಾಂತರ 392.16 ಮೀಟರ್ ಅಥವಾ 765 ಕಿಲೋ ಹರ್ಟ್ಜ್ ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಮತ್ತು 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಲಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ 5:30:39. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ. ದೇವತಾ ಮನುಷ್ಯ ಚಿತ್ರದ ಗೀತೆಯನ್ನ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಶ್ರೋತೃಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ

0: ಬೆಳಗ್ಗೆ 9:15 ಕನ್ನಡ ಗೀತಾ ರಾಮಾಯಣ
1: ಇನ್ನು ಮುಂದೆ ಕೇಳೋಣ ಮೇಯರ್ ಮುತ್ತಣ್ಣ ಚಿತ್ರದ ಗೀತೆಯನ್ನ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜೇಂದ್ರ ನಾಗೇಂದ್ರ ಅವರ ಸಂಗೀತ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

ಇನ್ನು ಮುಂದೆ ಕೇಳೋಣ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ. ಧ್ವನಿ ನೀಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.

ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವ ನಾ ಮೆಚ್ಚಿದ ಮಡದಿ ಚಿತ್ರದ ಗೀತೆ ಇದು. ಕೂರ ಸೀತಾರಾಮ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ.

ಒಲವಿನಂದ ಈತ ವಿಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ತುಂಬಿ ಬಂದ ಒಲವಿನಂದ ಈತ ವಿಬಂಧ ಬಿಡಿಸಲಾರದಂಥ ಒಗಟು

ಟೀ ಟೈಮ್ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿಬರುತ್ತಿರುವ ಗೀತೆ ಪರಶುರಾಮ ಚಿತ್ರದ್ದು. ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸುಧೀರ್ ಬಾಲಚಂದ್ರ ಕಾಮತ್ ಎಂಬ 68 ವರ್ಷದ ವೃದ್ಧರು ಧಾರವಾಡದ ಸಾಧನಕೇರಿಯಿಂದ ದಿನಾಂಕ 5/12/2025 ಕಾಣೆಯಾಗಿರುತ್ತಾರೆ. ಎತ್ತರ 5'8", ಕಾಣೆಯಾದಾಗ ಬ್ಲೂ ಕಲರ್ ಸ್ವೆಟರ್ ಧರಿಸಿರುತ್ತಾರೆ. ಕನ್ನಡ, ಹಿಂದಿ, ಮರಾಠಿ, ಇಂಗ್ಲಿಷ್ ಭಾಷೆ ಮಾತನಾಡುತ್ತಾರೆ. ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆ ಅಥವಾ ಕಂಟ್ರೋಲ್ ರೂಮ್ಗೆ ತಿಳಿಸಲು ಕೋರಲಾಗಿದೆ. ಪೊಲೀಸ್ ಠಾಣೆಯ ಸಂಖ್ಯೆ 0836223353513, ಮೊಬೈಲ್ ಸಂಖ್ಯೆ 9480802034, ಹುಬ್ಬಳ್ಳಿ ಧಾರವಾಡ ಕಂಟ್ರೋಲ್ ರೂಮ್ 0836223352 ಅಥವಾ 0836223312 ಈ ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ.

ವಿನಯ್ ಮರಿತಮ್ಮಪ್ಪ ಹುಲ್ಲೂರೆಂಬ 22 ವರ್ಷದ ಯುವಕ ಧಾರವಾಡ ಜಿಲ್ಲೆ ಅಮ್ಮಿನಭಾವಿಯಿಂದ ದಿನಾಂಕ 6/5/2026 ಕಾಣಿವಿರ್ತಾರೆ. 5 ಫೋಟೋ 5 ಇಂಚು, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಕೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು.

0: ಇರುತ್ತವೆ. ಕನ್ನಡ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾರೆ. ಕಾಣಿಯಾದಾಗ ಧರಿಸಿದ ಉಡುಪು ಕಪ್ಪು ಪ್ಯಾಂಟ್, ತಿಳಿ ಗುಲಾಬಿ ಬಣ್ಣದ ಚಕ್ಸ್, ಉದ್ದ ತೋಳಿನ ಅಂಗಿ ಧರಿಸಿದ್ದು ಇರುತ್ತದೆ. ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಧಾರವಾಡದ ಗ್ರಾಮೀಣ PSI ನಂಬರ್ 9480043345 ಪೊಲೀಸ್ ಕಂಟ್ರೋಲ್ ರೂಮ್ 08362323201 ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೆ ಕಾಣಿಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಧಾರವಾಡ.
1: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
2: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
1: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
3: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
1: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
0: ಆಕಾಶವಾಣಿ ಧಾರವಾಡ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
4: This is Akashvani, the news read by Anuja Kumar. Prime Minister Narendra Modi today outlined a powerful roadmap for a future-ready and developed India driven by the mantra, Grow More, Achieve More. Addressing the Indian diaspora in Melbourne, Mr. Modi highlighted India's economic and technological progress.
5: 21st सदी का भारत आज विकसित होने के लक्ष्य पर काम कर रहा है. ये वो भारत है जो कहता है ग्रो मोर अचीव मोर. हम 140 करोड़ एस्पिरेशन से भरे राष्ट्र है. हम अधीर है, बेसब्र है. हम दुनिया की सबसे तेजी से बढ़ती इकोनॉमी है.
4: While crediting the Indian community for strengthening bilateral partnership, Mr. Modi asserted that ties between India and Australia have reached great heights. Mr. Modi highlighted the cultural roots, mini India hubs and emotional bonds across borders. Speaking on the occasion, Australian Prime Minister Anthony Albanese said the enthusiasm at the event reflected the strength of the Australia-India partnership and the growing warmth in bilateral relations. Later, briefing media in Melbourne, Foreign Secretary Vikram Misri said the relationship between India and Australia is a dynamic and fast-growing one. Earlier in the day, Prime Minister Modi and his Australian counterpart participated in the third Australia-India Annual Leaders Summit in Melbourne, during which they held delegation-level talks aimed at strengthening bilateral ties. To secure peace and stability across the Indo-Pacific, the two leaders signed a landmark joint declaration on defence and security cooperation, institutionalised an annual defence ministers' dialogue, and launched a unified maritime security collaboration roadmap. In a joint press statement after the talks, Prime Minister Modi said the two countries have signed a significant agreement in the field of nuclear energy that will enable the supply of uranium from Australia to India. He also announced the operationalization of the Australia-India partnership on cyber, critical technologies and supply chains and a dedicated critical minerals corridor. Union Home Minister Amit Shah is chairing a conference of superintendents of police, SPs, from border states and union territories in New Delhi. SPs from Jammu and Kashmir, Punjab, Uttarakhand, Rajasthan, Gujarat, Uttar Pradesh, Bihar, West Bengal and the northeastern state are

0: participating in the conference. The meeting assumes significance amid the center's intensified campaign against illegal immigration, which has been an organized attempt to alter the demographic composition of districts located along the international border in the eastern part of the country. The government has waived the basic customs duty on goods used in manufacturing of display assemblies, lithium ion cell and inductor coil module with an aim to promote domestic production of electronic devices like smartphones, laptops, wearables and smart TVs. The exemption is in line with the government's efforts to promote domestic electronics manufacturing under the PLI scheme. The Gujarat government today launched the Viksit Gujarat Data Centre Policy 2026-29 in Gandhinagar. The policy aims to establish Gujarat as India's leading data centre and artificial intelligence hub by targeting up to 8 gigawatts of data centre capacity. The southwest monsoon has covered the entire country today by further advancing into the remaining parts of Rajasthan, Haryana, Punjab and the North Arabian Sea. Incessant rain since last night in several areas of Delhi and adjoining areas has affected the normal life, causing waterlogging in various places and affecting traffic movement. In Uttarakhand, incessant rainfall and landslides have disrupted traffic on several national highways and rural link roads in the hill districts. In men's cricket, India will face England in the fourth T20 International of the five-match series at the County Ground in Bristol tonight at 10 p.m. Indian Standard Time. Indian team trailed the series 0-2. In Wimbledon tennis, American player Coco Gauff will face Karolina Muchová of Czech Republic in the first semi-final of women's singles this evening. Later in the second semi-final, Ukraine's Marta Kostyuk will take on Czech player Linda Noskova. In FIFA World Cup, France will face Morocco in the first quarterfinal at Boston at 1:30 a.m. Indian time tonight. And with that, we end this news bulletin.
1: Akashavani, Dharapada. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ದ್ಯಾಮಹುಣಸಿ ಗ್ರಾಮದ ರೈತರಾದ ಲಿಂಗನಗೌಡ ರಾಮನಗೌಡ ಗೌಡರವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಕುಮಾರ್ ಅಗಡಿ. ಆನಂತರ ಬೆಳಗಿ ತಾಲೂಕು ತೆಗ್ಗಿಯ ಯಲ್ಲವ್ವ ಹೊಸಮನಿ ಹಾಗೂ ಮೇಳದವರಿಂದ ಭಜನಾ ಪದಗಳನ್ನು ಕೇಳುತ್ತೀರಿ. ಏಳು 45 ಸುರೇಶ್ ವಾಡ್ಕರ್ ಅವರು ಹಾಡಿರುವ ಮರಾಠಿ ಹಾಡುಗಳು. 8 ಯುವವಾಣಿಯಲ್ಲಿ ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಲಿಂಗರಾಜ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ಪಾಟ್ಲೈಟಿನ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ನಾಟಕ ಭವತಿ ಭಿಕ್ಷಾನ್ ದೇಹಿ, ರಚನೆ ಆನಂದ, ರೇಡಿಯೋಗೆ ರೂಪಾಂತರ ಎಚ್ ಎಸ್ ಪಾರ್ವತಿ. 10 ಇದೇ ತಿಂಗಳ 5 ಪ್ರಸಾರವಾದ ರವಿ ಬಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರ ಕೊಳಲು ವಾದನದ ಧ್ವನಿ ಮುದ್ರಿತ ಕಾರ್ಯಕ್ರಮದ ಮರು ಪ್ರಸಾರ ಕೇಳುತ್ತೀರಿ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಬಿಕೆ ಹೊಂಗಲ್ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಹಾಗೂ ರಾತ್ರಿ 8:15 ಸ್ವರಾಂಜಲಿ, ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ, ಪ್ರಖ್ಯಾತ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ ಭಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ

6:50ಕ್ಕೆ ಕೆಎಲ್ಎಸ್ ವಿಡಿಐಟಿ ಪ್ರಾಯೋಜಿತ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾ ರಾಮನ್. 7:15ಕ್ಕೆ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ನಮಗೆ ಎಂಥ ಜನಸಂಖ್ಯೆ ಬೇಕು, ಈ ಕುರಿತು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ನಿರ್ದೇಶಕರಾದ ಡಾಕ್ಟರ್ ರತ್ನಮಾಲಾ ದೇಸಾಯಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. 7:45ಕ್ಕೆ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30ಕ್ಕೆ ಸರ್ಫರಾಜ್ ಖಾನ್ ಅವರ ಸಾರಂಗಿ ವಾದನ. 9:15ಕ್ಕೆ ಅರ್ಪಣ. 9:30ಕ್ಕೆ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30ಕ್ಕೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು.

ಹತ್ತು ಗಂಟೆ 45 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೊಸಕೋಟೆ ತಾಲೂಕಿನ ಮಲಪನಗುಡಿಯ ಗುಂಡಪ್ಪ ಮರಿಯಪ್ಪ ಚನ್ನದಾಸರ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳುತ್ತೀರಿ. ಆ ನಂತರ ರಾಮದುರ್ಗ ತಾಲೂಕು ಗೊಡಚಿಯ ಬಸವರಾಜ್ ಎನ್ ಐನಾಪುರ ಹಾಗೂ ಸಂಗಡಿಗರಿಂದ ರಿವಾಯತ್ ಪದ. ಆನಂತರ ಬೀಳ್ಗಿ ತಾಲೂಕು ಗೊಂಡನಪಲ್ಲಿಯ ಹನುಮಂತಪ್ಪ ಕಲಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸಂಪ್ರದಾನಿ ವಾದನ. 11 ಗಂಟೆಗೆ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 11:30 ಮಾರುತಿ ನಾವಲ್ಗಿ ಭಜಂತ್ರಿ ಅವರ ಶಹನಾಯಿ ವಾದನ.

0: ಇನ್ನು ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯೆಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ. ಈ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ RS ಕಾರ್ತಿಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:20 ಹಾಗೂ ಕೃಷಿ ರಂಗದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮ. ಮುಳಗುಂದದ ಫಕೀರಪ್ಪ ತಿಪ್ಪಣ್ಣ ಜೋಗಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. ಒಂದು 1:30 ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 2:40 ಹೊಸ ಕನ್ನಡ ಚಿತ್ರಗೀತೆಗಳು. ಇನ್ನು ನಾಳೆ ಸಂಜೆ 5:30 ಎಂದಿನಂತೆ ಟೀ ಟೈಮ್ ಚಿತ್ರಗೀತೆಗಳು. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಹಲೋ ಕೃಷಿ ರಂಗ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಲ್ ಅವರು. 7:45 ವಾಸ್ತುದೋಷ, ಈ ಕುರಿತು ಮಾತನಾಡುತ್ತಾರೆ ಯಶವಂತ್ ವಾಜಂತ್ರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಸ್ವರ ಸೌರಭ. 9:30 ಡಿನ್ನರ್ ಟೈಮ್, ಊಟದೊಂದಿಗೆ ಬದುಕಿನ ಮಾತು. ಭಾಗವಹಿಸುತ್ತಾರೆ ಕುಮಾರ್ ಅಗಡಿ, ಮಾಲಾ ಸಾಮ್ರಾಣಿ ಹಾಗೂ ರಾಕಿ ಹಾನ್ಗಲ್. 10:00 ಜನಪದ ವೈವಿಧ್ಯ ಕಾರ್ಯಕ್ರಮ. 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ ಕೇಳುತ್ತೀರಿ. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಧಾರವಾಡ.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ ಕೇಳ್ರಿ.
1: ಸಾವಧಾನ ಸಮಾಧಾನ.
5: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗೆ

0: ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರತ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
2: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
2: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
1: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.

ಆಕಾಶವಾಣಿ ಧಾರವಾಡ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ಆನಂತರ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: अद्य प्रावृष सम्पूर्णे देशे पूर्णतया व्याप्ता अस्ति। प्रावृष राजस्थान हरियाणा पंजाब प्रांतं समेत्य उत्तर अरब सागरस्य अवशिष्टेषु सर्वेषु भूभागेषु अग्रे प्रवर्धिता। आकाशवाण्याः वार्ताहरैः सह विशेष वार्तालापं कुर्वन् भारतीय ऋतु विज्ञान विभागस्य वरिष्ठ वैज्ञानिकः डॉक्टर नरेश कुमारः ब्रूते यत् विगतेषु कतिपयेषु दिनेषु दिल्ली एनसीआर उत्तर प्रदेश उत्तराखंड प्रांतेषु मध्यमतः तीव्रा वृष्टिः अश्रान्तं प्रचलति। दिल्ल्यां तस्य समीपस्थेषु च क्षेत्रेषु गतरात्रिकालात् जायमानया अविरत वृष्ट्या सामान्य जनजीवनं पूर्णतः प्रभावितं संजातम्। अद्य प्रातः दिल्लीवासिनः तीव्र मेघगर्जन विद्युत्पाताभ्यां सह जातायाः अत्यधिक वृष्ट्या प्रभाविताः। अनया विविध स्थानेषु जलावरोध स्थितिः संजाता, यया यातायात व्यवस्था अत्यन्तं बाधिता अभवत्। दिल्ली सर्वकारेण ज्ञापितं यत् जलौघं अपाकर्तुं दिल्ली जल बोर्ड लोक निर्माण विभागं समेत्य नगर निगमस्य दलानि कार्यं कुर्वन्ति इति। भारतीय पिकल बॉल संघेन आगामिनि पिकल बॉल विश्व चषके 26,000-2,000 प्रतियोगितायाः प्रोक्षेण्यां भारतस्य प्रतिनिधित्वं विधातुं पुरुष महिला वर्गयोः भारतीय दलस्य घोषणा कृता। एयं विश्वस्तरीया क्रीडा प्रतियोगिता अस्मिन्नेव वर्षे 30 अगस्त मासस्य सितम्बर मासस्य 6 दिनांकं यावत् वियतनाम देशस्य दानांग नगरे आयोजयिष्यते। अन्ताराष्ट्रिय पिकल बॉल क्षेत्रे विख्यातः हर्ष मेहता अस्मिन् प्रतिनिधित्वं विधास्यति। पुरुष क्रिकेट प्रतिस्पर्धायां भारत इंग्लैंडयोः मध्ये प्रचलन्त्याः पञ्च क्रीडात्मिकायाः 20-20 श्रृंखलायाः चतुर्थी अन्ताराष्ट्रिय प्रतिस्पर्धा अद्य रात्रौ 10 वादने ब्रिस्टल नगरस्य काउंटी ग्राउंड क्रीडांगणे क्रीडिष्यते इति वार्ताः।
1: आकाशवाणी इनु मुंदे जिल्ला वार्ता पत्र।
2: ಆಕಾಶವಾಣಿ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಬರೆದವರು ಡಿವಿ ಸಂಜಯ್, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ನಡೆಯುತ್ತಿದ್ದು, ಈ ಯೋಜನೆಯ ಕಾಲುವೆ ಹಾಗೂ ಜಲಾಶಯದ ಕಾಮಗಾರಿ ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಈ ತಿಂಗಳ 5ರಂದು ಭೇಟಿ ನೀಡಿದ್ದರು. ಆನಂತರ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ 12,000 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಕಾಮಗಾರಿ ಮುಂದುವರೆಸಿದೆ. ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದು ತಿಳಿಸಿದರು. ಇಂಧನ ಖಾತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಜುಲೈ 1ರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಯ ತಯಾರಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಪಹಣಿ ಹೊಂದಿರುವ ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜವನ್ನು ಬೇಡಿಕೆಗೆ ಅನುಗುಣವಾಗಿ ವಿತರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ ಅವರು, ಜಿಲ್ಲೆಯಲ್ಲಿ ಈಗಾಗಲೇ 54,881 ಮೆಟ್ರಿಕ್ ಟನ್ ರಸಗೊಬ್ಬರ ಮಾರಾಟವಾಗಿದ್ದು 51,486 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ಇನ್ನು 50,000 ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಕೊರತೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಜೂನ್ 30ರಿಂದ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಅವರು, ಜುಲೈ 29ರವರೆಗೆ ಎಸ್ಐಆರ್ ಕಾರ್ಯ ನಡೆಯಲಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಈಗಾಗಲೇ ಭೇಟಿ ನೀಡುತ್ತಿದ್ದು ಅರ್ಜಿಗಳನ್ನು ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಮತದಾರರ ಪಟ್ಟಿಯನ್ನು ಅತ್ಯಂತ ನಿಖರವಾಗಿ ಹಾಗೂ ದೋಷರಹಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಭಾರತ ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದು, ಜನರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾ ಮಂಜುನಾಥ್ ನೇಮಕಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ದಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ದಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ

0: ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಸೇರಿವೆ ಎಂದವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ವಿಜ್ಞಾನಿ ಆವೇಜ್ ಅಹಮದ್ ಅವರ ಬೆಂಗಳೂರಿನ ಪಿಕ್ಸೆಲ್ ಎಂಬ ಉಪಗ್ರಹ ಬಿಡಿಭಾಗಗಳ ತಯಾರಿಕಾ ಕಂಪನಿಯು ಅಮೆರಿಕದ ನಾಸಾ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ನಾಸಾದೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕಂಪನಿ ಮೇಲೆ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯಾಗಿದ್ದು, ಕಂಪನಿಯ ಮುಖ್ಯಸ್ಥ ಆವೇಜ್ ಅಹಮದ್ ಅವರ ಸಾಧನೆಯನ್ನು ಪರಿಷತ್ ಸದಸ್ಯ ಸಿಟಿ ರವಿ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಡಾನೆ ಕಾಡುಕೋಣಗಳ ಹಾವಳಿ ಮುಂದುವರೆದಿದೆ. ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ಕೆಲವೆಡೆ ಅರಣ್ಯ ಭಾಗ ತೋಟಗಳಲ್ಲಿ ಕಾಡಾನೆ ಹಾಗೂ ಕಾಡುಕೋಣಗಳು ಸಂಚರಿಸುತ್ತಿವೆ. ಕಳಸ ತಾಲೂಕಿನ ಬಿಳಗುಳಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡುಕೋಣದಾಳಿಗೆ ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ತೋಟಗಳಲ್ಲಿ ಕಾರ್ಮಿಕರು, ಗ್ರಾಮಸ್ಥರು ವನ್ಯಜೀವಿಗಳ ಬಗ್ಗೆ ಎಚ್ಚರವಾಗಿರುವಂತೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸಾಧಾರಣದಿಂದ ಹೆಚ್ಚಿನ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ತರೀಕೆರೆ ಭಾಗದಲ್ಲಿ ಕಳೆದ 4 ದಿನದಿಂದ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ 2 ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ 5ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯ ತುಂಗಭದ್ರಾ ಹಾಗೂ ಹೇಮಾವತಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಜಿಲ್ಲಾಡಳಿತವು ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಜಿಲ್ಲಾಧಿಕಾರಿ ಕಚೇರಿ ಸಂಖ್ಯೆ 08-262-23-8950 ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಖ್ಯೆ 94-808-50-500. ಮಳೆ ಹಾನಿ ತುರ್ತು ಸಂದರ್ಭದಲ್ಲಿ ಜಿಲ್ಲೆಯ ಜನರು ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿವಿ ಸಂಜಯ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಸ್ವರಾಂಜಲಿ, ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು. ಅದು ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
4: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
3: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು

0: ಎರಡು ಎರಡು ಮೂರು ಏಳು ಸೊನ್ನೆ ನಾಲ್ಕು ಎಂಟು ಎಂಟು, ಎರಡು ಎರಡು ಮೂರು ಏಳು ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು, ಎಸ್ಟೇಟ್ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
1: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರು ಮತದಾನ

0: ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು. ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು. ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು, ಅದರಲ್ಲಿ ಯಾವುದೇ ರಾಜಿಯಿಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ. ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದುಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 1,84,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು

ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ ಅರ್ಜಿ ನಮೂನೆ ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ದಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 ಸೆಂಟಿಮೀಟರ್, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ, ತಾಳಗುಪ್ಪದಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ದಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
1: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
0: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
1: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
0: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
1: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೀ

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: Mysore Sandal. ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
3: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಕೇಳೋಣಂತ
4: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸಿ ಗ್ರಾಮದ ರೈತರಾದ ಲಿಂಗನಗೌಡ ರಾಮನಗೌಡ ಗೌಡರ್ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
5: ನಮಸ್ಕಾರ ರೈತ ಬಾಂಧವರೇ. ರೈತ ಬಾಂಧವರೇ, ಕೃಷಿ ಕೇವಲ ಒಂದು ಉದ್ಯೋಗವಲ್ಲ, ಇದು ಬದಲಿಗೆ ಇದೊಂದು ಜೀವನ ವಿಧಾನ. ಇದು ಮಾನವನ ನಾಗರಿಕತೆಯ ಬೆನ್ನೆಲುಬಾಗಿದ್ದು ಆಹಾರ ಭದ್ರತೆಗೆ, ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ಆರ್ಥಿಕತೆಗೆ ಅನುಗುಣವಾಗಿ ಕರ್ನಾಟಕದಾದ್ಯಂತ ಅನೇಕ ರಾಜ್ಯಗಳಲ್ಲೂ ಲಕ್ಷಾಂತರ ಕುಟುಂಬಗಳು ಜೀವನೋಪಾಯಕ್ಕಾಗಿ ನಮ್ಮ ಕೃಷಿ ಮೂಲ ಉದ್ಯೋಗವಾಗಿದೆ. ಕರ್ನಾಟಕದಲ್ಲಿ ಕೃಷಿ ಹವಾಮಾನದ ಏರಿಳಿತಗಳು ಮತ್ತು ಮಳೆಯ ಆಧಾರದ ಮೇಲೆ ಸಾಗ್ತದೆ. ರೈತರು ಮಣ್ಣಿನ ಪೋಷಣೆ, ಬಿತ್ತನೆ, ಬೆಳೆ ಸಂರಕ್ಷಣೆ ಮತ್ತು ಕೊಯ್ಲು ಹೀಗೆ ನಿರಂತರವಾಗಿ ಶ್ರಮಿಸ್ತಾನೆ ಇರ್ತಾರೆ. ಕೆಲವೊಮ್ಮೆ ಈ ಸಾಂಪ್ರದಾಯಿಕ ಬೇಸಾಯದ ಜೊತೆಗೆ ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹೆಚ್ಚು ಜನಪ್ರಿಯತೆಯನ್ನು ಇವತ್ತು ನಮ್ಮ ಕೃಷಿ ಎಲ್ಲರ ಮನೆ ಮಾತಾಗಿ ನಮ್ಮ ದೇಶದ ಬೆನ್ನೆಲುಬಾಗಿ ಕಾರ್ಯವನ್ನು ಮಾಡ್ತಾ ಇದೆ. ರೈತ ಬಾಂಧವರೇ, ಇವತ್ತು ಕೃಷಿಯ ಬದುಕಿನ ಕುರಿತು ನಮ್ಮ ಗದಗು ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸಿ ಗ್ರಾಮದ ಲಿಂಗನಗೌಡ ರಾಮನಗೌಡ ಗೌಡರು ನಮ್ಮ ಜೊತೆಗಿದ್ದಾರೆ. ಇವರ ಕೃಷಿ ಬದುಕಿನ ಕುರಿತು ನಾವು ಇವತ್ತು ಮಾತನಾಡಿಸೋಣ ಅಂತ. ಲಿಂಗನಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ ಸರ್.
5: ಲಿಂಗನಗೌಡ ಅವರೇ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
6: ನಮಸ್ಕಾರ ಸರ್. ನಾನು ಲಿಂಗನಗೌಡ ರಾಮನಗೌಡ ಗೌಡರು ಅಂತೇಳಿ, ದ್ಯಾಮಹುಣಸಿ ಗ್ರಾಮ ನಮ್ಮದು, ಗಜೇಂದ್ರಗಡ ತಾಲೂಕು ಗದಗ ಜಿಲ್ಲಾದವರು. ನಮ್ಮ ಒಂದು ಕುಟುಂಬ ಇದು ಕೃಷಿ ಒಂದು ಚಟುವಟಿಕೆ ಒಳಗೆ ತೊಡ್ಕೊಂಡಿತ್ತು ಮೊದಲು. ಅದಾದಮೇಲೆ ನಮ್ಮಪ್ಪ ಸ್ವಲ್ಪ ಎಸ್ ಎಲ್ ಸಿ ಪಾಸ್ ಆಗಿದ್ದರಿಂದ ಅವಾಗ ಎಸ್ ಎಲ್ ಸಿ ಪಾಸ್ ಆದ್ರೇ ಸ್ವಲ್ಪ ಯಾವುದೋ ಒಂದು ಜಾಬ್ ಸಿಕ್ತಿತ್ತು. ಅದೇ ಪ್ರಕಾರ ನಮ್ಮಪ್ಪಗೆ ಜಾಬ್ ಸಿಕ್ತು ಗದಗೊಳಗೆ. ಅಲ್ಲಿಂದ ನಾವು ಮತ್ತೆ ಹೇಳಿ ನಮ್ಮಪ್ಪನ ಜಾಬ್ ರಿಟೈರ್ಡ್ ಆದಮೇಲೆ ಮತ್ತೆ ನಾವು ನಮ್ಮ ಕೃಷಿ ಇಲಾಖೆಂದು ಒಂದು 14 ಎಕರೆ ಜಮೀನು ಇತ್ತು. ಅದನ್ನು ಬೇರೆಯವ್ರಿಗೆ ಕೊಟ್ಟು ಅಲ್ಲಿ ನಾವು ಸಿಟಿ ಒಳಗೆ ಇದ್ದಿದ್ದರಿಂದ ನಮ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ನಾನು ಅವಾಗ ಕಲಿತೆ, ಬಿ ಎಸ್ ಸಿ ಮುಗೀತು, ಬಿ ಎಡ್ ಮುಗೀತು, ಎಮ್ ಎಸ್ ಸಿ ಮಾಡಿದೆ, ಆಮೇಲೆ ಕಂಪ್ಯೂಟರ್ ಪಿ ಜಿ ಡಿ ಸಿ ಮಾಡಿದೆ. ಅದ್ರ ಜೊತೆಗೆ ಏನೋ ಒಂದು ಸ್ವಲ್ಪ ಟ್ಯೂಷನ್ ಗೀಷನ್ ಹೇಳ್ಕೊಂಡು ಏನೋ ಒಂದು ಮಾಡಿಕೊಂಡು ಇದ್ದೆ. ಅದಾದಮೇಲೆ ಬೆಂಗಳೂರಿಗೆ ಹೋದೆ. ಅಲ್ಲಿ ಒಂದು ಸ್ವಲ್ಪ ನಾನು ಕಲ್ತಿದ್ದೇ ಬೇರೆ, ಮಾಡಿದ್ದೇ ಬೇರೆ ಆಯಿತು. ಅಲ್ಲಿ ನಾನು ಮಾಡ್ತಿದ್ದು ಸೀನಿಯರ್ ಅಕೌಂಟೆಂಟ್ ಕೆಲಸ ಮಾಡ್ತಿದ್ದೆ, ಟ್ರೇಡಿಂಗ್ ಮಾಡ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ಆರೋಗ್ಯ ಸರಿಯಾಗಲಿ ಕಾರಣ ಮತ್ತೆ ಏನು ಮಾಡಿದೆ, ನಾನು ಹಳ್ಳಿಗೆ ಬಂದೆ. ಆರೋಗ್ಯ ಸರಿ ಇಲ್ಲ ಅಂದ್ಬಿಟ್ಟು ಹಳ್ಳಿಗೆ ಬಂದು ಇಲ್ಲಿ ಏನು ಮಾಡಲಪ್ಪ, ನನಗೇನು ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅಂದ್ಕೊಂಡಾಗ ನನಗೆ ಹಾಗೆ ಹೋಗೋದು ಬರೋದು ಸ್ವಲ್ಪ ಟಚ್ ಇತ್ತು. ಅದಮೇಲೆ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನನಗೆ ಕೃಷಿ ಇಲಾಖೆಯಿಂದ ಪಶುಸಂಗೋಪನೆ ಇಲಾಖೆದವರು, ಆಮೇಲೆ ನೀರಾವರಿ ಇಲಾಖೆದವರು, ತೋಟಗಾರಿಕೆ ಇಲಾಖೆದವ್ರ ಬಗ್ಗೆ ತಿಳ್ಕೊಂಡೆ. ಅದನ್ನೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳಿಕೊಂಡು ಮಾಡಿಕೊಂಡು, ಅಲ್ಲಿ ಯಾವ ಕೃಷಿ ಪದ್ಧತಿ ಯೂಸ್ ಮಾಡ್ತಾ ಇದ್ದಾರೆ, ಒಣ ಬೇಸಾಯ ನಮ್ದು ಯಾವ ಥರ ಮಾಡಬೇಕು, ನೀರಾವರಿ ಯಾವ ಥರ ಮಾಡಬೇಕು, ಅದನ್ನೆಲ್ಲ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ನನಗೆ ಸ್ವಲ್ಪ ಕಲ್ತಿದ್ನಲ್ಲ, ಆ ಕಡೆ ಈ ಕಡೆ ಎಲ್ಲ ಓಡಾಡಿ ನೋಡಿದೆ. ಇದರಲ್ಲಿ ಸಾಕಷ್ಟು ನಮಗೆ, ನಾವು ಎಷ್ಟು ಬೆಂಗಳೂರಲ್ಲಿ ದುಡಿತೀವಿ ಅದಕ್ಕಿಂತ ಜಾಸ್ತಿ ಇಲ್ಲಿ ಶ್ರಮ ಪಟ್ಟರೆ ನಮಗೆ ಇಲ್ಲೇ ಬರುತ್ತಲ್ಲ ಅಂತ ಉದ್ದೇಶದಿಂದ ನಾನು ಅದನ್ನು ನಮ್ದು 14 ಎಕರೆ ಜಮೀನಲ್ಲಿ ಬೋರ್ವೆಲ್ ಹಾಕ್ಸಿದ್ವಿ. ಒಂದು 2-2.5 ಇಂಚು ನೀರು ಬಂತು. ಏನು ನಮ್ಮ ಪುಣ್ಯವು ಅದು, ಭೂಮಿ ತಾಯಿ ನಮ್ಗೆ ಕೊಡ್ತು. ಅದನ್ನು ಅದರ ಸಹಾಯದಿಂದ ನಾವು ಏನು ಮಾಡಿದೆ, ಅಲ್ಲಿ ಯಾವ ನೀರು ಮಟ್ಟ ಹೇಗಿದೆ ಅದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನೀರಾವರಿ ಇಲಾಖೆದವರು ನಮಗೆ ಸಹಾಯ ಮಾಡಿದ್ರು. ಕೃಷಿ ಇಲಾಖೆದವರು ನಿಮ್ಮ ಮಣ್ಣಿನ ಫಲವತ್ತತೆ ಹೆಂಗಿದೆ ಅಂತಂದು ಒಂದು 5-6 ಸ್ಯಾಂಪಲ್ ತೊಗೊಂಡ್ರು. ಅವರು ತೊಗೊಂಡು ಅದನ್ನು ಪರೀಕ್ಷೆ ಮಾಡಿದರು. ಒಂದು ಕಡೆ ಎರೆಮಣ್ಣು, ಒಂದು ಕಡೆ ಗಟ್ಟಿ ಮಣ್ಣು ಥರ ಬಂತದು, ತೆಳುವದ ಥರ ಬಂದ್ಬಂತು, ಒಂದು ಕಡೆ ಮರಳಿನ ಮಣ್ಣು ಬಂತು. ಆಯಾ ಇದ್ರ ಪ್ರಕಾರ ನೀವು ಈ ಬೆಳೆ ಬೆಳಿಬೇಕು ಅಂತ ಅವ್ರು ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರು. ಮೊದಲು ನಾವು ಸಾವಯವ ಗೊಬ್ಬರ ಹಾಕಿ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು ಅವಾಗಿನ ಕಾಲದೊಳಗೆ. ಈಗ ರಾಸಾಯನಿಕ ಗೊಬ್ಬರಗಳ ಯೂಸ್ ಮಾಡಿ ಮಾಡ್ತಾ ಇದ್ವಿ ನಾವು ಮೊದಲು. ಮೀನ್ಸ್

0: ಈಗ 14 ವರ್ಷ ನಾವೇನು ಕೊಟ್ಟಿದ್ವಿ, 14 ವರ್ಷದೊಳಗೆ ನಾವು ಏನು ಮಾಡ್ಕೊಂಡಿದ್ವಲ್ಲ ಸರ್, ಅದು 14 ವರ್ಷದೊಳಗೆ ನಾವು ಏನು ರಾಸಾಯನಿಕ ಗೊಬ್ಬರ ಹಾಕಿ ಅವ್ರು ಬೆಳೀತಿದ್ರು. ಸಾವಯವ ಗೊಬ್ಬರದ ಹಾಕೋದ್ರಿಂದ ಇಳುವರಿ ಕಮ್ಮಿ ಅಂತೇಳಿ ಅದನ್ನು ಹಾಕೋದು ಕೈ ಬಿಟ್ಟರು. ಏನು ರಾಸಾಯನಿಕ ಇದನ್ನು ಯೂಸ್ ಮಾಡಿ ಅವರು ಬೆಳೆಯೋಕೆ ಸ್ಟಾರ್ಟ್ ಮಾಡಿದ ಅದು ಫಲವತ್ತತೆ ಜಾಸ್ತಿ ಕೊಡದಂತ ರಾಸಾಯನಿಕನ ಯೂಸ್ ಮಾಡೋಕತ್ಬಿಟ್ರು ಸರ್ ಅವರು. ಅದನ್ನು ಒಂದು ನಾನು ನೋಡಿದೆ, ನಾನು ಫಸ್ಟ್ ಬಂದಾಗ ನಾನು ಈ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ತಿದ್ದೆ. ಯೂರಿಯಾ, ಡಿ ಎ ಪಿ ಯಾವ ಟೈಮಿಗೆ ಹಾಕಬೇಕು ಯಾವ ಟೈಮಿಗೆ ಇಲ್ಲ ಎಲ್ಲರೂ ಹಾಕ್ತಾರಂತ ನಾನು ಹಾಕ್ಬಿಡ್ತಿದ್ದೆ. ಅದನ್ನು ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಾನು ಯಾವ ಡಿಪಾರ್ಟ್ಮೆಂಟಿಗೆ ಹೋಗಿ ಭೇಟಿ ಆಗ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಗ್ರಾಮ ಪಂಚಾಯತ್ ಒಳಗೆ ಒಂದು ಸಭೆ ನಡೀತು. ಆ ಸಭೆ ಮುಖಾಂತರ ನಾನು ಭೇಟಿ ಕೊಟ್ಟೆ ಅವ್ರನ್ನೆಲ್ಲ. ಇಲ್ಲಿ ಕೃಷಿ ವಿದ್ಯಾಲಯದೊಳಗೆ ಏನು ಕೃಷಿ ಮೇಳ ನಡೀತೈತೆ ಅಲ್ಲಿ ಭೇಟಿ ಕೊಟ್ಟೆ. ಅವರು ಹಿಂಗೆ ಅಂತ ಹೇಳಿದರು. ಅದಾದಮೇಲೆ ನಾನು ಅದ್ರ ಪ್ರಕಾರ ಮಾಡ್ಕೊಂಡು ಬಂದು ಇನ್ನೂವರೆಗಾದ್ರೂ
1: ನಮ್ಮ ಲಿಂಗನಗೌಡರೇ, ತಮ್ಮ ಒಟ್ಟು 14 ಎಕರೆ ಹೊಲ ಇದೆ ಅಂತಂದು ಹೇಳಿದ್ರಿ. 14 ಎಕರೆ ಹೊಲದಲ್ಲಿ ತಾವು ಏನೇನು ಮುಂಗಾರು ಬೆಳೆಗಳನ್ನು ಬೆಳೆದಿದ್ರಿ? ತಾವು ಈಗ ಮುಂಗಾರು ಬೆಳೆ ಬೆಳೆಯೋದಕ್ಕಿಂತ ಪೂರ್ವದಲ್ಲಿ ತಮ್ಮ ಹೊಲದ ಸಿದ್ಧತೆಯನ್ನು ತಾವು ಹೇಗೆ ಮಾಡಿಕೊಂಡ್ರಿ?
0: ಮುಂಗಾರು ಬೆಳೆ ಬರೋಕ್ಕಿಂತ ಮುಂಚೆ ಹಿಂಗಾರು ಬೆಳೆ ನಮಗೆ ಫೆಬ್ರವರಿ ಮಾರ್ಚ್ ಒಳಗೆ ಎಲ್ಲ ಕುಲ್ಲಾಗಿಬಿಡ್ತದೆ ಸರ್. ಹೊಲ ಇದು ಹಿಂಗಾರು ಬೆಳೆ ಮುಗಿದ್ಮೇಲೆ ಅದನ್ನು ಕಟಾವು ಮಾಡ್ಕೊಂಡ್ಮೇಲೆ ಮೊದಲು ನೇಗಿಲ ಓಡಿಸಿ ಮೊದಲು ಸೊಪ್ಪು ಎಲ್ಲ ಕಸ ಗಿಸಿ ತೆಗಿಸ್ತೀವಿ ಸರ್. ಅದನ್ನು ಕಳೆ ಏನೇನು ಉಳಿದಿರ್ತೈತಲ್ಲ ಅದನ್ನು ಕಟಾವು ಮಾಡಿಕೊಂಡು ಮೇವು ಅಂತ ಮಾಡಿಕೊಂಡು ಅದನ್ನ ಒಂದು ಕಡೆ ಹಾಕಿ ನಮ್ಮ ಪಶುಗಳಿಗೆ ಅದನ್ನು ಉಪಯೋಗ ಮಾಡಿಕೊಂಡು ಜೋಳ ಹಾಕಿರ್ತೀವಿ ಹಿಂಗಾರಿಗೆ, ಆಮೇಲೆ ಈ ಕಡಲೆ ಹಾಕಿರ್ತೀವಿ, ಆಮೇಲೆ ಶೇಂಗಾ ಒಂದು ಸ್ವಲ್ಪ ಎಲ್ಲೆಲ್ಲೋ ಹಾಕಿರ್ತೀವಿ. ಯಾವ್ಯಾವ ಬೆಳೆ ಮಿಶ್ರ ಬೆಳೆ ನಮಗೆ ಉಳಿಸಬೇಕಾಗಿರ್ತೈತೆ ಅದನ್ನು ಉಳಿಸ್ಕೋತೀವಿ. ತೊಗರಿ ಹಾಕಿದ್ದು ಅದನ್ನು ಉಳಿಸ್ಕೋತೀವಿ. ಉಳಿಸ್ಕೊಂಡು ಅದನ್ನೊಂದು ಬಣಿವೆ ಅಂತ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಸರ್. ಅದಾದಮೇಲೆ ಹೊಲಕ್ಕೆ ನಾವು ಏನು ಮಾಡ್ತೀವಿ, ಈಗ ಮೊದಲೆಲ್ಲ ಎತ್ತಿಲ್ಲ ಕೆಲಸ ಆಗ್ತಿತ್ತು, ಈಗ ಟ್ಯಾಕ್ಟರ್ ಇತ್ತು ಸರ್ ನಮ್ಮದು ಸ್ವಂತಕ್ಕೆ, ಅದರಿಂದ ನೇಗಿಲ ಓಡಿಸ್ತೀವಿ. ಸ್ವಲ್ಪ ಜೋಡ್ ನೇಗಿಲ ಇದ್ರೆ ಕಸ ಜಾಸ್ತಿ ಇದ್ರೆ ಈಗ ಆದಮೇಲೆ ಅದನ್ನು ಕರ್ಕಿ ಬೇರು ಅಂತೀವಿ, ಆ ಕರ್ಕಿ ಬೇರು ಜಲ್ಲೆಲ್ಲಿ ಜಾಸ್ತಿ ಇತ್ತು ಅಂದ್ರೆ ಒಂಟು ನೇಗಿಲ ಓಡಿಸ್ತೀವಿ. ಅದಿಲ್ಲ ಅಂತಂದ್ರೆ ನಾರ್ಮಲ್ 2 ಜೋಡ್ ನೇಗಿಲ ಓಡಿಸಿ ಆಮೇಲೆ ಅದನ್ನ ಎಲ್ಲ 1-2 ತಿಂಗಳು ಬಿಟ್ಟು ಒಂದು ಮಳೆ ಆದಮೇಲೆ ಅದನ್ನ ಹರಗಿ ಸಾಫ್ ಮಾಡ್ತೀವಿ ಸರ್. ಅದನ್ನ ಸಮತಟ್ಟಾಗಿ ಮಾಡ್ಕೊತೀವಿ. ಮುಂದೆ ಏನಾರು ಅಕಸ್ಮಾತ್ ಮಳೆ ಆದ್ರೆ, ಒಂದು ಮಳೆ ಆತಂದ್ರೆ ಮುಂಗಾರಿಗೆ, ಅದು ಮುಂಗಾರು ಮಳೆ ಬಂದು ಒಂದು 4-5 ದಿವಸಕ್ಕೆ ಅದು ಕಳೆ ಬರ್ತದೆ ಸರ್. ಫಸ್ಟಿಗೆ ಮತ್ತೆ ಇನ್ನು ಕಳೆ ಬಂದಿರ್ತಲ್ಲ ಸರ್, ಅದನ್ನು ಮೊದಲು ನಾವು ಹರಗ್ತೀವಿ ಸರ್. ಮತ್ತೊಮ್ಮೆ ಮುಂಬರ್ತಿ ಅಂತ ನಮ್ಮ ಭಾಷೆ ಒಳಗೆ ಹೇಳ್ತೀವಿ ನಾವು, ಮುಂಬರ್ತಿ ಮಾಡ್ಕೊತೀವಿ ಸರ್. ಅಂದರೆ ಇನ್ನೊಂದು ಮಳೆ ಆದ ತಕ್ಷಣ ನಾವು ಬಿತ್ತಾಕ ಬಂದಿರಬೇಕು, ಹಂಗೆ ಮಾಡ್ಕೊತೀವಿ ಸರ್. ಒಂದು ಮಳೆ ಆಗಿಂದ ಒಂದು ವಾರಗಟ್ಟಲೆ ನಮ್ಗೆ ಏನಾರು ಟೈಮ್ ಕೊಟ್ಟರು ಅಂದ್ರೆ ಅದನ್ನು ನಾವು ಕಳೆ ತೆಗೆದು ರೆಡಿ ಮಾಡಿ ಇಟ್ಕೊತೀವಿ ಸರ್. ಈ ರೋಣಿ ಮಳೆ ಕೃತಕ ಮಳೆ ಏನಂತ ನಮ್ಗೆ ಜಾಸ್ತಿ ಮಳೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆ ಟೈಮ್ಗೊಳಗೆ ಅದನ್ನು ಕ್ಯಾಲೆಂಡರ್ ಪ್ರಕಾರ ನೋಡಿಕೊಂಡು ನಾವು ಅದನ್ನ ಬಿತ್ತನೆ ಮಾಡ್ಕೊತೀವಿ. ಈ ಹಳೆ ಪದ್ಧತಿ ಪ್ರಕಾರ ಹೇಗಿತ್ತು ನಮ್ಗೆ ಮಳೆ ಆಧಾರಿತ ಇದು ಇದರಿಂದ ಬರ ಇದಿರೋದ್ರಿಂದ ಆ ಪ್ರಕಾರ ಮಾಡ್ಕೊತ ಬರ್ತಿದ್ವಿ ಸರ್. ನಾವು ಇಷ್ಟು ದಿನ ಆದ್ರೂ ಹಂಗೆ ಮಾಡಿದ್ವಿ ಸರ್, ಈಗೂ ಹಂಗೆ ಮಾಡ್ತಿದ್ವಿ. ಆದರೆ ನಾವು ಯಾವ ಬೆಳೆ ಬೆಳೆದ್ರೆ ಯಾವ ಟೈಮಿಗೆ ಬೆಳೆದ್ರೆ ಯಾವ ಟೈಮಿಗೆ ಆದಾಗ ನಾವು ಸರಿಯಾದ ಪೋಷಣೆ ಪಾಲನೆ ಮಾಡಿದ್ರೆ ಅದ್ರ ಬಗ್ಗೆ ನನಗೂ ನಾಲೆಜ್ ಗೊತ್ತಿರಲಿಲ್ಲ. ಏನಾಯ್ತು ಈಗ ನಿಮ್ಮ ಹತ್ರ ಕೇಳಿ ಈಗ ಎಲ್ಲರೂ ಬಿತ್ತಾಕತ್ತಾರ ನಾವು ಬಿತ್ತಬಿಡೋಣಪ್ಪ, ಎಲ್ಲರೂ ಮಾಡಾಕತ್ತಾರ ನಾವು ಮಾಡಿಬಿಡೋಣ, ಎಲ್ಲರೂ ನೇಗಿಲ ಹೊಡೆಯಾಕತ್ತಾರ ನೇಗಿಲ ಹೊಡೋದು, ಹಿಂಗಾಗ್ತಿತ್ತು. ಆದರೆ ಯಾವ ಟೈಮಿಗೆ ಏನು ಮಾಡಬೇಕು, ಯಾವ ಟೈಮಿಗೆ ಏನು ಪೋಷಣೆ ಮಾಡಬೇಕು, ಮಣ್ಣಿನ ಪರೀಕ್ಷೆ ಯಾವಾಗ ಮಾಡಿಸ್ಬೇಕು, ಅದನ್ನೆಲ್ಲ ತಿಳ್ಕೊಂಡು ನಾನು ಅದನ್ನು ಸ್ವಲ್ಪ ನಾವು ಸ್ವಲ್ಪ ಕಲ್ತಿದ್ವಲ್ಲ, ಅದೋ ಸ್ವಲ್ಪ ಇದ್ರಾಗ ಇರಲಿಪ್ಪ ಅಂತೇಳಿ ಅದನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ಸೋಷಿಯಲ್ ಮೀಡಿಯಾದಲ್ಲ ಆಗಲಿ
1: ಈಗ ಮಣ್ಣು ಪರೀಕ್ಷೆನೂ ಮಾಡಿಸಿರಿ.
0: ಮಣ್ಣು ಪರೀಕ್ಷೆನ ಮಾಡಿ
1: ಈಗ ತಾವು 14 ಎಕರೆ ತಮ್ಮದು ಜಮೀನಿದೆ, ಇದರಲ್ಲಿ ತಾವು ಮುಂಗಾರು ಬೆಳೆಯನ್ನು ಬಿತ್ತಿದ್ರಿ, ಯಾವ್ಯಾವ ಬೆಳೆಗಳನ್ನು ಬಿತ್ತಿದ್ದೀರಿ ಈಗ?
0: ಈ ಮುಂಗಾರು ಮೇಳೆ ನಾವು ಮಿಶ್ರ ಬೇಸಾಯ ಮಾಡ್ತೀವಿ ಸರ್. ಆ್ಯಕ್ಚುಲಿ ಮೊದಲೆಲ್ಲ ನಾವು ಯಾರು ಏನು ಬಿತ್ತು ಗೊಂಜಾಳ ಹೆಸರು ಈ ಥರ ಯಾವ ಬರ್ಬೇಕು ಅವನ್ನೆಲ್ಲ ಬಿತ್ತಿ ಅದ್ರದ್ದು ಏನು ಪೀಕ್ ಬರ್ತಿತ್ತು ಅದ್ರ ಮ್ಯಾಗ ಮಾಡ್ಕೊಂಡು ಹೋಗಿದ್ವಿ. ಇಂದ ಈಗ ಏನಂದ್ರೆ ಅದ್ರ ಜೊತೆಗೆ ನಾವು ಮಿಶ್ರ ಬೇಸಾಯ ಅಂತೇಳಿ ಶೇಂಗಾ ಹಾಕ್ತೀವಿ ಸರ್, ತೊಗರಿ ಹಾಕ್ತೀವಿ ಸರ್. ಈಗ ಜುಲೈ ಒಳಗೆ ನಾವು ಈರುಳ್ಳಿ ಬಿತ್ತೀವಿ, ಮೆಣಸಿನಕಾಯಿ ಹಾಕ್ತೀವಿ. ಇವನ್ನೆಲ್ಲ ಮಾಡಿಕೊಂಡು ನಮ್ಮದೊಂದು ಬೋರ್ವೆಲ್ ಐತಲ್ಲ, ಆ ಬೋರ್ವೆಲ್ ಸಹಾಯದಿಂದ ಸ್ವಲ್ಪ ಜಾಸ್ತಿ ನೀರಾವರಿ ಕಡೆ ಗಮನ ಇರೋದ್ರಿಂದ ಈ ಕಡೆ ತೋಟಗಾರಿಕೆ ಸಹಾಯದಿಂದ ಆ ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಯಾವ ತೋಟಗಾರಿಕೆ ಇಲಾಖೆಯಿಂದ ನಮಗೆ ತೆಂಗಿನ ಗಿಡ, ಲಿಂಬೆ ಗಿಡ ಅವನ್ನೆಲ್ಲ ಹಚ್ಕೊಂಡ್ರೆ ಸರಿಯಾಗಿ ಫಲವತ್ತತೆಯಿಂದ ಬೆಳೀತೈತೆ ಅಂತ ಅದನ್ನು ಅವಾಗ ಅವಾಗ ಹಚ್ಕೊಂಡು ಹೋಗ್ತೀವಿ ಸರ್.
1: ಈಗ ತೋಟಗಾರಿಕೆನೂ ಮಾಡಿರಿ?
0: ಮಾಡಿವಿ ಸರ್.
1: ಮುಂಗಾರು ಮಳೆ ತಮ್ಮಲ್ಲಿ ಯಾವ ರೀತಿ ಆಗಿದೆ ಈ ಸಲ?
0: ಈ ಸಲ ಬರಗಾಲ ಅಂತ ಘೋಷಣೆ ಮಾಡ್ಕೊಂಡು ಅಂತೇಳಿ ನಾವು ರೈತ ಸಂಘದವ್ರ
1: ಅಲ್ಲ, ಮಳೆ ಆಗಿತ್ತು?
0: ಆಗಿಲ್ಲ ಸರ್, ಬರ ಆಯ್ತು ಸರ್.
1: ಒಟ್ಟಾಗಿಲ್ಲ ಮಳೆ,
0: ಸರಿಯಾಗಿ ಆಗಿಲ್ಲ ಸರ್. ಈಗೇನೋ ಸ್ವಲ್ಪ ಆಗಾಗತ್ತೆ ಸರ್, ಎಲ್ಲ ಬಾಡಾಕತ್ತಿಂದ ಇದಾಗಿಂದ ಅದೇನೋ ಬತ್ತಿದ ಗಿಡಕ್ಕೆ ಏನೋ ನೀರು ಹಾಕಿದ್ರೆ ಹೆಂಗಂತಂದ ಹಂಗಾಗೈತೆ ಸರ್.
1: ಅಂದ್ರೆ ಈಗ ನೀವು 14 ಎಕರೆ ಜಮೀನಿಗೆ ಇನ್ಸೂರೆನ್ಸ್ ಮಾಡಿಸಿದ್ರೆ ಹೇಗೆ ಬೆಳೆ ವಿಮೆನ?
0: ಜೂನು ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಸರ್ ಅದು. ಅವಾಗ 35 ಇದರಿಂದ ನಾವು ನೋಡ್ಕೊಂಡಿರೋ ಪ್ರಕಾರ 15ನೇ ತಾರೀಕಿಗೆ ಲಾಸ್ಟ್ ಐತಿ ಸರ್ ಇದು ಹೆಸರಿಂದು. ಆಮೇಲೆ ಮೆಕ್ಕೆಜೋಳದ್ದು 30ನೇ ತಾರೀಕಿಗೆ ತನಕ ಐತಿ ಸರ್. ಮೆಣಸಿನಕಾಯಿ, ಗೋಧಿ ಹಾಕಿದವ್ರು ಗೋಧಿ, ಮೆಕ್ಕೆಜೋಳ ಹಾಕಿದವ್ರು ಮೆಕ್ಕೆಜೋಳ, ಇದು ಯಾವುದೇನು ಬೆಳೆದಿರ್ತಾರಲ್ಲ ಸರ್ ಅದರ ಆಧಾರದ ಮೇಲೆ ನಾವು ಅದನ್ನು ಇನ್ಶೂರೆನ್ಸ್ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತೇಳಿ ಪ್ರಧಾನ ಮಂತ್ರಿಯವರ ಒಂದು ಯೋಜನೆಯೊಳಗೆ ಅದು ಅನುಷ್ಠಾನಗೊಂಡೈತಲ್ಲ ಸರ್. ಅದ್ರ ಪ್ರಕಾರ ನಾವು ಇನ್ಶೂರೆನ್ಸ್ ಅದಕ್ಕೆ 1 ಎಕರೆಗೆ ಎಷ್ಟು ಕೊಡಬೇಕು ಅದು 549 47 ಈಗ ಹೆಂಗ್ ಹೆಕ್ಟೇರ್ ಪ್ರಕಾರ ಇತ್ತು ಮೊದಲಿಗೆ ಎಕರೆಗೆ ಮಾಡಿದ್ರು ಸರ್ ಆ ಬೆಳೆ.

0: ನಮಗೆ ಅಕಸ್ಮಾತ್ ಬೆಳಿಲಿಲ್ಲ ಅಂತಂದ್ರೆ ಮೊದಲು ಮಧ್ಯವರ್ತಿಗಳು ಬರ್ತಾರಂತ ತಿಳ್ಕೊಂಡು ಅವ್ನು ಏನು ಮಾಡಿದ್ರು ಬ್ಯಾಂಕ್ನವ್ರು ಅದನ್ನು ಮಾಡಬೇಕು ಅಂದ್ರೆ ಮಧ್ಯವರ್ತಿಗಳು ಬರೋಲ್ಲ ಡೈರೆಕ್ಟ್ ಅವ್ರಿಗೆ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನು ಒಂದು ಮಾಡಿದ್ರು ಸರ್.
1: ಈಗ ಫಸಲ್ ಭೀಮಾ ಯೋಜನೆ ಮಾಡಿಸ್ಕೊಂಡಿರಿ
0: ಮಾಡಿ ಸರ್, ಇನ್ಸೂರೆನ್ಸ್ ತುಂಬಿದ್ವಿ ಸರ್, ವರ್ಷ ತುಂಬ್ತೀವಿ ಸರ್. ಯಾಕಂದ್ರೆ ಮಳೆ ಆಗಲಿ ಬಿಡಲಿ ನಮ್ಗೆ ಗೊತ್ತಾಗಲ್ಲ ಸರ್, ಅತಿವೃಷ್ಟಿ ಅನಾವೃಷ್ಟಿ ಅಂತ ಇರ್ತದೆ.
1: ಹೌದು, ಯಾಕಂದ್ರೆ ನೀವು ಬೆಳೆದಿದ್ದು ಏನು ಬೆಳೆ ಹಾನಿ ಆದರೂ ಅದು ಅಟ್ಲೀಸ್ಟ್ ಅದರಲ್ಲಾದರೂ ಕವರ್ ಆಗುತ್ತೆ.
0: ಅಟ್ಲೀಸ್ಟ್ ನಮಗೆ ಬೀಜ ಗೊಬ್ಬರ ಹಾಕಿದ್ದು, ಆಳೆ ಹೋಳಿಗೆ ಖರ್ಚು ಮಾಡಿದ್ದು, ಸ್ವಚ್ಛ ಮಾಡ್ಸಕ್ಕೆ ಖರ್ಚು, ಕಳೆ ತೆಗ್ಸಕ್ ಖರ್ಚು ಮಾಡಿದ್ದು ಅದರ ಬರಲಿ ಅಂತ ನಾವು ಏನು ಮೊದಲೇ ಅವರೆಲ್ಲ ಧನ ಸಹಾಯ ಮಾಡ್ತಿದ್ರು ಸರ್.
1: ಒಂದು ಎಕರೆಗೆ ಎಷ್ಟು ಕೊಡ್ತಾರೆ ಬೆಳೆ ವಿಮೆಯಲ್ಲಿ?
0: ಈಗ ನಾವು 547 ತುಂಬಿ ಸರ್, ಪ್ರೀಮಿಯಂ ಅಮೌಂಟ್ ಅಷ್ಟೇ ಸರ್. ಅವ್ರು ಎಷ್ಟು ಕೊಡ್ತಾರೆ ಅಂತ ನಮ್ಗೆ ಅದು ನಿಖರವಾಗಿ ಗೊತ್ತಿಲ್ಲ ಸರ್. ಅಂದ್ರೆ ನಮ್ಮ ಬೆಳೆ ನಷ್ಟ ನೋಡಿ ಅದನ್ನ ಕೊಡ್ತಾರೆ ಸರ್. ಅದನ್ನ ಕೊಡಬೇಕಾಗಿ ನಾವು ವಿನಂತಿ ಮಾಡ್ಕೊಂಡಿನಿ ಸರ್, ಈ ಸಲ ಮಾಡ್ಕೊಂಡಿದ್ವಿ. ಆದ್ರೆ ಈಗ ಇರೋ ಪ್ರಕಾರ ನೋಡಿದ್ರೆ ನಮ್ಮ ಬೆಳೆ ಬರೋದಿಲ್ಲ ಅಂತ ನಮ್ಗೆ ಡೌಟ್ ಇದೆ ಸರ್. ನಮ್ಮ ಕಡೆ ಭಾಗದೊಳಗ ಏನು ರೋಣ ತಾಲೂಕು ಏನು ಬರುತ್ತಲ್ಲ ಸೌರ ರೋಣ ಗಜೇಂದ್ರಗಡ ಆ ಕಡೆ ಬಾದಾಮಿ ಈ ಕಡೆ ಏನು ಬರ್ತಾವಲ್ಲ ಸರ್, ಅವೆಲ್ಲ ಅವು ಬರ ಪೀಡಿತ ಪ್ರದೇಶ ಅಂತ ನಾವು ಬಿಡ್ತೇವೆ ಸರ್.
1: ಅಲ್ಲ, ಈಗ 14 ಎಕರೆ ಒಳಗೆ ಒಣ ಬೇಸಾಯ ಎಷ್ಟದ, ನೀರಾವರಿ ಎಷ್ಟದ ತಮ್ದು?
0: ಒಣ ಬೇಸಾಯ ಇರೋದು 10 ಎಕರೆ ಸರ್. 4 ಎಕರೆ ನಾವು ನೀರಾವರಿ ಮಾಡ್ಕೊಂಡಿದ್ವಿ ಸರ್. ಅದು ನೀರಾವರಿ ಅಷ್ಟೊಂದು 2 ಇಂಚ್ 2.5 ಇಂಚ್ ಇರೋದ್ರಿಂದ 4 ಎಕರೆಗೆ ಸಾಲಾರ್ದಕ್ಕೆ ಅದಕ್ಕೂ ಏನು ಹಿಂಗಡೆ ಸಾಕಷ್ಟು ಬಿಸಿಲು ಮಳೆಗಾಲದ ಸಹಿತ ಬಿಸಿಲು ಗಾಲ ಆಗೋಂಗಾಗಿತ್ತು ಸರ್. ನಮ್ಗೆ ಇಲ್ಲಿ ಒಂದ್ ಕಡೆ ಹಾಕಿದ್ರೆ ಒಂದ್ ಕಡೆ ಬತ್ತಾಕ್ ಸ್ಟಾರ್ಟ್ ಆಗೋದು, ಅದಕ್ಕೂ ನೀರು ಸರಿಯಾಗಿ ಪೂರೈಕೆ ಆಗ್ಲಾರ್ದಕ್ಕೆ 4 ಎಕರೆ ನಾವು ಶೇಂಗಾ ಆಮೇಲೆ ಅಲಸಂದಿ ಅದ್ರ ಜೊತೆಗೆ ಏನು ಅದಕ್ಕೆ ಮಿಶ್ರ ಬೇಸಾಯ ಬೆಳಿಬೇಕು, ಅದನ್ನ ಅದ್ರ ಜೊತೆಗೆ ಏನೇನು ಬೆಳಿಬೇಕು, ನಮ್ಮ ಮನೆಗೆ ಏನ್ ಮಸಾಲೆ ಏನಿರುತ್ತಲ್ಲ ಅದನ್ನ ಮಾಡ್ಕೊಂಡಿದ್ರು ಕೂಡ.
1: ಏನೇನು ಮಿಶ್ರ ಬೇಸಾಯ ಹಾಕಿರಿ?
0: ಈಗ ತೊಗರಿ ಹಾಕಿದೀವಿ ಸರ್, ಆಮೇಲೆ ಅಲಸಂದಿ ಹಾಕಿದೀವಿ, ಆಮೇಲಿಂದ
1: 4 ಎಕರೆ ನೀರಾವರಿ ಒಳಗ.
0: ಹಾ, 4 ಎಕರೆ ಇಲ್ಲ ನೀರಾವರಿ ಒಳಗೆ ಮೆಕ್ಕೆಜೋಳ
1: ಮಿಶ್ರ ಬೇಸಾಯ ಮಾಡಿರಿ.
0: ಮೆಕ್ಕೆಜೋಳ ಒಂದು ಸಪ್ರೇಟ್ ಮಾಡ್ಕೊಂಡಿವಿ ಸರ್. ಇದನ್ನ ಶೇಂಗಾ ಏನೈತಲ್ಲ ಸರ್, 4 ಎಕರೆಗೆ ಮಾಡ್ಕೊಂಡಿವಿ ಸರ್. ಮತ್ತೀಗ ಅದು ಮಳೆ ಬರಲಾರ್ದಕ್ಕೆ ಏನು ಮಾಡಿದ್ವಿ, ಒಂದು ಕಟಾವನ್ನ ಅದು ಹೆಂಗಿತ್ತು ಬೆಳೆ ಅದನ್ನ ನಾಶ ಮಾಡಿ ಮತ್ತು 1 ಎಕರೆಗೆ ಈರುಳ್ಳಿ ಈ ಮೆಣಸಿನಕಾಯಿ ಹಾಕಿದ್ವಿ ಸರ್. ಅದಕ್ಕೆ
1: ಸಾಮಾನ್ಯವಾಗಿ ಶೇಂಗಾ ಒಂದು 4-6 ತಿಂಗಳಿಗೆ ಅದು ಕಟಾವು ಬರುತ್ತೆ. ಈಗ ತಾವು ಹಾಕಿರೋ ಶೇಂಗಾ ಯಾವ ಪ್ರಮಾಣದಲ್ಲಿ ಇದೆ ಅದು?
0: ಈಗ ಸದ್ಯಕ್ಕೆ ಅದು ಫ್ಲವರ್ ಬೋರ್ಡ್ ಪ್ರೊಸೆಸ್ ಒಳಗೆ ಸರ್. ಅದಕ್ಕೆ ನಾವು ಗೊಬ್ಬರ ಬೀಜ ಎಲ್ಲ ಕೊಟ್ಟು ನೀರು ಕೊಟ್ಟು ಈಗ ಬೆಳೆ ಇರೋ ಸಂಬಂಧ ಸರಿಯಾಗಿ ಬರಲಾರ್ದಕ್ಕೆ ಅದನ್ನು ಮಾಡಿದ್ವಿ ಸರ್. ಇನ್ನೊಂದು 2 ತಿಂಗಳೊಳಗೆ ಅದು ಬರುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಆದ್ರೆ ಜಾಸ್ತಿ ಬೆಳೆದೈತೆ ಸರ್ ಅದು, ಅದಕ್ಕೆ ನೀರು ಇರಲಾರ್ದಕ್ಕೆ ಅದು ಬಾಡಿ ಹೊಂಟ್ಬಿಡೆ ಸರ್. ಅದಕ್ಕೆ ಆಮೇಲೆ ಅದು ಇದು ನಮ್ಮ ಮನುಷ್ಯರಿಗೆ ಹೆಂಗೆ ರೋಗ ಬರ್ತವೋ ಅದಕ್ಕೆ ಹಂಗೆ ರೋಗ ಬರೋದ್ರಿಂದ ಅದಕ್ಕೂ ಒಂದು ಇದು ತುತ್ತಾಗಿ ಅವು ಹಾಳಾಗತ್ತವೆ ಸರ್.
1: ಅಲ್ಲ, ಮತ್ತೆ ಈ ರೋಗ ರುಜಿನಗಳು ಬಂದಾಗ ನೀವು ಕೃಷಿ ಇಲಾಖೆಯವ್ರನ್ನ
0: ಸಂಪರ್ಕಿಸ್ತಿದ್ದಾಗ ಅವರು ನಮ್ಗೆ ಸರಿಯಾಗಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸರ್. ಅದನ್ನು ಯೂಸ್ ಮಾಡಿದ್ವಿ ಸರ್. ಹಿಂದಿನ ವರ್ಷ ಏನು ಯೂಸ್ ಮಾಡಿದ್ವಲ್ಲ ಸರ್, ನಮಗೆ ಸರಿಯಾಗಿ ಮಳೆ ಆಯಿತು, ಬೆಳೆ ಬಂತು. ಆದರೂ ಅಷ್ಟೊಂದು ಆಗಿಲ್ಲ ಅಂತಂದ್ರೂ ರೈತರ ಮುಖದಲ್ಲಿ ಏನೋ ಒಂದು ಹುಮ್ಮಸ್ ಇತ್ತು ಸರ್. ಈ ಸಲ ಏನಾಗ್ಬಿಟ್ಟೈತಿ, ಪೂರ ಬರಗಾಲ ಆಗಿದ್ದಕ್ಕೆ ನಾವು ಗೊಬ್ಬರ ಬೀಜಕ್ಕನ ಜಾಸ್ತಿ ಕೊಟ್ಟಂಗೆ ಆಗಿತ್ತು ಸರ್ ಈ ಸಲ.
1: ಯಾವ ಗೊಬ್ಬರ ಹಾಕಿರಿ ಈಗ ಶೇಂಗಾಕ್ಕೆಲ್ಲ?
0: ನಾವು ಶೇಂಗಾಕ್ಕೆ ಸಾವಯವ ಗೊಬ್ಬರಕ್ಕಂದ್ರೆ ಮೀನ್ಸ್ ತಿಪ್ಪಿ ಗೊಬ್ಬರ ಅಂತೀವಲ್ಲ ಸರ್, ಅದನ್ನು ಹಾಕಿದ್ದೀವಿ. ಒಮ್ಮಿಗೆ ಅದನ್ನು ಕೊಟ್ಟರೆ ಏನಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಫರ್ಟಿಲೈಸರ್ಸ್ ಏನಂತೀವಲ್ಲ ಸರ್, DIP ಅಂದ್ರೆ ಪೋಟಿ, ಅದು ಡೈಮೋನಿಯಂ ಫಾಸ್ಫೇಟ್ ಅಂತ ಏನು ಹೇಳ್ತೀವಿ, ಆಮೇಲೆ ಅದ್ರ ಜೊತೆಗೆ ನ್ಯೂಟ್ರಿಷನ್ಸ್ ಏನೇನು ಬೇಕು, ಯೂರಿಯಾ ಅಂತ ಏನಿರುತ್ತೆ ಸರ್, ಸ್ವಲ್ಪ ಪ್ರಮಾಣದೊಳಗೆ ಸರ್, ಅದು ತೇವಾಂಶ ಕಾಪಾಡ್ಕೊಂಡು ಇರಲಿ ಅನ್ನೋ ಸಂಬಂಧ. ಈಗೇನು ಈಗ ಬಿತ್ತಿಂದ ಒಂದು 20-30 ದಿವಸ ಆಗಿತ್ತು ಸರ್ ನಾವೀಗ, ಈಗ ನಾವು ಅದಕ್ಕೆ ಯೂರಿಯಾ ಅದನ್ನು ಆಮೇಲೆ ಅದ್ರ ಜೊತೆ ಈಗ ಸಾವಯವ ಮೊದಲೇಕ ನಾವು ಹಾಕಿಬಿಟ್ರಿತ್ತು ಸರ್ ಅದನ್ನು, ಇದನ್ನು ತಿಪ್ಪಿ ಗೊಬ್ಬರ. ಆ ತಿಪ್ಪಿ ಗೊಬ್ಬರದ್ದು ಅಷ್ಟೊಂದು ಫಲ ಕೊಡಲಾರ್ದಕ್ಕೆ ನಾವೇನು ಮಾಡಾಕ್ತೀವಿ, ಮತ್ತು ಮಣ್ಣಿನ ಜೊತೆ ಮಿಕ್ಸ್ ಆಗಲಿ ಅಂತಂದು ಸ್ವಲ್ಪ ಅದಕ್ಕೆ ಪೊಟ್ಯಾಷಿಯಮ್ಮು ನೈಟ್ರೋಜನ್ನು ಸರಿಯಾಗಿ ಪ್ರಮಾಣದೊಳಗೆ ಸಿಗಲಿ ಅಂತೇಳಿ, ಇದೇನು ಡೈಅಮೋನಿಯಂ ಫಾಸ್ಫೇಟ್ DIP ಏನಂತ ಹೇಳ್ತೀವಿ ಅದನ್ನು ಕೊಟ್ಟಿವಿ ಸರ್. ಯೂರಿಯಾನು ಸ್ವಲ್ಪ ಪ್ರಮಾಣದೊಳಗೆ ಕೊಟ್ಟಿವಿ ಸರ್. ಅದು ಸಿಗಲಾರ್ದಕ್ಕೆ ಯೂರಿಯಾ ಸಿಗಲಾರ್ದಕ್ಕೆ ಅದನ್ನು ಬಿಟ್ಟಿವಿ ಸರ್. ಅದು ಅವಾಗೂ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯ್ತು, ಸಿಗಲಿಲ್ಲ ಸರ್ ಸರಿ.
1: ಶೇಂಗಾ ಅಲ್ಲಿ ಯಾವ ತಳಿ ಹಾಕಿರಿ?
0: ಶೇಂಗಾ ಅಲ್ಲಿ ನಾವು ಗೆಜ್ಜೆ ಶೇಂಗಾ ಅಂತೀವಿ ಸರ್. ಹಬ್ ಶೇಂಗಾ, ಗಜ್ಜೆ ಶೇಂಗಾ, ನಮ್ಗೆ
1: ಹಬ್ ಶೇಂಗಾ ಮತ್ತು ಗೆಜ್ಜೆ ಶೇಂಗಾ.
0: ಗೆಜ್ಜೆ ಶೇಂಗಾ ಅಂತಂದ್ರೆ ಅದು ನಾರ್ಮಲ್ ಆಗಿ ಹಬ್ಬದಲ್ಲಿ ಸರ್, ಅದು ಗೆಜ್ಜೆ ಶೇಂಗಾ ಅಂದ್ರೆ ಹಬ್ಬದಲ್ಲಿ ಸರ್, ಅದಲ್ಲೇ ಒಂದ ಕಡೆ ಇರ್ತೈತಿ.
1: ಗೆಜ್ಜೆ ಶೇಂಗಾ ಹಾಕಿರಿ?
0: ಗೆಜ್ಜೆ ಶೇಂಗಾ ಸರ್ ಹಾಕಿರೋದು, ಅದು ಅದು ಒಂದ ಕಡೆ ಬರುತ್ತೆ ಸರ್. ಅದು ಅದ್ರ ಬೆಣ್ಣೆ ಅಂಶ ಅಷ್ಟೊಂದು ಬರೋದಿಲ್ಲ, ಅದ್ರಾಗ ತಿನ್ನಕ್ ರುಚಿ ಇರುತ್ತೆ ಸರ್. ಗೆಜ್ಜೆ ಶೇಂಗಾ ತಿನ್ನಕ್ ರುಚಿ ಇರಲ್ಲ, ಅದ್ರ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಸರ್. ಅದು
1: ಮತ್ತೆ ಯಾಕೆ ಹಬ್ಬ ಶೇಂಗಾನು ನೀವು ಬಿತ್ತಬಾರ್ದು? ಈ ಜುಲೈ 15 ವರೆಗೂ ಬಿತ್ತಬಹುದಲ್ಲ?
0: ನಮ್ಮ ಮಣ್ಣಿನ ಪರೀಕ್ಷೆ ಮಾಡಿದಾಗ ಸರ್, ನಮ್ಮ ಮಣ್ಣು ಏನಿತ್ತಲ್ಲ ಸರ್, ಅದು ಆ ಮಣ್ಣಿನ ಪರೀಕ್ಷೆದೊಳಗೆ ಅದನ್ನ ಹಾಕಿದ್ರೆ ಹಬ್ಬುವಷ್ಟು ಸೌಕರ್ಯ ನಮ್ಮ ಮಣ್ಣಿನ ಫಲವತ್ತತೆ ಇಲ್ಲ ಸರ್.
1: ಭೂಮಿಯಲ್ಲಿ ಸಾಕಷ್ಟು ಫಲವತ್ತತೆ ಇಲ್ಲ,
0: ಫಲವತ್ತತೆ ಇಲ್ಲ. ಇದು ಗೆಜ್ಜೆ ಶೇಂಗಾ ಹಾಕಿದ್ರಿಂದ ಹಬ್ಬಕ್ಕೆ ಅದಕ್ಕೆ ಅನುಕೂಲ ಐತೆ ಸರ್, ಅದು ಬೆಳೆಯಕ್ಕೆ ಅನುಕೂಲ ಐತೆ ಸರ್. ಈ ಹಬ್ಬೋದಕ್ಕೆ ಏನಾಗುತ್ತೆ ನಮ್ಮದು, ಅದಕ್ಕೆ ನಾವೇನಂತೀವಿ ಒಂಡ್ ಮಳಿ ಒಂಡ್ ಐತಪ್ಪ ಅಂತ, ನಮ್ಮ ಕಡೆ ಅದನ್ನ ಒಂಡ್ ಭೂಮಿ ಅಂತೀವಿ. ಅದಕ್ಕೆ ಡಾಂಬರ್ ರೋಡ್ ಮ್ಯಾಗೆ ಕಾಲಿಟ್ಟಂಗೆ ಸರ್ ಅಲ್ಲಿ, ಅದು ಇದನ್ನ ಹಾಕಿದ್ರು ಕೂಡ ಬರ್ತಿದ್ದಿಲ್ಲ. ಆದ್ರೆ ಅವ್ರು ನಮಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ರು ಯಾವ ಫರ್ಟಿಲೈಸರ್ ಯೂಸ್ ಮಾಡ್ಬೇಕು ಅದಕ್ಕೆ ಅಂತಂದು. 1 ವರ್ಷ ನಾವು ನೀರಾವರಿ ಮಾಡಿದ್ರು ಸರ್, ಮತ್ತೊಂದು ವರ್ಷ ಅದನ್ನ ಬಿಡ್ತೀವಿ ಸರ್. ನಾವು ಬಿಟ್ಟು

0: ಮತ್ತೊಂದು ವರ್ಷ ಅದನ್ನು ಯೂಸ್ ಮಾಡ್ಕೊಂತೀವಿ, ಮತ್ತೊಂದು ವರ್ಷ ಬಿಡ್ತೀವಿ. ಒಂದು ಏನು 10-14 ಎಕರೆ ಒಳಗೈತಿ, 4 ಎಕರೆ 4 ಎಕರೆ 4 ಎಕರೆ ಡಿವೈಡ್ ಮಾಡಿಕೊಂಡು ಒಂದೊಂದು ವರ್ಷಕ್ಕೆ 4-4 ಎಕರೆ ಮಾಡ್ಕೊಂಡು ಅದನ್ನು ಒಂದು 2 ವರ್ಷ ಇದಕ್ಕೆ ಬಿಡೋದು, ಒಂದು 2 ವರ್ಷ ಇದಕ್ಕೆ ಬಿಡೋದು, ಇನ್ನೊಂದು ವರ್ಷ ಬಿಡ್ಕೊಂಡು ಅದನ್ನು ಮಾಡ್ಕೊಂಡು ಹೋಗ್ತೀವಿ ಸರ್.
1: ಲಿಂಗನಗೌಡ್ರೆ, ತಾವು ಈಗ ಗೆಜ್ಜೆ ಶೇಂಗಾ ಹಾಕಿದ್ದೀರಿ, ನಮ್ಮ ರೈತ ಬಾಂಧವರಿಗೆ ನಾನು ಹೇಳೋದಿಷ್ಟೇ, ಈಗ ಈ ಗೆಜ್ಜೆ ಶೇಂಗಾ ಯಾರು ಬಿತ್ತಿದ್ದೀರಿ ಅದು ಒಳ್ಳೇದೇ. ಇನ್ನು ಕೆಲವೊಂದು ಟೈಮಲ್ಲಿ ಈ ಹಬ್ಬ ಶೇಂಗಾನು ಈ ಜುಲೈ 15 ವರೆಗೂ ಬಿತ್ತಬಹುದು. ಯಾಕಂದರೆ ಇದನ್ನು ಬಿತ್ತೋದ್ರಿಂದನು ಒಳ್ಳೆ ಸಕಾಲದ ಇದು ಮಳೆ ಏನು ಮುಂಗಾರು ಆಗ್ತಾ ಇದೆ ಅಲ್ಲ, ಇದರಿಂದ ಈ ಹಬ್ಬ ಶೇಂಗಾನು ಒಳ್ಳೆ ಬೆಳೆಯಾಗಿ ತಮಗೆ ಕೈ ಹಿಡಿಯುತ್ತೆ ಅನ್ನೋದು ಒಂದು ಭರವಸೆ ಮೇಲೆ ಈ ಎಲ್ಲರೂ ಈ ಹಬ್ಬ ಶೇಂಗಾವನ್ನ ಬಿತ್ತಬಹುದು.
0: ಬಿತ್ತಬಹುದಿಲ್ಲ ಅನ್ನಂಗಿಲ್ಲ, ಅದೇನಂದಿರತಕ್ಕ ಮಸಾರಿ ಏರಿ ಅಂತ ಡಿವೈಡ್ ಆಗುತ್ತೆ ಸರ್. ಅರೆ ಮಸಾರಿ ಮಸಾರಿ ಏರಿ ಅಂತ 3 ಭಾಗ ಆಗುತ್ತೆ ಸರ್. ಅದು ಈ ಅರೆ ಮಸಾರಿ
1: ನಿಮ್ಮ ಹೊಲಕ್ಕೆ ಅನುಗುಣವಾಗಿ ತಾವು ಗೆಜ್ಜೆ ಶೇಂಗಾ
0: ಹಾಕಿ.
1: ನಾನು ಹೇಳ್ತಾ ಇರೋದು ಈ ನಮ್ಮ ಉಳಿದ ರೈತ ಬಾಂಧವರಿಗೆ ಹಬ್ಬ ಶೇಂಗಾ ಯಾರ್ಯಾರು ಬಿತ್ತಬೇಕು ಅಂದ್ಕೊಂಡಿದ್ದಾರೆ, ಅವರು ಜುಲೈ 15 ವರೆಗೂ ಹಬ್ಬ ಶೇಂಗಾವನ್ನ ಬಿತ್ತಬಹುದು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ. ಮತ್ತೆ S-230 ಕೆಲವೊಂದು ತಳಿಗಳು ಏನು DSG-1 ಅನ್ನೋದು ತಳಿ ಏನಿದೆ, ಆನಂತರ ಈ S-230 ಈ ತಳಿಗಳನ್ನ ಬಳಸಿ ಬಿತ್ತಬಹುದು. ಇದು ಹೆಚ್ಚು ಇಳುವರಿಯನ್ನು ಕೊಡಂತ ತಳಿಯಾಗಿದ್ದು 130-135 ದಿನಗಳಲ್ಲಿ ಕೊಯ್ಲಿಗೆ ಬರ್ತದೆ ಇದು ಸಾಮಾನ್ಯವಾಗಿ. ಅದಕ್ಕೆ ಈ ಒಂದು ಹಬ್ಬ ಶೇಂಗಾವನ್ನ ಯಾವೆಲ್ಲ ರೈತರು ಬಿತ್ತನೆಗೆ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಅವರು ಈ ಜುಲೈ 15 ವರೆಗೂ ಬಿತ್ತರಿ ಅಂತ ಈ ಮೂಲಕ ಹೇಳ್ತಾ. ಮತ್ತೆ ತಾವು ಮಿಶ್ರ ಬೆಳೆಯಾಗಿ ಏನೇನು ಬೆಳೆದಿದ್ದೀರಿ?
0: ನಾವು ಈಗ ಸಾಸಿವೆ ಅಂತ ಏನು ಹೇಳ್ತೀವಿ ಸರ್, ಅದನ್ನು ಸ್ವಲ್ಪ ಅಲ್ಲೆಲ್ಲೇ ಅಲ್ಲೆಲ್ಲೇ ಹಾಕಿರ್ತೀವಿ ಸರ್, ಅದು ಮನೆ ಪೂರ್ತಕ್ಕೆ ಆಗಿರುತ್ತೆ ಸರ್. ಅದು ಆಮೇಲೆ ಈರುಳ್ಳಿನ ಏನು ಹಾಕಿದ್ವಲ್ಲ ಸರ್, ಅದು ಮನೆಗೆ ಒಂದು ಸ್ವಲ್ಪ ಆಗುತ್ತೆ. ಆಮೇಲೆ ಟಮಾಟೇನು ಹಾಕಿದ್ದೆ ಒಂದು 20 ಗುಂಟೆ ಅಷ್ಟು
1: ಮನೆಗೆ. ಕಾಯಿಪಲ್ಲೆನು ಬೆಳೀತಾ?
0: ಕಾಯಿಪಲ್ಲೆ ಸ್ವಲ್ಪ.
1: ಏನೇನು ಕಾಯಿಪಲ್ಲೆ?
0: ಮನೆಗಷ್ಟೇ ಬದನೆಕಾಯಿ ಎಲ್ಲ ಬೆಳ್ಕೊಂತೀವಿ ಸರ್. ಅದು
1: ಎಷ್ಟು ಎಕರೆ ಒಳಗೆ ಹಾಕಿರಿ?
0: ಒಂದು 20 ಗುಂಟೆ ಆಗುತ್ತೆ ಸರ್. ಅದು ಅದ್ರೊಳಗೆ ಅದನ್ನು ಟಮಾಟೊ ಒಂದು ಸ್ವಲ್ಪ ಹಾಕಿದ್ದೀರಿ, ಸೌತೆಕಾಯಿ ಬದನೆಕಾಯಿ ಇಂಥವಷ್ಟು. ಆಮೇಲೆ ಮುಂದೆ ಬರೋದು ಏನು ಬರ್ತಲ್ಲ ಸರ್, ಬೆಂಡೆಕಾಯಿ ಹಾಕ್ತೀವಿ ಸರ್, ಮತ್ತೆ ಮುಂದೆ ಹೀರಿಕಾಯಿನು ಹಾಕ್ಬೇಕಂತ ಐತೆ ಸರ್. ಆಮೇಲೆ ಔಷಧಿ ಪೂರೈಕೆಗೆ ಅಂತೇಳಿ ಸೌತೆ ಬಳ್ಳಿ ಅಂತ ಬರುತ್ತೆ ಸರ್, ಸೌತೆ ಪ್ಲಾಟ್ ಅಂತ ಬರ್ತದೆ, ಸೌತೆಕಾಯಿ ಪ್ಲಾಟ್ ಅಂತೇಳಿ ಅದು ಔಷಧಿಗೆ ಬರ್ತ ಅಂತ ಹೇಳಿ ಅವರು ಅದನ್ನು ನಮ್ಗೆ ಸಹಾಯ ಮಾಡ್ತಾರೆ ಸರ್. ಸಹಾಯಧನ ಕೊಟ್ಟು ಅದನ್ನು ನಮಗೆ ಬೆಳೆಸ್ತಾರೆ. ಆ ಫಲವತ್ತತೆ ಅವ್ರು ಕೊಟ್ಟಿವೆ ಅಂತಂದ್ರೆ ಮುಂದೆ ಅದನ್ನು ತೊಗೊಂಡು ಹೋಗ್ತಾರೆ ಸರ್.
1: 4 ಎಕರೆ ತಾವು ಗೊಂಜಾಳ ಬೆಳೆದೇನೇನ್ರಿ, ಯಾವ ತಳಿ ಗೊಂಜಾಳ ಹಾಕಿರಿ?
0: ಕಾವೇರಿ ಹಾಕಿದ್ವಿ ಸರ್. ಅದರ ಮೇಲೆ ನಾವು ಕಡೆ ಏನು ಉಳಿಸ್ಕೊಂಡಿದ್ವಲ್ಲ ಅದರೊಳಗೆ ದೊಡ್ಡದು ಅರಸೊಂದು ಇಟ್ಕೊಂಡಿದ್ವಿ ಸರ್. ಅದ್ರ ಉಳಿಸ್ಕೊಂಡಿದ್ವಿ, ಕಾವೇರಿ ಹಾಕಿದ್ವಿ ಸರ್. ನಾವು ಕೆಂಪು ಜೋಳ ಅಂತೀವಿ ಸರ್, ಅದನ್ನ ಹಾಕಿದ್ವಿ ಸರ್.
1: ಗೋವಿನ ಜೋಳ ತಾವು ಬಿತ್ತನೆ ಮಾಡಿದೆ ಅಂದ್ರಲ್ಲ, ಈ ಗೋವಿನ ಜೋಳ ಬಿತ್ತನೆಯನ್ನ ತಾವು ಯಾವ ರೀತಿ ಮಾಡಿದಿರಿ? ಎಷ್ಟು ಅಂತರದಲ್ಲಿ ಬೀಜಗಳನ್ನು ಬಿತ್ತಿದ್ದೀರಿ? ಮತ್ತೆ ಬೀಜೋಪಚಾರ ಮಾಡಿ ಬಿತ್ತಿದ್ದೀರೋ ಹೇಗೆ?
0: ಬೀಜೋಪಚಾರ ಅಂದ್ರೆ ಬೇವಿನದು ಸೊಪ್ಪು ಏನಿರ್ತಲ್ಲ ಸರ್, ಮೊದಲ ಅದನ್ನ ರೆಡಿನೇ ಇದ್ದಿದ್ದು ತಗೊಂಡಿವಿ ಸರ್. ನಾವು ಮೊದಲೇ ಮೆಕ್ಕೆಜೋಳ ಏನೈತಲ್ಲ ಸರ್, ರೆಡಿ ಇದ್ದಿದ್ದ ತಗೊಂಡಿವಿ ಸರ್. ನಾವೇನು ಆರೈಕೆ ಮಾಡೋ ಅವಶ್ಯಕತೆ ಇರಲಿಲ್ಲ ಅದಕ್ಕೆ. ಹಿಂಗಾಗಿ ಸೆಟ್ಟಿಂಗ್ ಕೂರಿಗೆ ಅಂತೇಳಿ ಬಂದಿದ್ದಾವಲ್ಲ ಸರ್, ಕಟ್ಟಾಗಲಿ
1: ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಬಿಟ್ಟು?
0: ಎಷ್ಟರಿಂದ ಅಂದ್ರೆ 9 ಇಂಚು 10 ಇಂಚು 14 ಇಂಚು ನಮ್ಗೆ ಹೆಂಗಿರುತ್ತೆ ಸೆಟ್ಟಿಂಗ್ ಕುರಿಗೆ ಮುಗ್ಗುರಿಗೆ ಅಂತ ಮಾಡ್ತೀವಿ ಸರ್. ಆಮೇಲಿಂದ ಈಗ ಸಾಲೊಳಗೆ ಎಷ್ಟು ಒಳಗೆ ನಮ್ಗೆ ಕುರಿಗೆ ಆಯ್ತಲ್ಲ ಈಗ ಮತ್ತೆ ಆಮೇಲೆ ನಾವು ಇದನ್ನ ಮಾಡ್ಬೇಕಲ್ಲ ಸರ್, ಅದನ್ನ ಕಳೆ ತೆಗಿಬೇಕಲ್ಲ ಸರ್. ಅವಾಗ ನಾವು ಅದಕ್ಕೆ ಎಷ್ಟು ನಮ್ಗೆ ಕಳೆ ತೆಗಿಯಕ್ಕೆ ಅನುಕೂಲ ಐತೆ ಅಷ್ಟು ಬಿಟ್ಟುಕೊಂಡು ನಮ್ಗೆ ಒಂದು ಬಿತ್ತನೆ ಮಾಡಬೇಕಾದ್ರೆ ಸೆಟ್ಟಿಂಗ್ ಕುರಿಗೆ ಮಾಡ್ಕೊಂಡು ಮಾಡಿದಿರಿ ಸರ್.
1: ಅಂದ್ರೆ ಒಂದು 20 ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೆ ಒಂದು ಅಂತರ ಬಿಟ್ಕೊಂಡು ತಾವು 5 ಸೆಂಟಿಮೀಟರ್ಗಿಂತ ಹೆಚ್ಚು ಆಳವಿಲ್ಲದಂತೆ ಅದನ್ನ ಬಿತ್ತನೆ ಮಾಡಬಹುದು.
0: ಹೌದು ಸರ್, ಹೆಚ್ಚು ಆಳ ಹೋಗ್ಬೋದ್ರೆ ಅದು ಬೆಳೆ ಬರಲ್ಲ ಸರ್, ಅಲ್ಲೇ ಊಷ್ಟ ಅಂತೀವಲ್ಲ ಸರ್.
1: ಈಗ ರಾಸಾಯನಿಕ ಗೊಬ್ಬರನ ಪ್ರತಿ ಎಕರೆಗೆ ಎಷ್ಟು ಕೊಡ್ತಾ ಇದ್ದೀರಿ ತಾವು?
0: ಎಕರೆಗೆ ಯೂರಿಯಾ ಒಂದು ಪ್ಯಾಕೆಟ್ ಕೊಡ್ತೀವಿ ಸರ್. ಅದಂದ್ರೆ ಹಂತ ಹಂತವಾಗಿ ಕೊಡ್ತೀವಿ ಸರ್. ಒಂದು ಬೆಳೆ ಬೆಳಿಬೇಕಾದ್ರೆ ಎಷ್ಟು ಕೊಡಬೇಕು, ಬೆಳೆ ಬೆಳೆದಾದ್ಮೇಲೆ ಎಷ್ಟು ಕೊಡಬೇಕು?
1: ಈಗ ಪ್ರತಿ ಒಂದು ಎಕರೆಗೆ ನಮ್ಮ ಕೃಷಿ ಅಧಿಕಾರಿಗಳು ಬಂದವರು ಹೇಳ್ತಿರ್ತಾರೆ, ಒಂದು 40 ಕಿಲೋಗ್ರಾಮ್ ಅನ್ನ ಒಂದು ಎಕರೆಗೆ, ಸಾರಜನಕ ಒಂದು 20 ಕಿಲೋಗ್ರಾಮು, ರಂಜಕ ಒಂದು 10 ಕಿಲೋಗ್ರಾಮು, ಪೊಟ್ಯಾಶ್ ಈ ತರ ಇದನ್ನ ಬಿತ್ತುವಾಗ ಅವರು ಶಿಫಾರಸ ಪ್ರಮಾಣದಲ್ಲಿ 50% ಸಾರಜನಕ ಮತ್ತು ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಅನ್ನ ಕೊಡಬೇಕಂತಂದು ನಮ್ಮ ಕೃಷಿ ಅಧಿಕಾರಿಗಳು ಮೇಲಿಂದ ಮೇಲೆ ತಿಳಿಸ್ತಾನೆ ಇದ್ದಾರೆ. ಇವುಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಗೊಂಜಾಳವನ್ನ ಮುಸ್ಕಿನ ಜೋಳ ಏನಂತೀವಲ್ಲ ಇದರ ಬೆಳೆ ಚೆನ್ನಾಗಿ ಇಳುವರಿ ಕೊಡ್ಲಿಕ್ಕೆ ಸಾಧ್ಯ ಇದೆ.
0: ತೇವಾಂಶ ಹಿಡಿದಿಟ್ಟುಕೊಂಡು ನಮ್ಗೆ ಅದು ಕೊಡುತ್ತೆ ಸರ್. ಆದ್ರೆ ಕಾಲ್ ಕಾಲಕ್ಕೆ ಸರಿಯಾಗಿ ಮಳೆ ಆದ್ರೆ ನಮಗೆ ಗೊಬ್ಬರ ಯೂಸ್ ಆಗುತ್ತೆ ಸರ್. ಕಾಲ್ ಕಾಲಕ್ಕೆ ಮಳೆ ಆಗಲಿಲ್ಲ ಅಂದ್ರೆ ನಾವು ಹಾಕಿದ ಗೊಬ್ಬರ ಅಲ್ಲೇ ಮಣ್ಣಲ್ಲೇ ಮತ್ತೆ ಹೋಗ್ಬಿಡುತ್ತೆ ಸರ್. ಅತಿವೃಷ್ಟಿ ಆದ್ರೂ ಇದ್ರೆ ಸರ್ ಅಂತ ಹಂತವಾಗಿ ಹಾಕ್ಬೇಕು ಸರ್, ಅದನ್ನು 1ನೇ ಹಂತ 2ನೇ ಹಂತ 3ನೇ ಹಂತ ಮಾಡ್ಬೇಕು ಸರ್. ಒಂದ್ ಎಕರೆ ನಾವು ಮೆಕ್ಕೆಜೋಳ ಬೆಳೆದಿವಿ ಅಂದ್ರೆ ಸರ್ ಒಂದು ಅದು ಬೆಳೆದ ಮೊದಲು ಸ್ವಲ್ಪ ಹಾಕಿರ್ತೀವಿ ಸರ್, ಅದು ಇರಲಿ ಅಂತ ಮಣ್ಣಿನ ಫಲವತ್ತತೆ ನಾವು ಸಾರಜನಕ ಬೇಕು ಸರ್.
1: ಆನಂತರ ಈಗ ಮುಖ್ಯವಾಗಿ ಈ 50 ಶೇಕಡಾ 50% ಪ್ರಮಾಣದಲ್ಲಿ ಸಾರಜನಕವನ್ನ ಪೂರ್ಣ ಪ್ರಮಾಣದ ಬಿತ್ತನೆಯಾದ 25-30 ದಿವಸಗಳಲ್ಲಿ ಮೇಲ್ಗೊಬ್ಬರವಾಗಿ, ಅಂದ್ರೆ ತೇವಾಂಶ ನೋಡಿಕೊಂಡು ನೀವು ಮೇಲ್ಗೊಬ್ಬರವಾಗಿ ಅದನ್ನ ಕೊಡಬೇಕು.
0: ಹೌದು ಸರ್, ಹೌದು ಸರ್. ಮೊದ್ಲ ಅದಕ್ಕೆ ಏನಾದ್ರು ಕೊಟ್ಟಿವಿ ಅಂದ್ರೆ ಅದು ಏನ್ ಬರ್ತೀರಿ ಹಳದಿ ಅಂತ ಜಾಸ್ತಿ ಬೆಳೆದ ನೀರು ಕಮ್ಮಿ ಆಯ್ತಂದ್ರೆ ಅದು ಮತ್ತೊಳ್ಳೆ ಹಳದಿ ರೋಗ ಅಂತ ಬರ್ತದೆ ಸರ್ ಮತ್ತದಕ್ಕೆ.

0: ಮತ್ತೆ ನಾವು ಅದು ಕೊಡ್ಬೇಕಾದ್ರೆ ಅದಕ್ಕೆ ಮತ್ತೆ ಕೆಳಗೆ ಕೊಡ್ಬಾರ್ದು ಬಡ್ಡಿಗೆ ಕೊಡ್ಬೇಕು ಸರ್.
1: ಈ ಗೋವಿನ ಜೋಳದಲ್ಲಿ ಕಾಂಡು ಕಪ್ಪು ಕಳೆ ರೋಗ ಅಂತ ಬರ್ತದೆ.
0: ಕಾಂಡು ಕಪ್ಪು ಕಳೆ ಅಂದ್ರೆ ಸರ್, ಈಗ ನಾವು ನೀರು ಸರಿಯಾಗಿ ಹಾಸ್ಲಿಲ್ಲ ಅಂದ್ರೆ, ಅದನ್ನ ನೀರ್ ಪ್ರಮಾಣ ಒಳಗೆ ನಾವು ಹಾಸ್ಲಿಲ್ಲ ಅಂತಂದ್ರೆ ಕಾಂಡ ಏನಾಗತ್ರಿ, ಅದು ನಮಗೆ ಕಪ್ಪು ಬರಕ್ ಸ್ಟಾರ್ಟ್ ಆಗುತ್ತೆ ಸರ್. ಮತ್ತೆ ಹತ್ತಿ ಹೆಚ್ಚು ಆಯ್ತಂತಂದ್ರೆ ಹಳದಿ ಬಣ್ಣಕ್ಕೆ ಬರುತ್ತೆ ಸರ್, ಬೆಳೆ ಇರುವಳಿ ಬರೋದಿಲ್ಲ ಸರ್. ಈಗ ಏನಂದ್ರೆ ಸರ್, ಅನಾವೃಷ್ಟಿ ಆಗೈತೆ ಸರ್, ಅತಿವೃಷ್ಟಿ ಆಗಿಲ್ಲ ನಮಗೆ, ಅನಾವೃಷ್ಟಿ ಆಗೈತೆ ಸರ್, ಅಂದ್ರೆ ಬರಗಾಲ ಬಂದೈತಿ ಈಗ. ಹಿಂಗಾಗಿ ನಮಗೆ ಕಪ್ಪಾಗಿ ನಿಂದ್ರಕತ್ತವ ಸರ್, ಸರಿಯಾಗಿ ಬೆಳೆ ಬೆಳೆಯಕತ್ತಿಲ್ಲ. ನಾವೇನು ಗೊಬ್ಬರ ಕೊಡ್ತೀವಲ್ಲ ಸರ್, ಈಗ ನಾವು ಯೂರಿಯಾ ಅಂತ ಹೇಳಿದ್ನಲ್ಲ ಸರ್, ಡಿ ಎ ಪಿ ಅಂದಲ್ಲ, ಯೂರಿಯಾ ಭೂಮಿ ಕೊಡಬೇಕು. ಫಾಸ್ಫರಸ್ ಏನಿರುತ್ತಲ್ಲ ಸಾರ್ವಜನಿಕ, ಅದನ್ನ ಆಮೇಲೆ ಪೊಟ್ಯಾಸಿಯಂ ಏನಿರುತ್ತಲ್ಲ ಸರ್, ಅದನ್ನ ಕಾಲ ಕಾಲಕ್ಕೆ ಕೊಟ್ಟಿವಿ ಅಂದ್ರೆ 25-30 ದಿವಸದೊಳಗೆ ಒಮ್ಮೆ ಕೊಟ್ಟು ಆಮೇಲೆ ಅದನ್ನ ನಾವು ಅದಕ್ಕೆ ಏನು ಕಳೆ ತೆಗಿಸಿ ಮಾಡಿಸಿದ್ವಿ ಅಂತಂದ್ರೆ ಸರಿಯಾದ ಬೆಳೆ ಬರುತ್ತೆ ಸರ್.
1: ಲಿಂಗನಗೌಡ್ರೆ, ಈಗ ತಾವು ಹೇಳ್ತಾ ಇದ್ರಿ ಕಪ್ಪು ಕೊಳೆ ರೋಗನೂ ತಮ್ಮ ಹೊಲದಲ್ಲಿ ಒಂದು ವೇಳೆ ಕಾಣಿಸ್ಕೊಂಡ್ರೆ ಇದ್ರ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕಂದ್ರೆ, ಇದು ಒಂದು ಪ್ರತಿ ಕಿಲೋಗ್ರಾಮ್ಗೆ ಬಿತ್ತನೆ ಬೀಜಕ್ಕೆ 25 ಗ್ರಾಂ ರಂಜಕ ಕರಗಿಸುವ ಅಣುಜೀವಿ, ಮತ್ತೆ ಅದ್ರ ಜೊತೆಗೆ 6 ಗ್ರಾಂ ಟ್ರೈಕೋಡರ್ಮ ಹಾರ್ಜಿನಿಯಂ ಸಿಲಿಂಡರ್ದಿಂದ, ಇಲ್ಲವೇ 2 ಗ್ರಾಂ ತೈರಾಮ್ 75 WP ದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಲ್ಲಿ ಈ ಕಪ್ಪು ಕೊಳೆ ರೋಗ ಬರಲಾರ್ದಂಗ ನಾವು ತಡೆಗಟ್ಟಬಹುದು. ಇದನ್ನು ಅನ್ಸರ್ಸ್,
0: ಅದನ್ನ ಔಷಧಿ ವಿತರಣೆಕಾರರು ಬರ್ತಾರೆ ಸರ್, ನಮ್ಮ ತೋಟಕ್ಕೆ ಬಂದು ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ, ಇದಕ್ಕೆ ಇದೇ ಗೊಬ್ಬರ ಕೊಡ್ಬೇಕಂತೇಳಿ ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸರ್. ಅದರೊಳಗೆ ಏನು ಬೇಕಾಗಿತ್ತು ಅಂತ ಅವ್ರನ್ನ ಹೇಳ್ತಾರೆ ಸರ್, ಅದನ್ನ ಹೋಗಿ ನಾವು ಅವ್ರದ್ದು ಹೇಳಿದ್ಮ್ಯಾಗ ಅದನ್ನ ಸಿಂಪಡಣೆ ಮಾಡ್ತೀವಿ ಸರ್, ಅದಕ್ಕೆ ಬೆಳೆಗೆ ಆ ಪ್ರಕಾರ ನಾವು ಬೆಳೆ ತಗೊಂತೀವಿ ಸರ್.
1: ಈಗ ಕಳೆ ನಿಯಂತ್ರಣಕ್ಕೆ ಏನ್ ಮಾಡ್ತೀರಿ ಇದರಲ್ಲಿ ತಾವು, ಯಾವ ರೀತಿ ಕ್ರಮ ತಗೊಂಡಿದ್ದೀರಿ?
0: ಎಡಿ ಹೊಡಿತೀವಿ ಅಂತ ಹೇಳ್ತೀವಿ ಸರ್, ನಾವು ಎಡಿ ಹೊಡಿತೀವಿ ಸರ್, ಅದು 14-13 ಇಷ್ಟು ಇಟ್ಕೊಂಡು ಎಡಿ ಹೊಡಿತೀವಿ ಸರ್, 3 ಎಡಿ ಹಿಡ್ಕೊಂಡು ಎಡಿ ಹೊಡಿತೀವಿ ಎತ್ತಿನ ಪ್ರಕಾರ. ಆಮೇಲೆ ಅದರಿಂದ ಮತ್ತೊಳ್ಳಿ ನಾವು ಟ್ರ್ಯಾಕ್ಟರಿಂದನೂ ಮಾಡ್ಬೋದು. ಈಗ ಸಣ್ಣ ಪ್ರಮಾಣದ ಟ್ರ್ಯಾಕ್ಟರ್ ಬಂದವು ಸರ್, ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ಮಾಡ್ಕೋಬೋದು ಸರ್. ಆದರೆ ಅದು ಸರಿಯಾಗಿ ಬರಲಾದ ಕಾರಣ ನಾವು ಎತ್ತಿನ ಒಂದು ಸಹಾಯದಿಂದ ಅದನ್ನ ಎಡಿ ಹೊಡ್ಕೊಂಡು ಮೊದಲ ಸರಿ ಮಾಡ್ಕೊಂಡು ಆಮೇಲೆ ಕಳೆ ತೆಗಿಸ್ತಾರೆ.
1: ಆಳುಗಳನ್ನು ಹಚ್ಚಿ
0: ಕಳೆ ತೆಗಿಸ್ತೀರಿ, ಆಮೇಲೆ ಗೊಬ್ಬರ ಕೊಡ್ತೀವಿ ರೀ. ಯಾಕಂದ್ರೆ ಕಳೆ ತೆಗಿಸಿದ ಮ್ಯಾಗ ಗೊಬ್ಬರ ಕೊಟ್ಟರೆ ಬೆಸ್ಟ್ ಸರ್, ಇಲ್ಲ ಅಂತಂದ್ರೆ ಎಲ್ಲ ಏನು ಕಳೆ ಇರುತ್ತಲ್ಲ ಅದನ್ನೇ ತೊಗೊಂಡ್ಬಿಡುತ್ತೆ, ಅದ ಹೋಗ್ಬಿಡುತ್ತೆ, ಅದಕ್ಕೆ ಅದ ಜಕ್ಕೊಂಡ್ಬಿಡುತ್ತೆ, ಬೆಳೆಯಕ್ಕೆ ಅನುಕೂಲ ಕೊಡಲ್ಲ ಅದು. ಹಂಗಾಗಿ 20-30 ದಿವಸ ತನಕ ನಾವು ಕಳೆ ತೆಗೆಯೋದು, ಇದನ್ನು ತೆಗೆಯೋದು ಎಲ್ಲ ಮಾಡೋದು ಮಾಡ್ತೀವಿ ಸರ್.
1: ಲಿಂಗನಗೌಡ್ರೆ, ಈಗ ತೋಟಗಾರಿಕೆ ತಾವು ತೆಂಗಿನ ಗಿಡ ಲಿಂಬೆಹಣ್ಣಿನ ಗಿಡ ಬೆಳೆದನೆ ಅಂದ್ರೆ, ತೆಂಗಿನ ಗಿಡ ಎಷ್ಟು ಹಚ್ಚಿರಿ?
0: 50 ಸರ್, ಅದ್ರ ಒಂದ್ 15 ಪೇಲ್ ಅದು ಸರ್, ಒಂದ್ 35 ಸರ್.
1: ಅಂದ್ರೆ ಎಲ್ಲವೂ ಈಗ ತಮಗೆ ಇಳುವರಿ ಕೊಡ್ತಾ ಇದಾವ ಏನು? ಇನ್ನೂ ಇಲ್ವ?
0: ಇನ್ನೂ ಇಲ್ಲ ಸರ್, ಈಗ ಒಂದ್ 1.5-2 ವರ್ಷ ಆಯ್ತು ಸರ್, ಅದು 2 ವರ್ಷ ಆಗೈತೆ ಸರ್ ಆಕ್ಚುಲಿ. ಇನ್ನೊಂದು 2 ವರ್ಷ ಆದ್ಮೇಲೆ ನಮಗೆ ಸ್ಟಾರ್ಟ್ ಆಗತ್ತೆ ಅಂತ ಅವ್ರು ಹೇಳಿದಾರೆ ಸರ್. 2-3 ವರ್ಷಕ್ಕೆ ಆಗತ್ತೆ, 5 ವರ್ಷಕ್ಕಂದ್ರೂ ಅವ್ರು ಹೇಳಿದಾರೆ ಸರ್.
1: ಈಗ ಹೈನುಗಾರಿಕೆ ತಾವು ಮಾಡ್ತಾ ಇದ್ದೀರಾ?
0: ಮಾಡ್ತಿದ್ವಿ ಸರ್.
1: ಎಷ್ಟು ಆಕಳದವು?
0: ಆಕಳ ಸರ್ ನಮಗೆ ಮೊದ್ಲೇ ಕ್ಯಾಡಿದ್ವಿ ಸರ್, ಜರ್ಸಿ ಆಕಳ. ಈ ಗೌರ್ಮೆಂಟ್ ಅವ್ರು ಸಹಾಯ ಮಾಡಿ ನಮಗೆ ಸಬ್ಸಿಡಿ ಒಳಗೆ ಒಂದು 2 ಸಹಾಯ ಮಾಡಿದ್ರಿ ಸರ್.
1: ಅಂದ್ರೆ ನಾವು ಏನೇನು ಸಹಾಯ ತಗೊಂಡ್ರಿ?
0: ಈಗ ಪಶುಸಂಗೋಪನೆ ಇಲಾಖೆಯಿಂದ ಮತ್ತು ಪಶು ವೈದ್ಯಾಧಿಕಾರಿಗಳು ಮೀಟ್ ಆಗಿ ಅದು ರೈತರ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಮೀಟ್ ಆಗಿ ಇದಕ್ಕೆ ಸಬ್ಸಿಡಿ ಐತೆ ಅಂತ ಗೊತ್ತಾಗಿಂದ ಮೊದಲೇ ಆಡ್ ಮಾಡಿದ್ವಿ ಸರ್. ನಮ್ಗೇನು ಜವಾರಿ ಅಂತ ಏನು ಹೇಳ್ತೀರಿ, ನಮ್ಮ ಕಡೆ ಏನಿದ್ರು ಒಂದು ಜವಾರಿ, ನಮ್ಮದು ಒಂದು ಜರ್ಸಿ ತೊಗೊಂಡಿದ್ವಿ ಸರ್ ನಮ್ಮಂತ ಸ್ವಂತಕ್ಕೆ. ಆ ಜರ್ಸಿ ಆಕಳ ಮಾಡಿದ್ಮ್ಯಾಗ ನಾವು ಕೇಂದ್ರಕ್ಕೆ ಹಾಕಕ್ಕೆ ಹೋದ ನೀವು ಅವ್ರ ಕೇಂದ್ರದವರು ಹೇಳಿದ್ರಿ ಸರ್, ನಮ್ಮ ಹಾಲಿನ ಕೇಂದ್ರ ಏನಿರ್ತಾವಲ್ಲ ಸರ್ ಉತ್ಪಾದಕ ಕೇಂದ್ರ, ಆ ಕೇಂದ್ರಕ್ಕೆ ಹಾಕೋಕೆ ಹೋದಾಗ ಅವರು ಯಾವುದು ಏನು ಅಂತೇಳಿ ಅವರು ಚೆಕ್ ಮಾಡಿ ಅದನ್ನು ಇದು ಜರ್ಸಿ ಆಕಳದ ಅಂತ ಹೇಳಿದ್ಮ್ಯಾಗ ಹಿಂಗೆ ಮೀಟ್ ಆಗ್ರಿ ಅಂತ ಅವರು ಹೇಳಿದ್ರು ಸರ್. ನಮ್ಮ ಪಶು ವೈದ್ಯಾಧಿಕಾರಿಗೆ ಮೀಟ್ ಆದ್ವಿ, ಜರ್ಸಿ ಆಕಳಕ್ಕೆ ಯಾವ ಪೋಷಣೆ ಮಾಡಬೇಕು, ಅದನ್ನು ಯಾವ ಟೈಮಿಗೆ ಏನು ಮಾಡಬೇಕು, ಈ ಟೈಮಿಗೆ ಫುಡ್
1: ಹೇಳ್ದಂಗೆ ತಾವು ಅನುಸರಿಸ್ಕೊಂಡು ಬಂದಿರ. ಈಗ ಸಬ್ಸಿಡಿ ಒಳಗೆ ಧನದ ಕೊಟ್ಟಿಗೆ ಏನಾದರೂ ತೊಗೊಂಡಿದ್ದೀರಾ, ನಿರ್ಮಾಣ ಮಾಡ್ಕೊಂಡಿದ್ದೀರಾ?
0: ಮಾಡ್ಕೊಂಡಿದ್ದೆ ಸರ್.
1: ಎಷ್ಟು ಸಬ್ಸಿಡಿ ಕೊಟ್ಟಿದ್ದಾರೆ ತಮಗೆ
0: ಸರ್? ನಮಗೆ ಅವರು 57,000 ಕೊಟ್ಟಿದ್ದು ಸರ್, ಅದ್ರಾಗ 8,000 ಆಳಿಂದ ಕೊಟ್ಟಿದ್ದಾರೆ ಸರ್. ಅದಿದ್ದೇನೋ GST ಕಟ್ಟಾಗಿ ಆಮೇಲೆ ನಮಗೆ ಅದು ಕಟ್ಟಡಕ್ಕಂತೇಳಿ ಏನು ಮಟೀರಿಯಲ್ ಅಂತೇಳಿ
1: ಒಟ್ಟು ಎಷ್ಟು ಖರ್ಚು ಬಂತು ತಮಗೆ?
0: ನಮಗೊಂದು ನಮ್ಮ ಖರ್ಚನ್ನು ಮಾಡಿಕೊಂಡು ನಮ್ಗೆ ಸರಿಯಾಗಿ ಆಗಬೇಕು ಅಂತೇಳಿ ನಾವು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ಅವರು 12-15 ಕೊಟ್ಟಿರಿ ಸರ್ ಹತ್ತಿ, ನಾವು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು.
1: ಎಷ್ಟು ಮಾಡ್ಕೊಂಡಿರಿ?
0: ಒಂದು ಅವ್ರು 12-15 ಕೊಟ್ಟಿರ್ತಾರೆ ಸರ್ ನಮಗೆ ಫೂಟ್, 12 ಅಗ್ಲ 15 ಫೂಟ್ ಅಂತ ಹಿಂಗೆ ಕೊಟ್ಟಿರ್ತಾರೆ ಸರ್. ನಾವು ಒಂದು 20 ಫೂಟ್ ಅಗ್ಲ ಒಂದು 25 ಫೂಟ್ ಉದ್ದ ಮಾಡಿಕೊಂಡು ಅದನ್ನ ದೊಡ್ಡ ಪ್ರಮಾಣದೊಳಗೆ ಮಾಡಿದ್ವಿ ಸರ್. ಅಂದ್ರೆ ಒಂದು ಕಡೆ ನಮಗೆ ಪಶುವಿಗೆ ಏನು ಆಹಾರ ಬೇಕಂತ ಸಂಗ್ರಹಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗಲಿ, ಜೋಪಾನ ಮಾಡೋದಕ್ಕೂ ಆಗಲಿ ಅಂತೇಳಿ ಮಾಡ್ಕೊಂಡಿವಿ ಸರ್. ನಮ್ಗೆ ಒಂದು 1.5 ಲಕ್ಷ ತನಕ ಹೋಗೈತೆ ಸರ್.
1: ಲಿಂಗನಗೌಡ್ರೆ, ತಮ್ಮ ಈ ಬೇಸಾಯದ ಪದ್ಧತಿ, ಬೇಸಾಯದ ಕ್ರಮವನ್ನು ನಾವು ಗಮನಿಸ್ತಾ ಬಂದ್ರೆ ತಮ್ಮ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ
0: ಅನ್ಸುತ್ತೆ.
1: ಈ ಸಲ ಕಡಿಮೆ ಯಾಕೆ? ತಾವು ಈ ಸಮಗ್ರ ಬೆಳೆ ಅಂದ್ರೆ ಈಗ ಮೇಕೆ ಸಾಕಾಣಿಕೆ ಮಾಡೋದಾಗಿರ್ಬೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಯಾಕೆ ಈ ತರದ ಒಂದು ಬೇಸಾಯ ಕ್ರಮಗಳನ್ನ ಯಾಕೆ ತಾವು ಮಾಡಬಾರ್ದು?
0: ಮಾಡ್ತಾ ಇದ್ದಿ ಸರ್ ಮೊದ್ಲು. ಅದ್ ಏನಾಯ್ತು ಅಂತಂದ್ರೆ ನಾನು ಮತ್ತೆ ನಮ್ಮ ಹೆಣ್ಮಕ್ಳು ಇಬ್ರ ಸರ್ ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು, ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ.

0: ಸೊ ಏನಂದ್ರೆ ನಮಗೇನು ನಮ್ಮ ಟೈಮ್ಗೆ ತಕ್ಕಂಗೆ ನಮ್ಗೆ ಅಂತ ಎಲ್ಲ ನೋಡ್ಕೊಳಕಾಗ್ಲಿಲ್ಲ ಸರ್ ಹೊಲ.
1: ಯಾಕಪ್ಪ ಅಂದ್ರೆ ತಾವು ಒಬ್ಬ ವಿದ್ಯಾವಂತರು, ಎಮ್ ಎಸ್ ಸಿ ಬಿ ಎಡ್ ಪದವೀಧರರಾಗಿ ಇವತ್ತು ತಾವು ಕೃಷಿಯನ್ನು ಮಾಡ್ತಾ ಇದ್ರಿ, ತುಂಬ ಸಂತೋಷ. ಈ ಕೃಷಿಯ ಜೊತೆಗೇನೆ ತಾವು ಈ ತರ ಸಮಗ್ರ ಕೃಷಿಯನ್ನ, ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇವುಗಳ ಬೇಸಾಯ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ತಮ್ಮ ಆದಾಯದಲ್ಲಿ ದ್ವಿಗುಣ ಆಗ್ತದೆ ಮತ್ತೆ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ.
0: ಈ ವರ್ಷ ನಾವು ಅದನ್ನ ಅಪ್ಲೈ ಮಾಡಿದೀವಿ ಸರ್, ಹೇಳಿದ್ನಲ್ಲ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೋಬೇಕಂತೇಳಿ. ಅಂದ್ರೆ ಅದ್ರ ಗೊಬ್ಬರನು ಒಳ್ಳೇದಂತ ನಮ್ಗೆ, ಅದ್ರ ಜೊತೆಗೆ ಗೊಬ್ಬರ ಅದ್ರ ಉಣ್ಣೆದು ಗೌರ್ಮೆಂಟ್ ಒಳಗೆ ಸಹಾಯಧನನು ಐತೆ, ಅದನ್ನ ತಗೊಂಡು ಮಾಡ್ಬೇಕಂತನ ಇದೆ ಸರ್. ಅದು ಅಂದ್ರ ಅವ್ರ ಸಹಾಯ ಹೆಂಗ್ ಕೊಡ್ತಾರ ಅನ್ನೋದು ಕೇಳ್ಕೊಂಡು ಅದನ್ನ ಮಾಡ್ಬೇಕಂತ ಐತೆ ಸರ್. ಈ ಸತಿ ಒಂದು 15-20 ಕುರಿ ಸಾಕಾಣಿಕೆ ಮಾಡ್ಬೇಕಂತ ಐತೆ ಸರ್.
1: ಲಿಂಗನಗೌಡ್ರೆ ತುಂಬಾ ಸಂತೋಷ. ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮತ್ತು ಇತರೆ ಇನ್ನ ಇಲಾಖೆಗಳನ್ನು ತಾವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಇವುಗಳ ಒಂದು ಬೇಸಾಯ ಪದ್ಧತಿಗಳನ್ನು ತಾವು ಅಳವಡಿಸಿಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣ್ರಿ ಅಂತ ಹೇಳ್ತಾ ನಮ್ಮ ಆಕಾಶವಾಣಿಗೆ ಬಂದು ಸಾಕಷ್ಟು ವಿಷಯಗಳನ್ನು, ತಮ್ಮ ಬೇಸಾಯ ಪದ್ಧತಿಯ ನಿಲುವುಗಳನ್ನು, ಯಾವ ರೀತಿ ತಾವು ಬೆಳೀತಾ ಇದ್ದೀರಿ ಇದರ ಕುರಿತು ನಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಿ. ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ವೈಯಕ್ತಿಕವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೂ ಕೃಷಿ ಅನುಭವ ಕುರಿತು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ದ್ಯಾಮಹುಣಸಿ ಗ್ರಾಮದ ರೈತರಾದ ಲಿಂಗನಗೌಡ ರಾಮನಗೌಡ ಗೌಡರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕಿರಣ. ಬೆಳಗಿ ತಾಲೂಕು ತೆಗ್ಗಿಯ ಯಲ್ಲವ ಹೊಸಮನಿ ಹಾಗೂ ಮೇಳದವರಿಂದ ಭಜನಾ ಪದಗಳನ್ನು

ಇದುವರೆಗೆ ಬೆಳಗಿ ತಾಲೂಕು ತೆಗ್ಗಿಯ ಯಲ್ಲವ್ವ ಹೊಸಮನಿ ಹಾಗೂ ಮೇಳದವರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ತಿಕೋಟಾದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಟ್ಕಿ ಪದ.

ಇದು ಇಂದಿನ ಕೃಷಿ ರಂಗ. ಇನ್ನು ಹೊತ್ತಾಗ್ಲಿಕ್ಕೆ ಬಂತು ನಾಳಿನ ಕೃಷಿ ರಂಗದೊಳಗೆ. ಮತ್ತೆ ಭೇಟಿಯಾಗೋಣಂತ, ನಮಸ್ಕಾರ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ದ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ಗೆ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ದ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ

0: ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ದ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದೆ ಸಿದಂತೆ ಹಣಕಾಸು ಸಚಿವಾಲಯ ಮೂರು ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ದಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ದಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ದಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯೂ ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ದ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ದತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕ್

0: ಮೊರಾಕೋ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಧಾರವಾಡ. ಈಗ ಸುರೇಶ್ ವಾಡ್ಕರ್ ಅವರು ಹಾಡಿರುವ ಮರಾಠಿ ಹಾಡುಗಳು.

0: ಇದುವರೆಗೆ ಸುರೇಶ್ ವಾಡ್ಕರ್ ಅವರು ಹಾಡಿರುವ ಮರಾಠಿ ಹಾಡುಗಳನ್ನು ಕೇಳಿದ್ರಿ. ಆಕಾಶವಾಣಿ ಧಾರವಾಡ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಾರ್ಯಕ್ರಮ ಯುವವಾಣಿ.

ಇಂದಿನ ಯುವವಾಣಿಯೊಳಗೆ ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಲಿಂಗರಾಜ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.

ನಮಸ್ಕಾರ ಶ್ರೋತೃಗಳೇ, ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಲಿಂಗರಾಜ್ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಹನುಮಂತ್ ಮೇಲಿನಮಣಿಯವರ ಮಾರ್ಗದರ್ಶನದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲನೆಯದಾಗಿ ಫಲದಾಯಕ ವಿನಾಯಕ ಪ್ರಾರ್ಥನಾ ಗೀತೆ ಕುಮಾರಿ ಜಾಹ್ನವಿ ಬೆಳ್ಳಿ ಅವರಿಂದ.

0: ಕಾಕ.
1: ಇದೀಗ ಕೃತಕ ಬುದ್ಧಿಮತ್ತೆ ಮತ್ತು ಸಾಹಿತ್ಯ ಚರ್ಚಾ ಕಾರ್ಯಕ್ರಮ ಕುಮಾರಿ ಅಪರ್ಣಾ ಕುಲಕರ್ಣಿ, ಕುಮಾರಿ ವಂದನಾ ಮುಳ್ಳೂರ್, ಕುಮಾರಿ ಸಂಗೀತಾ ಬೇವಿನಗಿಡದ್ ಇವರಿಂದ.
0: ನಮಸ್ಕಾರ ಶ್ರೋತೃ ಮಿತ್ರರೇ, ಆಕಾಶವಾಣಿ ಧಾರವಾಡದ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕೇಲಿ ಸಂಸ್ಥೆಯ ಲಿಂಗರಾಜ

0: ಮಹಾವಿದ್ಯಾಲಯದ ಎಂಎ ಇಂಗ್ಲಿಷ್ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದ ನಾನು ಸಂಗೀತಾ ವಿವಿಂಗಡತ್ ಮತ್ತು ನನ್ನ ಸಹಪಾಠಿನಿಯರಾದ ಅಪರ್ಣಾ ಕುಲಕರ್ಣಿ ಮತ್ತು ವಂದನಾ ಮುಳ್ಳೂರ್ ಇಂದಿನ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸಾಹಿತ್ಯದ ಕುರಿತು ಕಿರುಸಂಭಾಷಣೆ ಪ್ರಸ್ತುತಪಡಿಸುತ್ತಿದ್ದಾರೆ. ಒಂದು ಮಳೆ ಸಂಜೆ, ಕಿಟಕಿಯ ಗಾಜಿನ ಮೇಲೆ ಮಳೆಯ ಹನಿಗಳು ಟಪ್ ಟಪ್ ಟಪ್. ಅವು ಸದ್ದಲ್ಲ, ಒಂದು ಸಂಗೀತ, ಮನಸ್ಸಿನೊಳಗೆ ನೆನಪುಗಳನ್ನು ಕೆದಕುವ ಸಂಗೀತ. ಒಂದು ಸಣ್ಣ ಕೊಠಡಿ, ಒಂದು ಬದಿಯಲ್ಲಿ ಟೇಬಲ್, ಅದರ ಮೇಲೆ ಹಳೆಯ ಪುಸ್ತಕಗಳ ರಾಶಿ, ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ಲ್ಯಾಂಪ್, ಆ ಬೆಳಕಿನ ಕೆಳಗೆ ಒಬ್ಬ ಲೇಖಕಿ, ಕೈಯಲ್ಲಿ ಪೆನ್, ಮುಂದೆ ಬಿಳಿ ಕಾಗದ, ಆದರೆ ಒಂದು ಪದವೂ ಬರೆಯಲಾಗುತ್ತಿಲ್ಲ.
1: ಅರೆ, ನಂಗೇನು ಶಬ್ದ ಸಿಗ್ವಲ್ವಾಗ್ಯಾವಲ್ಲ, ಕವನ ಬರಿಬೇಕಂತೀನಿ, ತಲೆಯಾಗದ್ರ ವಿಚಾರವ, ಆದ್ರ ಬರೆಯಲಿಕ್ಕೆ ಸಾಧ್ಯನೇ ಇಲ್ಲ, ಯಾರಿಂದ ಸಹಾಯ ಪಡೀಲಿ ನಾನು?
2: ನಮಸ್ಕಾರ ಅಪರ್ಣಾ ಅವ್ರಿ, ನಿಮಗೆ ಸಹಾಯ ಬೇಕೇ?
1: ಅರೆ, ಇದೆಲ್ಲಿಂದ ಆವಾಸ್ ಬರ್ಲಿರ್ತದ?
2: ನಾನು ನಿಮ್ಮ ಕಂಪ್ಯೂಟರ್ನಲ್ಲಿರುವ ಕೃತಕ ಬುದ್ಧಿಮತ್ತೆ. ನೀವು ಬರೆಯಲು ಯೋಚಿಸುತ್ತಿದ್ದೀರಿ?
1: ಅಯ್ಯೋ, ಇನ್ನು ಈ ತಂತ್ರಜ್ಞಾನ ನಂಗೆ ಸಹಾಯ ಮಾಡ್ತದೇನ?
2: ನಾನು ಸಾವಿರಾರು ಕತೆಗಳನ್ನು ಓದಿದ್ದೇನೆ, ಕವನಗಳು, ಕಾದಂಬರಿಗಳು, ಪ್ರಬಂಧಗಳು. ನಿಮಗೆ ಬೇಕಾದರೆ ನಾನು ಒಂದು ಕತೆ ಪ್ರಾರಂಭಿಸಬಹುದು.
1: ಹಾ, ಅಂದ್ರೆ ಇನ್ ತಂತ್ರಜ್ಞಾನ ಉಪಯೋಗಿಸಿ ನಾ ಏನೋ ಕವನ ಬರಿಬೋದಂತ ಹಂಗಿದ್ರ ಕೇಳೋನ್ ಬಿಡಿದಕ್ ಸಹಾಯ. ಒಂದ ಕವನ ಬರೀಲಿಕ್ಕೆ 2 ಸಾಲಾದ್ರೂ ಶುರು ಮಾಡಿ ನೋಡನು.
2: ನಿಮಗೆ ಯಾವ ಮಾಹಿತಿಯ ಬೇಕು?
1: ಒಂದ ಹೆಂಗಾರು ಮಳೆಗಾಲದ ಒಂದೆರಡ ಮಳೆ ಮೇಲೆ ಸಾಲ್ ಬರೀ ನೋಡ್ತೀನಿ.
2: ಮಳೆ, ಹನಿಗಳು, ಬೀಳುವ ಸಂಜೆ, ಮನದೊಳಗೆ ಮೂಡುವ ನೆನಪುಗಳು.
1: ಸಾಕ್ ಸಾಕ್, ಚಂದದ ನೋಡ. ಆದ್ರ ನಿನಗೆ ಈ ಮಳೆ ಸುವಾಸನೆ ಹೆಂಗ ಅನುಭವಕ್ಕೆ ಬಂತು?
2: ಇಲ್ಲ, ನಾನು ಮಳೆಯ ಬಗ್ಗೆ ಓದಿದ್ದೇನೆ, ಆದರೆ ಅದರ ಸೌಗಂಧ ಅನುಭವಿಸಿಲ್ಲ.
1: ಅಂದ್ರ ಇದ ನೋಡ್, ಸಾಹಿತ್ಯದ ರಸ, ಅನುಭವ, ನೆನಪು ಇವೆಲ್ಲ ಈ ತಂತ್ರಜ್ಞಾನಕ್ಕೆ ಹೆಂಗ್ ಗೊತ್ತಾಗ್ಬೇಕು?
2: ಆದರೆ ನಾನು ಮನುಷ್ಯರ ಕತೆಗಳನ್ನು ಜಗತ್ತಿಗೆ ತಲುಪಿಸಲು ಸಹಾಯ ಮಾಡಬಹುದು.
1: ಹಾ, ಅಂದ್ರ ಲೇಖಕರಿಗೆ ಸ್ಪರ್ಧಿ ಅಲ್ಲ, ಏನ್ ಸಹಾಯಕನೋ ನೀನು?
2: ಹೌದು, ಚೆನ್ನಾಗಿದೆ ಇದು ಪ್ರಶ್ನೆ. ನಾನು ಪೆನ್ ಅಲ್ಲ, ಆದರೆ ಪೆನ್ನು ಹಿಡಿದು ಕೈಗೆ ಸಹಾಯ ಮಾಡುವ ಸಾಧನ.
1: ಹಾ ವಂದನಾ, ಹೆಂಗಾರು ಇಲ್ಲಿಗೆ ಬಂದೇವಿ, ನಮ್ ಹಿರಿಯರ್ ಮಾತು ಒಂದ್ ನೆನಪಾಗ್ತದ ನೋಡ. ಪುಸ್ತಕದ ವಾಸನೆ, ಪತ್ರಿಕೆ, ಕವನ ಸ್ಪರ್ಧಿ ಇವೆಲ್ಲ ಅವ್ರಿಗೆ ನೆನಪಿಗೆ ಬರ್ತಾವ ನೋಡಿನ್ನ.
2: ಹೌದ್ ನೋಡ್, ಹಿಂದಿನ ಕಾಲದಾಗ ಲೇಖಕರ ಕೈದಿಂತ್ರನ ಬರಿತಿದ್ರ ನೋಡಪ್ಪರ್ನ.
1: ಹ್ಞೂ ಹ್ಞೂ, ನಮ್ಮ ಅಜ್ಜ ಹೇಳೋ ಮಾತ್ ನೆನಪ್ ಬಂತ್ ನಂಗ. ಒಂದ್ ಕವನ ಬರಿಬೇಕಂದ್ರ 3 ಪೆನ್ ಮುರಿಬೇಕಂತ.
2: ಈಗ ಒಂದ್ ಕವನ ಬರಕ ಒಂದ್ ಕಂಪ್ಯೂಟರ್ ಆದ್ರ ಸಾಕ, ಟಕಾ ಟಕಾ ಟಕಾ ಮಾಡ್ತಾರಂತ ಕವನ ಕೊಡ್ತಾರಂತ.
1: ಅಬಾಬಾಬಾಬಾ, ಈಗಂತೂ ಫಾಸ್ಟ್ ಫಾರ್ವರ್ಡೆಡ್. ಮತ್ತ ಇನ್ನೊಂದ್ ಮಾತ್, ನಮ್ಮ ಅಜ್ಜಿ ಅಂದಿದ್ ನೆನಪ್ ಬಂತ್, ಈಗ ಕತಿ ಬರೆಯೋದಂದ್ರ ಮೊದ್ಲ ಜೀವನ ನೋಡ್ಬೇಕಂತ.
2: ಅದು ಸತ್ಯನ ಮಾತ್ ನೋಡ್, AI ಪುಸ್ತಕಗಳಿಂತ್ರ ಕಲಿತೈತಂತ.
1: ಹಂಗಂದ್ರ ಈ AI ಸಾಹಿತ್ಯಕ್ಕೆ ಹೆಂಗ್ ಬಂದಿತ್ತಂತಿ?
2: ಕಂಪ್ಯೂಟರ್ದಾಗ ಇರುವ ಒಂದ್ ಭಾಷೆ ಅದು, ಅದು ಒಂದ್ ತಂತ್ರಜ್ಞಾನ.
1: ಹಾ, ಅಂದ್ರೆ ಈ AI ಬಳಸಿ ನಾವ್ ಏನೇನ್ ಬರಿಬಹುದು?
2: AI ಬಳಸಿ ಕತೆ, ಕಾದಂಬರಿ, ಕವನ, ಈಗಿನ ಹುಡುಗರೇ ಅಸೈನ್ಮೆಂಟ್ ಪ್ರಾಜೆಕ್ಟ್ನು ಬರೀತಾರ.
1: ಹ್ಮ್, ನಾವು ಅದನ್ನ ಮಾಡೇವ್ ಬಿಡು.
2: ಅದ್ ಮಾತ್ರ ಕರೆ ನೋಡ್.
1: ಮತ್ತ ಇನ್ ಏನಂತಿ, ಇದ್ ಒಂದ್ ವಿದ್ಯಾರ್ಥಿ ಗುರುವಿನ ಪುಸ್ತಕ ನೋಡಿ ಕಲ್ತಂಗ ಅನ್ನಿದ.
2: ಹಂಗ ಅನ್ನಕ್ ಬರಂಗಿಲ್ಲ, ಆದ್ರ AI ಕೂಡ ಒಂದ್ ವಿದ್ಯಾರ್ಥಿನ ಅನ್ಬಹುದಲ್ಲ.
1: ಹ್ಮ್, ಹಂಗಂದ್ರ ಈ AI ದಿಂದ ಏನೇನ್ ಸಹಾಯ ಪಡಿಬಹುದು ನಾವು?
2: ನೋಡ್, ಸಹಾಯರೇ ಬಹಳ ಅದಾವು.
1: ಮತ್ತ ಸಹಾಯದಾಗ ಒಂದ್ ತಿಳಿತಪ್ಪ, ಬರವಣಿಗೆದಾಗ ಸಹಾಯ ಮಾಡ್ತದಂತ. ಆದ್ರ ಹೆಂಗ
2: ನೋಡ್, ಈಗ ಲೇಖಕರ ಅದಾರಂತ ತಿಳ್ಕೊ, ಅವ್ರಿಗ ಒಂದೊಂದ್ ಹೊಸ ವಿಷಯ ತಿಳ್ಕೊದಿರ್ತೈತಿ, ಅವಾಗ AI ಸಹಾಯ ಮಾಡ್ತೈತಿ.
1: ಹಾ, ಹಂಗಿದ್ರ ಭಾಷಾ ತಿದ್ದುಪಡೆದಾಗೂ ಸಹಾಯ ಮಾಡ್ಬೋದಲ್ಲ.
2: ಭಾಷಾ ತಿದ್ದುಪಡೆ, ಈಗ ನಿನ್ನ ಒಂದ್ ಏನೋ ಒಂದ್ ಕತಿ ಬರಕ್ ಕುಂತಿ ಅಂತ ತಿಳ್ಕೊ ವಾಪರ್ನ, ಅವಾಗ ನಿಂದ ವ್ಯಾಕರಣ 8 ಸಲ ತಪ್ತಾವ, ಅವಾಗ ನೀ AI ಉಪಯೋಗ ಮಾಡಿಕಸ ಬರಿಬೋದಲ್ಲ.
1: ಹಾ, ಚಲೋ ಅದ ನೋಡ್, ಮುಂದಿನ ಸರಿ ನಾನು ಹಿಂಗ ಮಾಡ್ತೇನಂತ. ಮತ್ತೆ ಅದಕ್ಕೆ ಉಪಯೋಗ ಆಗ್ತದ?
2: ಅನುವಾದದಾಗೂ ಉಪಯೋಗ ಆಗ್ತದ.
1: ಹಾ, ಅನುವಾದದಾಗಂದ್ರ ಒಂದ್ ಭಾಷೆಯಿಂದ ಇನ್ನೊಂದ್ ಭಾಷೆಗೆ ತಲುಪಲಿಕ್ಕೆ ಸಹಾಯ ಮಾಡ್ತದ.
2: ಹಾ ನೋಡ್, ಈ ಕನ್ನಡದಾಗ ಎಂತ ಚಲೋ ಚಲೋ ಕೃತಿಗಳದಾವ, ಅದನ್ನೆಲ್ಲ ಬೇರೆ ಭಾಷೆಗೆ ತಲುಪಲು ಸಹಾಯ ಮಾಡ್ತೈತಿ.
1: ಮತ್ತ ಸಂಶೋಧನೆ ಬಗ್ಗೆ ಏನಂತಿ?
2: ಸಂಶೋಧನೆ ಬಗ್ಗೆ ಸಾಗರ್ದಂಗ ಐತಿ ಸಂಶೋಧನೆ ಮಾಡಕ್.
1: ಹ್ಮ್, ಚಲೋ ಆತೇಳ್, ಅಂದ್ರ ನಾವು ಅಷ್ಟು ಹುಡುಕಿ ನಾವು ಇದರಿಂದ ಸಂಶೋಧನೆ ಮಾಡ್ಬಹುದನ್ನ.
2: ಮಾಡಬಹುದ್ಲ ಅಪರ್ಣ.
1: ಆಯ್ತೇಳ್, ಹಂಗಂದ್ರ ಈಗ ನಾವ ಇದರ ಸಹಾಯದಿಂದ ಏನೇನ್ ಮಾಡ್ಬೋದಂತ ನೋಡಿದ್ವಿ. ಆದ್ರ ಇದ್ರ ಸವಾಲ್ಗಳು ಎದುರಿಸಬಹುದಲ್ಲ ಇದರಿಂದ?
2: ಹೌದೌದು, ಯಾವ್ದು ಚಲೋ ಇದ್ರ ಕೆಟ್ಟನು ಇರಾಕಬೇಕಲ್ಲ.
1: ಮತ್ತ ಏನಿರ್ಬೋದು ಅವೆಲ್ಲ?
2: ಈಗ ಭಾವನೆಗಳ ಕುರಿತು ಹೇಳ್ಬೋದ.
1: ಹ್ಮ್ ಹೌದ್ ಬಿಡ, AI ನಿಜವಾದ ಭಾವನೆನ ಇಲ್ಲ.
2: ಹಾ ನೋಡ್,
1: ಮತ್ತ ಲೇಖಕರ ಹಕ್ಕ ಬಗ್ಗೆ?
2: ಲೇಖಕರ ಹಕ್ಕ ಬಗ್ಗೆನು ಮಾತಾಡಬಹುದು.
1: ಹಾ ಅದು ಖರೆಯದ ಬಿಡ, ಈಗಿನ ಲೇಖಕರ ಬಗ್ಗೆ ಪ್ರಶ್ನೆನ ಆಗ್ಬಿಟ್ಟದ. ಬರ್ದಿರೋದು AI ಅಥವಾ ಅವರ ಸ್ವಂತ ಬರ್ದಾರೋ, ಇದಂತೂ ದೊಡ್ಡ ತಲೆನೂ ಅದ ನೋಡ್. ಮತ್ತ ಅವಲಂಬನೆ ಬಗ್ಗೆ?
2: ಅವಲಂಬನೆ ಬಗ್ಗೆ ಅಂದ್ರ ಈಗ ನೀನ ನೋಡ್ತಿಯಲ್ಲ, ಈಗಿನ ಹುಡುಗರ ಒಂದ್ ಅಸೈನ್ಮೆಂಟ್ ಬರ್ಯಾಕನು AI ಉಪಯೋಗಿಸ್ತಾರ.
1: ಅದು ಖರೆ ಬಿಡ್ ವಂದನಾ, ಮೊನ್ನೆ ನೋಡ್ ನಮ್ ತಮ್ಮಗ ಒಂದ್ ಪ್ರಬಂಧ ಬರ್ಕೊಂಡ್ ಬಾ ಅಂದಿದ್ರ. ಅವೇನ

0: ಅದರ ಟಾಪಿಕ್ ಅದ್ರಾಗ ಹಾಕಿದ ಎಲ್ಲ ಇಡೀ ಕುಂಡ್ಲಿನ ಬಂತ ಅದ್ರಾಗ.
1: ಹಾ ನೋಡಿ ಈಗಿನ ಹುಡುಗರೇ ಹೇಳಾಕನ ಹೋಗ್ಬಾಡ.
0: ಆಯ್ತು ಬಿಡು. ಮತ್ತ AI ಅಂತೂ ಕವನ ಬರೀತದ್ ಗೊತ್ತಾತ, ಆದ್ರ ಪ್ರೇಮ ಕವನ ಬರೀತದೇನ?
1: ಪ್ರೇಮ ಕವನ ಅಲ್ಲ, ಅದ ಪೂರ್ತಿ ಕತಿನ ಬರದ್ ಕೊಡ್ತೈತಿ.
0: ಹ್ಮ್ ಖರೆ, ಅದ್ರಾಗ ಪ್ರೀತಿ ಸ್ವಾದ ಎಲ್ಲಿರ್ತದ್ರ?
1: ಅದ್ ಮಾತ್ರ ಖರೆ ಬಿಡು.
0: ಹ್ಮ್ ಹಿಂಗೂ ಅನ್ಬೋದು ನೋಡ, ಅಡಿಗೆ ಪುಸ್ತಕ ಓದಿ ಅಡಿಗೆ ಮಾಡಿದ್ರಂತ, ಆದ್ರ ಅದ್ರ ರುಚಿನ ತಿಳಿಲಿಲ್ಲ.
1: ಹಾ ಹಂಗ ಅನ್ಬೋದು ನೋಡ್.
0: ಮತ್ತ ಒಂದ್ ಇನ್ನೊಂದ್ ನೆನಪ್ ಬಂತ್ ನೋಡ್ ಕತಿ, ಏನಂದ್ರ ಒಂದ್ ವಿದ್ಯಾರ್ಥಿ ಸರ್ ಕಡೆ ಹೋಗಿ ಕೇಳ್ತಾನಂತ, ಸರ್ ಕವಿತೆ ಹೆಂಗ್ ಬರಿಬೇಕ್ರಿ ಅಂತ. ಅದಕ್ಕ ಅವ್ರ ಸರ್ ಹೇಳ್ತಾರ, ನಮ್ ಕುವೆಂಪ ಅವ್ರ ಹೇಳಿಲ್ಲೇನೋ, ಮೊದಲ ಪ್ರಕೃತಿ ನೋಡ್ರಿ, ಜನರನ್ನ ನೋಡ್ರಿ, ಜೀವನವನ್ನ ಅನುಭವಿಸ್ರಿ, ನಂತರ ಕವಿತೆ ಬರೀರಿ ಅಂತಾರಂತ.
1: ಎಂತ ಚಂದ ಮಾತ್ ಹೇಳಿದ್ರು ನೋಡ್ ಕುವೆಂಪು ಅವ್ರ.
0: ಹೌದ್ ಬಿಡ, ಎಷ್ಟ ಆದ್ರೂ ಮಹಾನ್ ವ್ಯಕ್ತಿಗಳು ಚಲೋನ ಹೇಳಿರ್ತಾರ. ಮತ್ತ ಕವಿತೆ ಪದಗಳಿಂದ ಹುಟ್ಟೋದ್ ಅಷ್ಟೇ ಅಲ್ಲ, ಜೀವನದಿಂದನೂ ಹುಟ್ಟುತ್ತದ.
1: ಇದ ಕಾರಣಕ್ಕನ AI ಕವನ ಬರಿಬೋದ, ಆದ್ರ ಮನುಷ್ಯರ ಅನುಭವ ಸಾಧ್ಯ ಇಲ್ಲ ಅದಕ್ಕ.
0: ಮತ್ತ ನಮ್ ಬೇಂದ್ರೆ ಅವರು ಒಂದ್ ಮಾತ್ ಅಂದಾರ ವಂದನ, ಅವ್ರ ಕಡೆ ಒಬ್ಬ ವ್ಯಕ್ತಿ ಹೋಗಿ ಕೇಳ್ತಾನಂತ, ಹೆಂಗ್ ಆಗ್ಬೇಕ್ರಿ ನಾ ದೊಡ್ಡ ವ್ಯಕ್ತಿ ಅಂತ. ಅದಕ್ಕ ಅವ್ರ ಹೇಳ್ತಾರ, ಮೊದಲ ದೊಡ್ಡ ಮನಸ್ಸಿರ್ಬೇಕ, ಆಮೇಲೆ ಕವಿತೆ ಬರೀಲಿಕ್ಕೆ ಕಲಿಬೇಕಂತ.
1: ಏನ್ ಚಂದ ಮಾತ್ ನೋಡ ಅಪರ್ಣ.
0: ಹೌದ್ ನೋಡ, ಸಾಹಿತ್ಯದ ಹೃದಯನ ಮುಖ್ಯ ಅದ ನೋಡ.
1: AI ಗ ಮಾಹಿತಿ ಐತಿ, ಆದ್ರ ಮನುಷ್ಯರಿಗ ಅನುಭವ ಮತ್ತ ಹೃದಯ ಐತಿ ಅಲ್ಲ.
0: ಈಗ ವಂದನ ಕಲ್ಪನೆ ಮಾಡ್ಕೋ, ನಮ್ಮ ಅಜ್ಜಿ ಏನ್ರಿ AI ಉಪಯೋಗಿಸಿದ್ರ ಹೆಂಗಿರ್ತಿತ್ತು?
1: ಓ AI ಬಾರೋ AI ಅಂತೇಳಿ ಅನಸ್ತೈತ ಅಜ್ಜಿ.
0: ಇಲ್ಲಿಲ್ಲ, ನಮ್ಮ ಅಜ್ಜಿ ಕೇಳ್ತಿದ್ಲೇನೋ ಹೆಂಗ ರೊಟ್ಟಿ ಬಡಿಬೇಕಂತ.
1: ಅಜ್ಜಿ AI ಗನ ಹೇಳ್ತೀಳಂತ, ಬಾ ನಿಂಗ ರೊಟ್ಟಿ ತಿನ್ನಿಸ್ತೇನ ಅಂತ ಹೇಳ್ತೀಳಂತ.
0: ಅದು ಖರೆ ಅದ ಬಿಡ. ಮತ್ತ ಇನ್ ಹಿರಿಯರ್ ಪೀಳಿಗೆ ಯುವಕರ ಪೀಳಿಗೆ ಈ AI ಬಳಸಿದ್ರೆ ಏನೇನ್ ಇರ್ಬೋದು?
1: ಇದ ಮುಖ್ಯವಾದ ಪ್ರಶ್ನೆ ನೋಡಪ್ಪರ್ನ.
0: ಹಿರಿಯರ್ ಪೀಳಿಗೆ ಉಪಯೋಗಿಸಿದ್ರೆ ಹೆಂಗಿರ್ಬೋದಂತ ಮೊದ್ಲ ನೋಡೋಣಂತ. ಮೊದ್ಲೇಕಾಗಿ ನಾವ್ ನೋಡ್ಬೇಕಂದ್ರ ಮಾಹಿತಿ ಪಡೀಲಿಕ್ಕೆ ಉಪಯೋಗಿಸ್ತೇವ.
1: ಹೌದು,
0: ಅದ್ರಾಗಂತೂ ಈಗ ಔಷಧಿದಾಗ ಉಪಯೋಗಿಸ್ಬೋದು. ಹೆಂಗ ಕರೆ?
1: ನೋಡ, ನಮ್ಮ ಅಜ್ಜಾರ್ಗ ಮೊನ್ನೆ ಗುಳಗಿ ತಗೋದಿತ್ತಂತ. ಅವ್ರಿಗ ವಿಚಾರ ಮಾಡೋದಿತ್ತಂತ, ಇದು ಯಾ ಗುಳಗಿ, ಇದು ಎದಕ್ ತಗೋಬೇಕು ಅಂತ. ಅವಾಗ ಏನಿಲ್ಲ, ಒಂದ್ ಫೋಟೋ ಹೊಡೆದ್ರು, AI ಕಳಿಸಿರು, ಅದ್ ಎಲ್ಲಾ ಕುಂಡ್ಲಿನ ಕೊಟ್ಟಿತ್ತಂತ.
0: ಮತ್ತೆ ಕೃಷಿದಾಗ ಉಪಯೋಗಿಸ್ಯಾರಲ್ಲ?
1: ಕೃಷಿದಾಗರೆ ಈಗ ನೋಡ್ಲ, ನಿಮ್ ಅಜ್ಜಿಗ ಶೇಂಗಾ ಬಿತ್ತೋದೈತಿ ಅಂತ ತಿಳ್ಕೊ. ಅವಾಗ ಒಂದ್ ಶೇಂಗಾ ಬಗ್ಗೆ ಹಾಕಿರ, ಯಾವ ಮಣ್ಣು ಉಪಯೋಗಿಸ್ಬೇಕು, ಯಾವ ಜಗದಾಗ ಹಾಕ್ಬೇಕು, ಯಾವ ತಿಂಗಳದಾಗ ಹಾಕ್ಬೇಕು, ಎಲ್ಲಾ ತೆಗೆದ್ ಕೊಡ್ತೈತಿ.
0: ಅದು ಖರೆ. ಮತ್ತ ಹಳಿ ನೆನಪುಗಳನ್ನು ಮೆಳಕ್ ಹಾಕ್ಬೋದು ನೋಡ.
1: ಹೌದು, ಈಗ ನೋಡಲ್ಲ, ಫೋಟೋಸ್ ಎಲ್ಲಾ ಬ್ಲರ್ ಆಗಿರ್ತಾವು, ಅವನ್ನೆಲ್ಲಾ ಫೋಟೋ ರಿಫೈನ್ ಮಾಡಿ ಕಾಸ್ ಕಳಿಸ್ತೈತಿ AI.
0: ಚಲೋ ಅದ, ಚಲೋ ತಂಗೆ ಉಪಯೋಗ ಮಾಡೋಣಂತ. ಮತ್ತ ಹೊಸ ವಿಷಯ ತಿಳಿಲಿಕ್ಕೂ ಚಲೋ ಅದ ನೋಡಿ AI.
1: ಈಗ ಎಷ್ಟ್ ಜನ ಮನಗನ ಕೂತಿರ್ತಾರ, ಅವ್ರ ಹೊಸ ಭಾಷೆ ಸಂಗೀತ ಎಲ್ಲವನ್ನು ತಿಳ್ಕೊಬೋದ.
0: ಆಯ್ತ, ಇನ್ನ ನಾವ್ ಏನ್ ಕೇಳ್ಬೇಕಂದ್ರ, ಒಂದ್ ಪುಸ್ತಕ ನಮ್ ಜೀವನಕ್ಕ ಬದಲಾಸ್ತದಂತ, ಒಂದ್ ಕವನ ನಮ್ ಮನ್ಸಿಗೆ ಧೈರ್ಯ ಕೊಡ್ತದಂತ.
1: AI ಆ ಪುಸ್ತಕ ಹುಡುಕ್ ಕೊಡ್ಬಹುದ, ಆಮೇಲೆ ಅದಕ್ ಸಹಾಯನೂ ಮಾಡ್ಬೋದ, ಆದ್ರ ಬರೆಯೋದೆಲ್ಲ ನೀವ ಮಾಡ್ಬಹುದಲ್ಲ.
0: ಹ್ಮ್ ವಂದನ, ಇಷ್ಟ ಹೊತ್ತು ನಾವ AI ಮತ್ ಸಾಹಿತ್ಯದ ಬಗ್ಗೆ ಮಾತಾಡಿದ್ವಿ. ಒಂದ್ ಕಡೆ ತಂತ್ರಜ್ಞಾನ ವೇಗವಾಗಿ ಓಡ್ಲಿಗತ್ತದ, ಇನ್ನೊಂದ್ ಕಡೆ ಸಾಹಿತ್ಯ ಅದ್ರ ಭಾವನೆಯನ್ನ ಕಳ್ಕೊಳ್ಲಿಗತ್ತದ ಅನಸ್ತದ.
1: ಹಾ ಹಂಗ ಅನ್ಬಹುದ.
0: ಹಂಗಂದ್ರ AI ಭವಿಷ್ಯದಾಗ ಲೇಖಕರ ಸ್ಥಾನ ತೆಗೆದುಕೊಳ್ತದೇನ?
1: ಲೇಖಕರ ಸ್ಥಾನವನ್ನ ತೆಗೆದುಕೊಳ್ಳೋಂಗಿಲ್ಲ, ಆದ್ರ ಆ ಭಾವನೆಗಳರೇ ಮನುಷ್ಯರನ್ನ ತಿಳ್ಕೊಬೇಕಲ್ಲ ಅಪರ್ಣ.
0: AI ಪದಗಳನ್ನ ಜೋಡಿಸ್ಬೋದ, ಮಾಹಿತಿ ಹುಡುಕ್ ಕೊಡ್ಬೋದ, ಕಥೆದ್ ಒಂದ್ ರೂಪಾನೂ ಕೊಡ್ಬೋದ, ಆದ್ರ ಜೀವನದ ಅನುಭವ ಅನ್ನೋದೇನದಲ್ಲ ಅದು ಮನುಷ್ಯರಿಂದನ ಬರ್ಬೇಕ್ ನೋಡ.
1: ಹೌದ್, ಅದ್ ಮಾತ್ರ ಖರೆ ಮಾತ್ ನೋಡ್ವ.
0: ಮತ್ತ ಒಂದ್ ತಾಯಿ ಕಣ್ಣೀರು, ಒಬ್ಬ ರೈತನ ಶ್ರಮ, ಮತ್ ಒಂದ್ ಹಳ್ಳಿಯ ಸಂಜೆಯ ಮಣ್ಣಿನ ಸುವಾಸನೆ ಏನದಲ್ಲ, ಇವೆಲ್ಲ ಏನ್ ತಂತ್ರಜ್ಞಾನ ಗೊತ್ತಾಗ್ತದ.
1: ಆದ್ರ ಆ ಅನುಭವ ಜಗತ್ತಿಗ್ ತಲುಪಿಸಲ್ ಸಹಾಯ ಮಾಡ್ತೈತಿ ಅಲ್ಲ.
0: ಅಂದ್ರ AI ಮತ್ ಮನುಷ್ಯರು ಇಬ್ರು ಸ್ಪರ್ಧಿಗಳೇನ?
1: ಸ್ಪರ್ಧಿಗಳಂತ ಅನ್ನಕ್ ಬರೋಂಗಿಲ್ಲ, ಆದ್ರ ಅವ್ ಸಹಾಯತ್ರಿಗಳು ಅನ್ಬಹುದು ನೋಡ್.
0: ಹಾ ಚಲೋ ತಂಗೆ ಉಪಯೋಗಿಸಿದ್ರ ಸಹಾಯತ್ರಿ ಅನ್ನ.
1: ಹಾ ಹಂಗ ಅನ್ಬಹುದು ನೋಡ್.
0: ಮತ್ತ ಹಿರಿಯರ ಅನುಭವ, ಯುವಕರ ತಂತ್ರಜ್ಞಾನ ಇವೆರಡು ಸೇರಿದ್ರ ನಾವ್ ಹೊಸ ಸಾಹಿತ್ಯದ ಲೋಕ ನಿರ್ಮಾಣ ಮಾಡೋಣಂತ.
1: ಒಂದ್ ಪೆನ್ ಕೈಯಲ್ಲಿದ್ದ ಮತ್ತ ಇನ್ನೊಂದ್ ಕಡೆ ತಂತ್ರಜ್ಞಾನ ಜೊತೆಗಿದ್ರ ಕಟ್ಟೆನೂ ಹುಟ್ಟ ಹಾಕ್ಬಹುದು, ಆಮೇಲೆ ಮನುಷ್ಯರ ಹೃದಯನು ಗೆಲ್ಬಹುದು.
0: ಬಹುಶಃ ಭವಿಷ್ಯದಾಗ ಲೇಖಕರ ಟೇಬಲ್ ಮೇಲೆ ಒಂದ್ ಕಡೆ ಪುಸ್ತಕ ಇರ್ತದ, ಒಂದ್ ಕಡೆ ಕಂಪ್ಯೂಟರ್ನು ಇರ್ತದ, ಆದ್ರ ಕತಿಯ ಮೊದಲ ಸಾಲ್ಗಳು ಏನವ ನೋಡ, ಅದ ಒಂದ್ ಲೇಖಕರ ಹೃದಯದಿಂದನ ಬರ್ಬೇಕ.
1: ಅದಲ್ಲ ಸಾಹಿತ್ಯದ ಸೌಂದರ್ಯ.
0: ಹಂಗಿದ್ರ ನಾವ್ AI ನ ಚಲೋ ರೀತಿ ಹಂಗ್ ಬಳಸ್ಬೇಕನ್ನ.
1: ಅದ ಬಳಸುದ ನಿಮ್ಮಲ್ಲ ಐತಿ ನೋಡ್ವ.
0: ಹೌದು, ಒಂದ್ ವಿದ್ಯಾರ್ಥಿ ಅದನ್ನ ಕಲೀಲಿಕ್ ಬಳಸ್ಬೋದು, ಅಥವಾ ಅದನ್ನ ಯೋಜನೆ ತಲುಪಿಸ್ಲಿಕ್ಕೂ ಬಳಸ್ಬೋದ.
1: ಒಬ್ಬ ಲೇಖಕ ಅದನ್ನ ಸಹಾಯಕ್ಕಾಗಿ ಬಳಸಿರ ಚಲೋ, ಅಥವಾ ತನ್ನ ಸ್ವಂತಕ್ಕಾಗಿ ಬಳಸಿರ ಮತ್ತದ ಹಿಂಗಾಗೋದ್ಲ ಪರ್ಣ.
0: ಹ್ಮ್ ಸ್ವಂತ ಧ್ವನಿನ ಮರೆತ್ ಬಿಡ್ತಾರ.

0: ಲೇಖಕರಾಮೇಲೆ ಮತ್ತೊಬ್ಬ ಮನುಷ್ಯರು ಅದನ್ನ ಜ್ಞಾನಕ್ಕಾಗಿ ಬಳಸ್ಬೇಕ, ಇಲ್ಲಾಂದ್ರ ಆಲಸ್ಯತನ ಹುಟ್ಟತದ ನೋಡಿನ್ನ.
1: ಆಲಸ್ತನ ರೇಗ್ ಹುಟ್ಟೇತನ ನೋಡುವ.
2: ಇದೀಗ ಕಿರುಭಾಷಣ, ಸಂಭ್ರಮ ತರಲಿ ಯುಗಾದಿ, ಕುಮಾರಿ ಮುಕ್ತಾ ಹೆಗಡೆ ಇವರಿಂದ.
3: ನಮಸ್ಕಾರ ಶ್ರೋತೃಗಳೇ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರಲಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೌದು, ವಿಶ್ವಾವಸು ಸಂವತ್ಸರವು ಮುಗಿದು ಪರಾಭವ ಸಂವತ್ಸರವೂ ಬಂದಿದೆ. ನಮ್ಮ ಬದುಕಿಗೆ ಹೊಸ ಸಂತಸ ನಂಬಿಕೆಯನ್ನ ಹೊತ್ತು ತಂದಿದೆ. ದಕ್ಷಿಣ ಭಾರತದಲ್ಲಿ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಪ್ರತಿ ಸಂವತ್ಸರದ ಚೈತ್ರ ಶುದ್ಧ ಪ್ರತಿಪದ ಎಂದು ಯುಗಾದಿಯನ್ನ ಆಚರಿಸ್ತಾರೆ. ಕರ್ನಾಟಕ, ಆಂಧ್ರಪ್ರದೇಶದಲ್ಲಿ ಯುಗಾದಿ ಎಂದ್ರೆ ಮಹಾರಾಷ್ಟ್ರದಲ್ಲಿ ಇದನ್ನ ಗುಡಿಪಾಡ್ವಾ ಅಂತಾರೆ. ಕಳೆದ ವರ್ಷದ ನೋವು ದುಃಖವೆನ್ನೆಲ್ಲ ಮರೆತು ಯುಗಾದಿಯ ದಿನದಿಂದ ಖುಷಿ, ಸುಖ ಮತ್ತು ಹೊಸ ವರ್ಷವನ್ನ ಜನರು ಸಂಭ್ರಮದಿಂದ ಸ್ವಾಗತಿಸುತ್ತಾರೆ. ಪೌರಾಣಿಕ ಕಥೆಗಳಲ್ಲಿ ಯುಗಾದಿಯ ದಿನದ ವಿಶೇಷತೆಯನ್ನ ನಾವು ಕಾಣಬಹುದು. ಉಪರಿಚರ ಎನ್ನುವ ಮಹಾರಾಜ ಸ್ವರ್ಗವನ್ನ ಜಯಿಸಿ ಯುಗಾದಿಯ ದಿನದಂದು ಭಗವಧ್ವಜವನ್ನ ಭೂಮಿಗೆ ತರ್ತಾನೆ. ಶ್ರೀರಾಮನು ರಾವಣ ವಧೆಯನ್ನ ಮಾಡಿ ಅಯೋಧ್ಯೆಗೆ ಹಿಂತಿರುಗಿದ್ದು ಸಹ ಯುಗಾದಿಯ ದಿನದಂದೇ. ಶಾಲಿವಾಹನ ರಾಜನು ಈ ದಿನ ಭಾರತದಲ್ಲಿ ದಿಗ್ವಿಜಯನ್ನ ಸಾಧಿಸಿದ. ಅಂದಿನಿಂದ ಶಾಲಿವಾಹನ ಶಕೆಯು ನಮ್ಮ ದೇಶದಲ್ಲಿ ಪ್ರಾರಂಭವಾಯಿತು. ಎಲ್ಲ ಹಬ್ಬಗಳಂತೆ ಯುಗಾದಿಯ ದಿನದಂದು ಮನೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ರಂಗೋಲಿಯನ್ನ ಹಾಕ್ತಾರೆ. ಯುಗಾದಿಯ ಕಜ್ಜಾಯವೆಂದರೆ ಹೋಳಿಗೆ ಮತ್ತು ಒಬ್ಬಟ್ಟು. ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಪಂಚಾಂಗ ಶ್ರವಣವನ್ನ ಮಾಡ್ತಾರೆ. ಮುಂದಿನ ವರ್ಷದ ಪ್ರಮುಖ ಹಬ್ಬಗಳು, ಮಳೆ ಮತ್ತು ಗ್ರಹಣದ ಕುರಿತಾದ ಮಾಹಿತಿಗಳು ಇದರಿಂದ ನಮಗೆ ಸಿಗುತ್ತೆ. ಯುಗಾದಿಯಂದು ಆಚರಿಸುವ ಪ್ರಮುಖ ಪದ್ಧತಿ ಎಂದ್ರೆ ಬೇವು ಬೆಲ್ಲವನ್ನ ತಿನ್ನುವಂಥದ್ದು. ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಲ ಭಕ್ಷಣಂ ಎನ್ನುವ ಶ್ಲೋಕವನ್ನ ಹೇಳುತ್ತಾ ಬೇವು ಬೆಲ್ಲವನ್ನ ಸ್ವೀಕರಿಸ್ತಾರೆ. ಬೇಸಿಗೆಗಾಲದಲ್ಲಿ ಬೇವು ಬೆಲ್ಲ ಎರಡೂ ದೇಹವನ್ನ ತಂಪಾಗಿರಿಸುತ್ತೆ. ಬೇವಿನ ರುಚಿ ಕಹಿಯಾದರೆ ಬೆಲ್ಲದ ರುಚಿ ಸಿಹಿ. ಇದು ನಮ್ಮ ಜೀವನದಲ್ಲಿ ಬರುವ ಕಷ್ಟ ಮತ್ತು ಸುಖದ ಸಂಕೇತವಾಗಿದೆ. ಹಾಗಾಗಿ ಯುಗಾದಿಯ ಹಬ್ಬವು ಬೇವು ಬೆಲ್ಲವನ್ನ ಒಟ್ಟಿಗೆ ಸ್ವೀಕರಿಸುವಂತೆ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತ ತಿಳಿಸುತ್ತೆ. ಪರಾಭವ ಸಂವತ್ಸರದಲ್ಲಿ ನಮ್ಮೆಲ್ಲರ ಆಸೆ ಕನಸುಗಳು ನನಸಾಗಲಿ, ರಾಷ್ಟ್ರ ಇನ್ನಷ್ಟು ಸುಭಿಕ್ಷವಾಗಲಿ, ನಾವೆಲ್ಲ ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸೋಣ.
2: ಮುಂದಿನ ಕಾರ್ಯಕ್ರಮ ಭಗತ್ ಸಿಂಗ್ ಕುರಿತು ಏಕಪಾತ್ರ ಅಭಿನಯ, ಕುಮಾರ್ ನಟರಾಜ್ ರಾಜನ್ ಅವರಿವರಿಂದ.
4: ಭಗತ್ ಸಿಂಗ್, ನಿನಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ.
5: ಈ ಭಗತ್ ಸಿಂಗನಿಗೆ ಗಲ್ಲು ಶಿಕ್ಷೆ ನನಗೆ ಸಂತೋಷದ ಸಂಗತಿಯಾಗಿದೆ.
4: ನಿನಗೆ ಗಲ್ಲು ಶಿಕ್ಷೆ ಆನಂದವೇ ಸಂತೋಷವೇ? ಭಗತ್, ನಿನ್ನ ವಯಸ್ಸು ಇನ್ನೂ ಚಿಕ್ಕದು, ಜೀವನದ ಕನಸು ಕಾಣೋ ವಯಸ್ಸು.
5: ಅರೆ ಪೊಲೀಸ್ ಸಾಬ್, ನನ್ನ ಕನಸು ನನಸಾಗಿದೆ. ನಾನು ಚಿಕ್ಕವನಾಗಿದ್ದಾಗಲೇ ಒಂದು ಕನಸು ಕಂಡೆ. ಇದೋ ನೋಡಿ, ಇದೇ ನನ್ನ ಕನಸು.
4: ಛೀ, ಈ ಹೊಲಿಸುಮ್ಮನ್ನು ನಿನ್ನ ಕನಸೆ?
5: ಏ, ಇದು ಅಂತಿಂಥ ಮಣ್ಣಲ್ಲ. ತಾಯಿ ಭಾರತೀಯ ಬಂಧ ಮುಕ್ತಿಗಾಗಿ ಜಲಿಯನ್ ವಾಲಾ ಭಾಗದಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ವೀರ ಪುತ್ರರ ರಕ್ತ ಸಿಕ್ತ ಮಣ್ಣಿದು. ಅಮಾಯಕರಾದ ನನ್ನ ಭಾರತೀಯ ಭಕ್ತರನ್ನ ಅಮಾನುಷವಾಗಿ ಕೊಂದರಲ್ಲ ಆ ನಿನ್ನ ಆಂಗ್ಲ ದ್ರೋಹಿಗಳು. ಮಕ್ಕಳು ಕಾಲ್ತುಳಿತಕ್ಕೆ ಸಿಕ್ಕು ನರಳಿ ನರಳಿ ಸತ್ತರು. ತಾಯಂದಿರು ಬಾವಿಗೆ ಹಾರಿಸತ್ತರು. ನನ್ನ ಹಿರಿಯರು ನೆತ್ತರವನ್ನೇ ಹರಿಸಿದರು. ಅಂದೇ ನಾನು ಈ ಮಣ್ಣಿನ ಮೇಲೆ ಪ್ರಮಾಣ ಮಾಡಿದೆ ನಿಮ್ಮನ್ನು ಒದ್ದು ಓಡಿಸಲು. ಇದು ಬರೀ ಮಣ್ಣಲ್ಲ, ಇದರಲ್ಲಿರೋದು ಸ್ವಾತಂತ್ರ್ಯ. ಬರೀ ಸ್ವಾತಂತ್ರ್ಯ, ಕೇವಲ ಸ್ವಾತಂತ್ರ್ಯ.
4: ನಿನ್ನ ಈ ಫಲಿತಾನದಿಂದ ಸ್ವಾತಂತ್ರ್ಯ ಸಿಗಬಹುದೇ?
5: ಖಂಡಿತ. ಹರಿದ ವೀರನ ರಕ್ತ ಕ್ರಾಂತಿಕಾರಿಯ ತ್ಯಾಗ ಎಂದೂ ಹುಸಿಯಾಗಲಾರದು.
4: ಭಂಜೆಯೆಲ್ಲ ಭಾರತಾಂಬೆ ವೀರ ಸುತರ ದೀನೆಲ ಕೆಡುಕ ನಳಿಸಿ ಒಳಿತು ಗಳಿಸಿ
5: ಸಿದ್ಧವಿಹುದು ತೋಳ್ಬಲ.
4: ಬರಿದೆ ಶಾಂತಿ ಮಂತ್ರವ ಜಪಿಸಿದರೇನು ಸ್ವಾರ್ಥಕ? ವ್ಯಕ್ತಿ ವ್ಯಕ್ತಿಯಾಗಲಿಂದು ರಾಷ್ಟ್ರಭಕ್ತ ಸೈನಿಕ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ ಪೀಗರಿಯಸಿ.
6: ಭಗತ್ ಬಾ, ನಿನ್ನ ಸಮಯ ಬಂದಿದೆ.
5: ಹೇ ಭಾರತ್ ಮಾತಾ,
4: ನೀನು ದೊಡ್ತಾಯಿ, ನಾನು ದಡ್ಮಕ. ನೀನು ದೊಡ್ತಾಯಿ, ನಾನು ದಡ್ಮಕ.
5: ನಿನ್ ಕೆಲ್ಸ ಅಂದ್ರೆ ಅದು ಭಗವಂತನ ಕೆಲ್ಸ. ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದಡ್ಮಗನ್ ರಕ್ತಾನಲ್ದೆ ಬೇರೇನ್ ಕೊಡ್ಲಿ ತಾಯಿ, ಬೇರೇನ್ ಕೊಡ್ಲಿ.
4: ತುಗೋ ತಾಯಿ ತುಗೋ, ನನ್ನ ಪ್ರಾಣವನ್ನೇ ತಗೋ. ನೀನು ಸ್ವತಂತ್ರಳಾಗು ತಾಯಿ, ನೀನು ಸ್ವತಂತ್ರಳಾಗು. ನೀನು ಜಗನ್ಮಾತೆಯಾಗು ತಾಯಿ, ನೀನು ಜಗನ್ಮಾತೆಯಾಗು.
5: ಎಲೆ ಬ್ರಿಟಿಷ್ ಕುಣ್ಣಿಗಳೇ, ಇದು ಭಗತ್ ಸಿಂಗನ ಅಂತ್ಯ ಅಲ್ಲ. ಇನ್ನು ನೂರಾರು ಭಗತ್ ಸಿಂಗರು ಹುಟ್ಟಿ ಬರ್ತಾರೆ.
4: ಕ್ರಾಂತಿಯು ಚಿರಾಯುವಾಗಲಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಭಾರತ್ ಮಾತಾ ಕೀ ಜಯ್.
2: ಮುಂದಿನ ಕಾರ್ಯಕ್ರಮ ಸ್ವರಚಿತ ಕವನ ನನ್ನವಳು, ಕುಮಾರ್ ಮಲ್ಲಿಕಾರ್ಜುನ್ ಭಾಗೇವಡಿ ಇವರಿಂದ.
7: ನಮಸ್ಕಾರ ಕೇಳುವರೆ. ನನ್ನವಳು ಶೀರ್ಷಿಕೆ. ನನ್ನವಳ ನೋಡಿದಾಗ ನನ್ನದೆನ್ನುವ ಭಾವ ಬರುವುದೇ ಪ್ರೀತಿ. ನನ್ನವಳ ಕಣ್ಣುಗಳಲ್ಲಿ ನನ್ನ

0: ವಿಷಯವಿದೆ. ಅವಳ ಮುಖದಲ್ಲಿ ನನ್ನ ಕುಟುಂಬದ ಕಾವಲುದಾರಿ ಇದೆ. ಅವಳ ಮುಖದಲ್ಲಿ ನನ್ನ ಕುಟುಂಬದ ಕಾವಲುದಾರಿ ಇದೆ. ಅವಳ ಕೈಗಳಲ್ಲಿ ನನ್ನ ಕಂದಮ್ಮನ ಲಾಲಿಪದವಿದೆ. ಅವಳ ಕೈಗಳಲ್ಲಿ ನನ್ನ ಕಂದಮ್ಮನ ಲಾಲಿಪದವಿದೆ. ಅವಳ ಮುಗುಳುನಗೆಯಲ್ಲಿ ನನ್ನ ಮನದಾಳವಿದೆ. ಅವಳ ಮುಗುಳುನಗೆಯಲ್ಲಿ ನನ್ನ ಮನದಾಳವಿದೆ. ಅವಳು ನನ್ನವಳು ಎಂಬ ಬಯಕೆ ನನಗಿದೆ. ಅವಳು ನನ್ನವಳು ಎಂಬ ಬಯಕೆ ನನಗಿದೆ. ಅವಳು ನನ್ನವಳು ಎಂಬ ಗರ್ವವೂ ನನಗಿದೆ. ನಾ ಅವಳಿಗೆ ಸೀಮಿತ ನಾದವನು ಎಂದು ಅವಳಿಗೆ ಎಂದೋ ಗೊತ್ತಾಗಿದೆ. ಅವಳಿಗೆ ಎಂದೋ ಗೊತ್ತಾಗಿದೆ. ಭವಿಷ್ಯದ ಕಲ್ಪನೆಯಲ್ಲಿ ಕರಗಿರುವ ನಾನು ಚಂದ್ರಮುಖಿಯಾಗಿ ಬರಬಾರದೇನು, ಚಂದ್ರಮುಖಿಯಾಗಿ ಬರಬಾರದೇನು. ಅಂಧಕಾರವ ತೊಳೆಯುವೆ ನೀನು, ಅಂಧಕಾರವ ತೊಳೆಯುವೆ ನೀನು, ಮೌನವಾಗಿ ಸುಮ್ಮನಿರಬಹುದೇನು, ಮೌನವಾಗಿ ಸುಮ್ಮನಿರಬಹುದೇ. ಸಜ್ಜನರ ಕುಲವನ್ನು ಸೇರಿದವಳು ನೀನು, ಮಜ್ಜಿಗೆಯನ್ನು ತರಬಾರದೇನು, ಮಜ್ಜಿಗೆಯನ್ನು ತರಬಾರದೇನು. ಕಲ್ಪನೆಯ ಕುಸುಮದಲ್ಲಿ ನಿನ್ನೊಟ್ಟಿಗಿರುವಾಸೆ, ಕಲ್ಪನೆಯ ಕುಸುಮದಲ್ಲಿ ನಿನ್ನೊಟ್ಟಿಗಿರುವಾಸೆ, ಜಗಕ್ಕೆ ನೀ ನನ್ನ ಮಡದಿ ಎಂದು ಕೂಗಿ ಹೇಳುವಾಸೆ, ಜಗಕ್ಕೆ ನೀ ನನ್ನ ಮಡದಿ ಎಂದು ಕೂಗಿ ಹೇಳುವಾಸೆ. ತುಸುನಗೆಯ ಬೀರಿ ಕೈತುತ್ತು ಕೊಡುವಾಸೆ, ತುಸುನಗೆಯ ಬೀರಿ ಕೈತುತ್ತು ಕೊಡುವಾಸೆ, ಮೌನದ ಮುಖವನ್ನು ಕಣ್ಪಿಳಿಸದೆ ನೋಡುವಾಸೆ, ಮೌನದ ಮುಖವನ್ನು ಕಣ್ಪಿಳಿಸದೆ ನೋಡುವಾಸೆ. ಸುಂದರ ಭವಿಷ್ಯದ ಮನದೊಡತಿಯ ಹಿಂಚಿತ್ರವಿದು, ಸುಂದರ ಭವಿಷ್ಯದ ಮನದೊಡತಿಯ ಹಿಂಚಿತ್ರವಿದು. ನಮಸ್ಕಾರ.
1: ಮುಂದಿನ ಕಾರ್ಯಕ್ರಮ ಕಿತ್ತೂರು ರಾಣಿ ಚೆನ್ನಮ್ಮ ಕುರಿತು ಏಕಪಾತ್ರ ಅಭಿನಯ, ಕುಮಾರಿ ವಂದನಾ ಮುಳ್ಳೂರ್ ಇವರಿಂದ.
2: ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ರಾಣಿ ಚೆನ್ನಮ್ಮ, ನೀವು ನಮಗೆ ಕಪ್ಪು ಕಾಣಿಕೆ ಏಕೆ ಕೊಡುತ್ತಿಲ್ಲ?
3: ಏನು ಕಪ್ಪ ಕಾಣಿಕೆ?
2: ಹೌದು ರಾಣಿ ಚೆನ್ನಮ್ಮ, ನೀವು ನಮಗೆ ಕಪ್ಪು ಕಾಣಿಕೆ ಕೊಡಲೇಬೇಕು.
3: ಏನು ಕಪ್ಪ ಕಾಣಿಕೆಯಾ? ಕಪ್ಪ ಕಾಣಿಕೆ ಬೇಕಾ ನಿಮಗೆ? ಕಪ್ಪ ಕಾಣಿಕೆ ನಾವೇಕೆ ಕೊಡಬೇಕು ಕಪ್ಪ ಕಾಣಿಕೆ? ನೀವೇನು ನಮ್ಮ ಅಣ್ಣ ತಮ್ಮಂದಿರಾ, ಸಂಬಂಧಿಕರ, ಕೆಂಪು ಮೋತಿಯ ಕುಣ್ಣಿಗಳೇ? ಕಪ್ಪ ಕಾಣಿಕೆ ಬೇಕಾ ನಿಮಗೆ? ಕಪ್ಪ ಕಾಣಿಕೆ.
2: ಹೌದು ರಾಣಿ ಚೆನ್ನಮ್ಮ, ನೀವು ನಮಗೆ ಕಪ್ಪ ಕಾಣಿಕೆ ಕೊಡಲೇಬೇಕು.
3: ಮುಚ್ಚು ಬಾಯಿ, ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕೇನಾ ನಿನಗ? ಇಲ್ಲಿ ಕತ್ತಳೆ ಮಾಡುವ ಅಧಿಕಾರ ಇರೋದು ನಮಗ, ನಿಮಗಲ್ಲ. ಶತಶತಮಾನಗಳಿಂದ ಆಳುತ್ತಿರುವ ಈ ಕಿತ್ತೂರು ಕನ್ನಡಿಗರ ಪ್ರಾಣ. ಏ ಠಾಕರೆ, ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನ ಏನ್ ಗುರ್ತೈತಿ? ಇದು ಕತ್ತಳೆ ಕಳಿಗಳ ಬೀಡೈತಿ, ಅಂಜಿಕೆ ಎಂಬುದಿರದ ನಾಡೈತಿ. ಇಂತ ನಾಡ್ಗ ನೀ ಜೀವ ಭಯ ತೋರಿಸ್ತಿ?
2: ಶಾಂತನಾಗು ರಾಯ, ಶಾಂತನಾಗು. ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ.
1: ಇದೀಗ ಮುಂದಿನ ಕಾರ್ಯಕ್ರಮ ಮಾಧ್ಯಮ ಮತ್ತು ಸಾಹಿತ್ಯ ಚರ್ಚಾ ಕಾರ್ಯಕ್ರಮ. ಕುಮಾರಿ ಪಲ್ಲವಿ ಕುದುರೆಮೋತಿ, ಕುಮಾರಿ ರಾಜೇಶ್ವರಿ ದ್ರೋಣಗಿರಿ, ಕುಮಾರಿ ಸಾಕ್ಷಿ ಸುತಾರ್ ಇವರಿಂದ.
4: ನಮಸ್ಕಾರ ಕೇಳುಗರಿ. ಈ ಕಾರ್ಯಕ್ರಮದಾಗ ನಾವು ಮಾಧ್ಯಮ ಮತ್ತು ಸಾಹಿತ್ಯದ ಅರ್ಥ ಹಾಗೂ ಅವುಗಳ ನಡುವಿನ ಸಂಬಂಧದ ಕುರಿತು ಸಂವಾದ ಮಾಡ್ತೀವಿ.
5: ಮೊದಲ ಮಾಧ್ಯಮ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಮಾಧ್ಯಮ ಅಂದ್ರ ಮಾಹಿತಿ, ವಿಚಾರ ಮತ್ತ ಸುದ್ದಿಗಳನ್ನ ಜನರಿಗೆ ತಲುಪಿಸುವಂತ ಒಂದು ಸಾಧನ. ಉದಾಹರಣೆ ಹೇಳ್ಬೇಕಂದ್ರ ಪತ್ರಿಕೆ, ರೇಡಿಯೋ, ದೂರದರ್ಶನ, ಇಂಟರ್ನೆಟ್ ಮತ್ತು ಸಾಮಾಜಿಕ ಜಾಲತಾಣ.
4: ಹಂಗಂದ್ರ ಮೊದಲಿನ ಮಾಧ್ಯಮಗಳಿಗೂ ಈಗಿನ ಮಾಧ್ಯಮಕ್ಕೂ ಏನ್ ವ್ಯತ್ಯಾಸ?
5: ಮೊದಲಿನ ಮಾಧ್ಯಮಗಳಂದ್ರ ಪತ್ರಿಕೆ ಮತ್ತ ರೇಡಿಯೋ. ಇದ್ರಾಗ ಸುದ್ದಿ ಕೆಲವೊಮ್ಮೆ ತಡವಾಗಿ ಬಂದ್ರೂ ಕರೆ ಇರ್ತಿದ್ವು. ಆದ್ರ ಈಗಿನ ಇಂಟರ್ನೆಟ್ ದಾಗ ಜಲ್ದಿ ಸುದ್ದಿ ಹಬ್ಬಿದ್ರೂ ಕೆಲವೊಂದು ಮಾತ್ರ ನಿಖರವಾಗಿರ್ತಾವ. ಆಡಿಯೋ ಮತ್ತ ವಿಡಿಯೋ ಪಾಡ್ಕಾಸ್ಟ್ ಮೂಲಕ ಸಾಹಿತ್ಯನ ಕೇಳೋದಷ್ಟೇ ಅಲ್ದ ನಾವು ನೋಡೂನು ಬಹುದು.
4: ಓ ಹೌದಾ,
6: ಹಾಗಾದ್ರೆ ಸಾಹಿತ್ಯ ಎಂದರೆ ಏನು?
4: ಸಾಹಿತ್ಯ ಅಂದ್ರ ಜನರ ಅನುಭವಗಳನ್ನ, ಭಾವನೆಗಳನ್ನ, ಕಲ್ಪನೆಗಳನ್ನ ಮತ್ತು ವಿಚಾರಗಳನ್ನ ಭಾಷೆಯ ಮೂಲಕ ವ್ಯಕ್ತಪಡಿಸುವುದು. ಕವಿತೆ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧ ಇದಕ್ಕೆ ಉದಾಹರಣೆ.
5: ಈಗಿನ ಡಿಜಿಟಲ್ ಯುಗದಾಗ ಸಾಹಿತ್ಯ ಯಾಕೆ ಓದ್ತಾರ?
4: ಯಾಕಂದ್ರ ಸಾಹಿತ್ಯದಿಂದ ಜ್ಞಾನ ಹೆಚ್ಚಾಗುವುದಷ್ಟೇ ಅಲ್ದ ಕಲ್ಪನಾಶಕ್ತಿನೂ ಬೆಳಿತೈತಿ, ಕ್ರಿಯಾಶೀಲತೆ ಬೆಳಿತೈತಿ, ಅದಷ್ಟೇ ಅಲ್ದ ಜನರ ಮನಸ್ಸಿಗೆ ನೆಮ್ಮದಿನೂ ಸಿಗ್ತೈತಿ.
6: ಅದ್ಭುತ. ಈಗ ಮಾಧ್ಯಮ ಮತ್ತು ಸಾಹಿತ್ಯ ನಡುವಿನ ಸಂಬಂಧ ಏನು?
5: ಮಾಧ್ಯಮ ಮತ್ತು ಸಾಹಿತ್ಯದ ನಡುವ ಬಹಳ ಆಳವಾದ ಸಂಬಂಧ ಐತಿ. ಸಾಹಿತ್ಯ ಸಮಾಜದ ಜೀವನನ, ಸಂಸ್ಕೃತಿನ ಮತ್ತು ಮೌಲ್ಯಗಳನ್ನ ಪ್ರತಿಬಿಂಬಿಸ್ತೈತಿ. ಅದಷ್ಟೇ ಅಲ್ದ ಚಿಕ್ಕ ಚಿಕ್ಕ ಬರಹಗಳನ್ನ, ಚುಟುಕುಗಳನ್ನ, ಕಥೆ ಕವಿತೆಗಳನ್ನು ಸಾಮಾಜಿಕ ಜಾಲತಾಣದಾಗ ಜಲ್ದಿ ಹರಡ್ತಾವೆ, ಹೌದಿಲ್ಲ?
4: ಹ್ಞೂ, ಈಗಿನ ಕಾಲದಾಗ ಆ ಸಾಹಿತ್ಯನ ಜನರಿಗೆ ತಲುಪಿಸೋ ಕೆಲಸ ರೇಡಿಯೋ, ದೂರದರ್ಶನ, ಸಿನಿಮಾ ಮತ್ತು ಡಿಜಿಟಲ್ ಮಾಧ್ಯಮ ಮಾಡ್ತಾವ. ಹಿಂದಿನ ಕಾಲದಾಗಾದ್ರೆ ಸಾಹಿತ್ಯ ಬರೀ ಪುಸ್ತಕದ ರೂಪದಾಗ ಅಷ್ಟೇ ಸಿಗ್ತಿತ್ತು. ಈಗಾದ್ರೆ ಪಾಡ್ಕಾಸ್ಟ್, ಇಂಟರ್ವ್ಯೂ ಅಂತ ಹತ್ತಾರು ಥರ ಬಂದಾವು.
5: ಅದು ಹೆಂಗ, ಒಂದು ಉದಾಹರಣೆ ಕೊಡು.
4: ಸಾಹಿತ್ಯ ಮಾಧ್ಯಮ ಸಹಾಯದಿಂದ ಚಲನಚಿತ್ರ ಮತ್ತು ಧಾರಾವಾಹಿ ಅಥವಾ ವೆಬ್ ಸಿರೀಸ್ ಆಗಿ ಹೊರಹೊಮ್ಮತಾವ. ಶೇಕ್ಸ್ಪಿಯರ್ ಅವ್ರ ಹ್ಯಾಮ್ಲೆಟ್ ಇಂದ ಹಿಡಿದು ಮಾಲ್ಗುಡಿ ಡೇಸ್ ಮಟ್ಟನು ಎಲ್ಲ ಈಗ ಇಂಟರ್ನೆಟ್ನಾಗ ಸಿಗ್ತೈತಿ.
6: ಈಗ ಸಾಹಿತ್ಯವನ್ನು ಜನರಿಗೆ ತಲುಪಿಸಲು ಬಳಸುವ ಮಾಧ್ಯಮಗಳ ವಿಧಗಳು.

0: ಯಾವುದು ಎಂಬುದನ್ನು ನೋಡೋಣ.
1: ಸಾಹಿತ್ಯನ ಪ್ರಸಾರ ಮಾಡಕ್ಕೆ ಬೇರೆ ಬೇರೆ ಮಾಧ್ಯಮಗಳನ್ನ ನಾವು ಬಳಸ್ತೀವಿ. ಅದ್ರಾಗ ಮುಖ್ಯವಾಗಿ ಮೂರು ವಿಧಗಳದಾವು. ಅದು ಯಾವ್ದಂತ ನಿಂಗೇನಾರ ಗೊತ್ತೇನ?
2: ಅವ್ಯಾವಂದ್ರೆ ಮೊದಲನೇದು ಮುದ್ರಿತ ಮಾಧ್ಯಮ, ಅಂದ್ರೆ ಪ್ರಿಂಟ್ ಮೀಡಿಯಾ. ಪುಸ್ತಕ, ಪತ್ರಿಕೆ ಮತ್ತು ಮಾಸಪತ್ರಿಕೆಗಳು ಇದಕ್ಕೆ ಉದಾಹರಣೆ.
1: ಈ ಮಾಸಪತ್ರಿಕೆ ಅಂದ್ರೇನು?
2: ತಿಂಗಳಿಗೆ ಒಂದೇ ಸಾರಿ ಪ್ರಕಟ ಆಗೋದು ಮಾಸಪತ್ರಿಕೆ. ಎರಡನೇದು ಎಲೆಕ್ಟ್ರಾನಿಕ್ ಮಾಧ್ಯಮ, ಇದು ಧ್ವನಿ ಮತ್ತು ದೃಶ್ಯದ ರೂಪದಾಗ ಸಾಹಿತ್ಯವನ್ನು ಜನರಿಗೆ ತಲುಪಿಸ್ತೈತಿ. ಅವು ಯಾವಂದ್ರೆ ರೇಡಿಯೋ, ದೂರದರ್ಶನ ಮತ್ತು ಸಿನಿಮಾ. ಇನ್ನೊಂದು ಡಿಜಿಟಲ್ ಮಾಧ್ಯಮ, ಇಂಟರ್ನೆಟ್ ಸಹಾಯದಿಂದ ಜಗತ್ತಿನ ಯಾವುದೇ ಮೂಲೆಯ ವಿಷಯವನ್ನು ತಿಳ್ಕೋಬೋದು. ಬ್ಲಾಗ್, ಇ ಪುಸ್ತಕ ಮತ್ತು ಸಾಮಾಜಿಕ ಜಾಲತಾಣಗಳು ಇದಕ್ಕೆ ಉದಾಹರಣೆ.
0: ಹಾಗಾದ್ರೆ ಮಾಧ್ಯಮ ಮತ್ತು ಸಾಹಿತ್ಯದ ಪ್ರಯೋಜನಗಳೇನು?
2: ಮಾಧ್ಯಮದ ಮೂಲಕ ಸಾಹಿತ್ಯ ಜನರಿಗೆ ಬೇಗ ಸಿಗ್ತೈತಿ ಮತ್ತು ಸಾಹಿತ್ಯದ ವ್ಯಾಪ್ತಿನೂ ಹೆಚ್ಚಾಕೈತಿ. ಸಾಹಿತ್ಯ ಭಾಷೆ ಅಭಿವೃದ್ಧಿಗೆ ಸಹಾಯ ಮಾಡಿದ್ರೆ, ಅದು ಮಾಧ್ಯಮದ ಮೂಲಕ ಸಾಹಿತ್ಯನ ಪ್ರಸ್ತುತಪಡಿಸಿದಾಗ ಯುವ ಜನರಿಗೆ ಓದೋ ಆಸಕ್ತಿ ಹೆಚ್ಚಾಕೈತಿ.
1: ಮಾಧ್ಯಮದ ಮೂಲಕ ವ್ಯಾಪ್ತಿ ಹೆಚ್ಚಾಗ್ತೈತಿ ಅಂದೆಲ್ಲ, ಅದು ಹೆಂಗ?
2: ಈಗ ಯಾವುದೋ ದೇಶದಾಗ ಬರೆದಿರೋ ಬರಹಗಳನ್ನ ನಾವು ನಮ್ಮ ಮನೆಯೊಳಗ ಕುಂತು ಓದ್ಬೋದು. ಹಂಗ ನಮ್ಮ ಲೇಖಕರು ತಮ್ಮ ಬರಹಗಳನ್ನ ಸುಲಭವಾಗಿ ಪ್ರಕಟಿಸ್ಬೋದು. ಅನುವಾದದ ಸಹಾಯದಿಂದ ಎಷ್ಟೋ ಭಾಷೆಯ ಸಾಹಿತ್ಯವನ್ನ ನಾವು ಕಲಿಬಹುದು. ಜನರಿಗೆ ಮನೋರಂಜನೆ ಸಿಗುವುದಲ್ದ ಅವ್ರು ತಮ್ಮ ಅಭಿಪ್ರಾಯ ಹಂಚ್ಕೊಳಕ ಅವಕಾಶ ಸಿಗ್ತೈತಿ. ಅದಲ್ದ ಇತಿಹಾಸದ ಬಗ್ಗೆನೂ ನಾವು ತಿಳ್ಕೊಬೋದು. ಅಂದ್ರೆ ಮಾಧ್ಯಮದ ಮೂಲಕ ಪುರಾತನ ದಾಖಲೆ, ಸಂಶೋಧನೆಗಳು ಮತ್ತು ಇತಿಹಾಸದ ಅಪರೂಪದ ಘಟನೆಗಳನ್ನು ಜನರಿಗೆ ತಿಳಿಸಕ ಮಾಧ್ಯಮ ಸಹಾಯ ಮಾಡ್ತೈತಿ. ವಿದ್ಯಾರ್ಥಿಗಳು ಇತಿಹಾಸದ ಪಾಠಗಳನ್ನು ಅರ್ಥ ಮಾಡ್ಕೊಳಕ ಮಾಧ್ಯಮದ ಸಹಾಯ ತಗೋಬೋದು. ಇತಿಹಾಸದ ಕಥೆಗಳ ಸಂಸ್ಕೃತಿ ಪರಂಪರೆ ಅನ್ನ ದಾಖಲಿಸಿ ಮುಂದಿನ ಪೀಳಿಗೆಗೂ ನಾವು ತಲುಪಿಸ್ಬೋದು.
1: ಮಾಧ್ಯಮ ಮತ್ತು ಸಾಮಾಜಿಕ ತಿಳುವಳಿಕೆನೂ ಹೆಚ್ಚಿಸ್ತೈತಿ. ಹೆಂಗಂದ್ರೆ ಸಮಾಜದಾಗ ಜಾಗೃತಿ ಇರೋದು ಭಾಳ ಮುಖ್ಯ ಅಲ್ಲ. ಅದಕ್ಕೆ ಶಿಕ್ಷಣ, ಆರೋಗ್ಯ, ನಮ್ಮ ಪರಿಸರ ಹಕ್ಕುಗಳನ್ನ, ಈ ವಿಷಯಗಳ ಬಗ್ಗೆ ನಮಗೆ ತಿಳಿತೈತಿ. ಸಮಾಜದಾಗ ಬರೋ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರ ಒತ್ತು ನೀಡ್ತೈತಿ. ಆದರೂ ಅದಕ್ಕೆ ತನ್ನದೇ ಆದಂಥ ಮಿತಿನೂ ಅದಾವು. ಕೆಲವೊಮ್ಮೆ ಮಾಧ್ಯಮದ ವ್ಯಾಪಾರೀಕರಣದಿಂದ ಸಾಹಿತ್ಯದ ಆಳೆ ಕಡಿಮೆನೂ ಆಗ್ಬೋದು. ಅಷ್ಟೇ ಅಲ್ಲ, ಈಗೀಗ ಹೆಚ್ಚಾನೆಚ್ಚು ಜನ ಪುಸ್ತಕ ಓದೋ ಹವ್ಯಾಸನೂ ಕಡಿಮೆ ಮಾಡ್ಯಾರ. ಕೊನೆಯದಾಗ ಹೇಳ್ಬೇಕಂದ್ರೆ ಮಾಧ್ಯಮದ ಸಹಾಯದಿಂದ ಪರೀಕ್ಷೆಗಳಿಗೆ ನಾವು ಫೋನ್ದಾಗನ ತಯಾರಿ ಮಾಡ್ಬೋದು.
2: ಮಾಧ್ಯಮದ ಸಹಾಯದಿಂದ ನಾವು ಯಾವ್ಯಾವ ಪರೀಕ್ಷೆಗೆ ತಯಾರಿ ಮಾಡ್ಬೋದು?
1: ಎಲ್ಲ ಥರದ ಪರೀಕ್ಷೆಗೂ ನಾವು ತಯಾರಿ ಮಾಡ್ಬೋದು. ಅಂದ್ರೆ ಈಗ UPSC, KPSC ಮತ್ತು ಬ್ಯಾಂಕಿನ ಪರೀಕ್ಷೆ ಎಲ್ಲದಕ್ಕೂ ನಾವು ತಯಾರಿ ಮಾಡ್ಬೋದು.
2: ಎಂತ ಮಾಧ್ಯಮಗಳಿಂದ ನಾವು ಪರೀಕ್ಷೆಗೆ ಓದಬಹುದು?
1: ಈಗಿನ ಮಾಧ್ಯಮದ ಮುಖಾಂತರ ಕಲಿಯಾಕ ಮತ್ತು ಈ ಪರೀಕ್ಷೆ ಬಗ್ಗೆ ತಿಳ್ಕೊಳಕ ನಮಗೆ ಹಲವಾರು ದಾರಿಗಳದಾವು. ಅವು ಯಾವಂದ್ರೆ ಈಗ ಸ್ವಯಂ NPTEL ಅಂಥೇಳಿ ಎಷ್ಟೋ ಆನ್ಲೈನ್ ಕೋರ್ಸ್ಗಳು ಚಲೋ ಆಗ್ಯಾವು, ಮತ್ತು ವೆಬ್ಸೈಟ್ ಅದಾವು, ಮೊಬೈಲ್ ಆ್ಯಪ್ಗಳದಾವು, ವಿಡಿಯೋ ಪ್ಲಾಟ್ಫಾರ್ಮ್ಗಳು ಮತ್ತು ಚಾನಲ್ಗಳೆಲ್ಲ ಅದಾವು. ಇದ್ರ ಮುಖಾಂತರ ನಾವು ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿನೂ ಪಡಿಬೋದು.
2: ಈ ಸ್ವಯಂ NPTEL ಕೋರ್ಸ್ಗಳಂದಿಲ್ಲ, ಅದರಿಂದ ನಮ್ಗೆ ಏನೇನು ಉಪಯೋಗ?
1: ಸ್ವಯಂ ಅಂದ್ರೆ ಭಾರತದ ಸರ್ಕಾರ ಶಾಲಾ ಮತ್ತು ಕಾಲೇಜ್ ಮಕ್ಕಳಿಗೆ ಅಂಥೇಳಿ ಶುರು ಮಾಡಿದ್ದು ಒಂದು ಆನ್ಲೈನ್ ವೇದಿಕೆ. ಇದ್ರಾಗ ವಿದ್ಯಾರ್ಥಿಗಳಿಗೆ ಮನೆದಾಗ ಕುಂತು ಕಲಿಯುವಂಥ ಅವಕಾಶ ಸಿಗ್ತೈತಿ. ಮತ್ತು NPTEL ಅಂದ್ರೆ ಇದು ಭಾರತದ ಪ್ರಮುಖ ಸಂಸ್ಥೆಗಳಾದಂಥ IIT ಮತ್ತು IIS ಇವೆರಡೂ ಸೇರಿ ಶುರು ಮಾಡಿದ್ದು. ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ವಿಜ್ಞಾನ ತಂತ್ರಜ್ಞಾನ ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತೈತಿ. ಈ ಎರಡು ಕೋರ್ಸ್ಗಳು ನಮಗೆ ಉಚಿತವಾಗಿನೂ ಕಲಿಬೋದು ಮತ್ತು ನಮ್ಮ ಜಾಬ್ ರೆಸ್ಯೂಮ್ದಾಗೂ ಹಾಕ್ಬೋದು.
0: ಅದರಿಂದ ನಾವು ಹೇಳಬಹುದು ಮಾಧ್ಯಮ ಮತ್ತು ಸಾಹಿತ್ಯ ಪರಸ್ಪರ ಪೂರಕವಾಗಿದೆ. ಮಾಧ್ಯಮವನ್ನು ಸಾಹಿತ್ಯವನ್ನು ಜನರಿಗೆ ತಲುಪಿಸುತ್ತದೆ, ಸಾಹಿತ್ಯವನ್ನು ಮಾಧ್ಯಮಕ್ಕೆ ಅರ್ಥ ಮತ್ತು ಮೌಲ್ಯ ನೀಡುತ್ತದೆ.
3: ಇದೀಗ ದೇಶ ನನ್ನದು ದೇಶಭಕ್ತಿ ಗೀತೆ, ಕುಮಾರ್ ಶ್ರೀನಿವಾಸ್ ಏನ್ಗೆ ಇವರಿಂದ.
4: ದೇಶ ದೇಶ ದೇಶ ದೇಶ ದೇಶ ನನ್ನದು ದೇಶ ದೇಶ ದೇಶ ದೇಶ

ದೇಶ ದೇಶ ದೇಶ ದೇಶ ನನ್ನದು, ದೇಶ ದೇಶ ದೇಶ ದೇಶ ದೇಶ ನನ್ನದು. ಹರಿಹರಿಯುವ ನೀರಕನ ಮೇಲ್ನಗುವ ಬಾನಂಗನ, ಹಸಿರಾಗಿ ಹಮನ್ನಕನ ಹಾರಾಡುವ ಹಕ್ಕಿಗನ, ಹೊಳೆ ಹೊಳೆಯುವ ಚುಕ್ಕಿಗನ, ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ ದೇಶ ದೇಶ ದೇಶ ದೇಶ ನನ್ನದು. ನಗೆ ಚೆಲ್ಲುವ ಮಲ್ಲಿ

ಸಾಹಸ ಕಿವಿಯ ಮರೆವ ಮೇಘದೂತ ಕರಳು ಕೊರೆವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ದೇಶ ದೇಶ ದೇಶ ದೇಶ ದೇಶ ನನ್ನದು ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ತಾಯ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ದೇಶ ದೇಶ ದೇಶ ದೇಶ ದೇಶ ನನ್ನದು ದೇಶ ದೇಶ ದೇಶ ದೇಶ

0: ದೇಶ ದೇಶ ದೇಶ ದೇಶ ದೇಶ ನನ್ನದು.
1: ಶ್ರೋತೃಗಳೇ, ಇದುವರೆಗೂ ಬೆಳಗಾವಿಯ ಕೇಳಿ ಸಂಸ್ಥೆಯ ಲಿಂಗರಾಜ್ ಮಹಾವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ನಿರೂಪಣೆ ಮಾಡಿದವರು ಸಿದ್ದನ್ಗೌಡ ಪಾಟೀಲ್, ಸಹಕಾರ ನೀಡಿದವರು ಡಾಕ್ಟರ್ ಸುಜಯ್ ಕುಮಾರ್ ಚೋಳಿನ್ ಹಾಗೂ ಉಪನ್ಯಾಸಕ ಚನ್ನಬಸನ್ಗೌಡ ಪಾಟೀಲ್. ಧನ್ಯವಾದಗಳು.
2: ಇದುವರೆಗೆ ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಲಿಂಗರಾಜ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಆಲಿಸಿದಿರಿ. ಇದು ಇಂದಿನ ಯುವವಾಣಿ. ಆಕಾಶವಾಣಿ ಧಾರವಾಡ.
3: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ್ 60 ಕರೋಡ್ ಲೋಗ್ ಬನೆ ಹೇ 5 ಲಾಖ್ ರೂಪಾಯಿ ಕೆ ಮುಫ್ತ್ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭಿ ಜ್ಯಾದಾ ಮುಫ್ತ್ ಉಪಚಾರ ಕಿಯೇ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ್ 2 ಲಾಖ್ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. ಆರ್ ಜಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯೆ. ಜ್ಯಾದಾ ಜಾನ್ಕಾರಿ ಕೆ ಲಿಯೇ 1-4-5-5-5 ಪರ್ ಕಾಲ್ ಕರೇ.
2: ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ. ಆರಂಭದಲ್ಲಿ ಕೇಳೋಣ ರಾಮ್ ಔರ್ ಶ್ಯಾಮ್ ಚಿತ್ರದ ಗೀತೆಯನ್ನು. ಗೀತೆಗೆ ಧ್ವನಿ ನೀಡಿದ್ದಾರೆ ಮಹೇಂದ್ರ ಕಪೂರ್ ಹಾಗೂ ಆಶಾ ಭೋಸ್ಲೆ. ಶಕೀಲ್ ಬದಾಯಿನಿ ಅವರ ಸಾಹಿತ್ಯಕ್ಕೆ ನೌಶಾದ್ ಅವರ ಸಂಗೀತ.

ಲತಾ ಮಂಗೇಶ್ಕರ್ ಅವರು ಹಾಡಿರುವ ಪ್ರೇಮ್ ಕಹಾನಿ ಚಿತ್ರದ ಗೀತೆ ಇದು. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೆಲ್ ಅವರ ಸಂಗೀತ.

ಸುಖವೇಂದ್ರ ಸಿಂಗ್ ಹಾಗೂ ಸ್ವಪ್ನ ಅವಸ್ತಿಯವರ ಧ್ವನಿಯಲ್ಲಿರುವ ದಿಲ್ಸೆ ಚಿತ್ರದ ಗೀತೆಯೊಂದಿಗೆ ಹಿಂದಿ ಚಿತ್ರಗಳ ಕಾರ್ಯಕ್ರಮ ಪುಷ್ಪಹಾರ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಿಲ್ಲದೆ ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: U.S. of conducting airstrike near Bushehr nuclear power plant, attacks U.S. bases in Bahrain, Kuwait and Qatar, and in FIFA World Cup, France to face Morocco in the first quarterfinal at Boston in U.S. tonight. That is all in the news at 9. Good night.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಭಾವಗೀತೆಗಳು ಹಾಡಿದ್ದಾರೆ ದೀಪಾ ರಾವ್ ಮತ್ತು ರೂಪಾ ರಾವ್.
2: ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಸ್ವರ ಸೌರಭದ ಆರಂಭದಲ್ಲಿ ಕೇಳೋಣ ವೃಂದಗಾನದಲ್ಲಿ ಕೆಎಸ್ ನಿಸಾರಾಮ್ ಅವರ ರಚನೆಯನ್ನು.

ಇದುವರೆಗೆ ಸ್ವರ ಸೌರಭ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 9:30 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಥಾ ನಾಟಕ
1: ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹಿ.
0: ಇಂದಿನ ಕಥಾ ನಾಟಕ ಭವತಿ ಭಿಕ್ಷಾಂ ದೇಹಿ. ಮೂಲ ಕಥೆ ಆನಂದ, ಬಾನುಲಿ ರೂಪ ಎಚ್ ಎಸ್ ಪಾರ್ವತಿ.
1: ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ ಪೂರ್ಣೇಶ್ವರಿ.
0: ಕೇಳಿ ಕಥಾ ನಾಟಕ ಭವತಿ ಭಿಕ್ಷಾಂ ದೇಹಿ.

0: ಅಬ್ಬಬ್ಬಬ್ಬಬ್ಬ, ಏನು ಶಕೆ ಏನು ಶಕೆ! ಸೀತಾ, ಒಂದು ಲೋಟ ನೀರು ಕೊಡ್ತೀಯಾ?
1: ತಂದೆ ರೀ, ಯಾಕ್ರಿ ತುಂಬ ಸುಸ್ತಾಗಿದ್ದೀರಾ? ಆಫೀಸ್ನಲ್ಲಿ ಕೆಲಸ ಜಾಸ್ತಿನಾ?
0: ಕೆಲಸ ಜಾಸ್ತಿ ಅಂತಲ್ಲ, ಹೊರಗಡೆ ತುಂಬ ಬಿಸಿಲು. ನೀರು ಕೊಡು, ಕುಡಿದ್ರೆ ಸರಿ ಹೋಗುತ್ತೆ.
1: ತಗೊಳ್ಳಿ ನೀರು. ಹಾಂ, ತಾಳಿ, ತಣ್ಣಿಗೆ ಒಂದು ಲೋಟ ಪಾನಕನೇ ಮಾಡ್ಕೊಂಡು ತರ್ತೀನಿ.
2: ಭವತಿ ಭಿಕ್ಷಾಂ ದೇಹಿ.
1: ಇವತ್ತು ಹೋಗ್ ಬಾಪ್ಪ.
2: ಭವತಿ ಭಿಕ್ಷಾಂ ದೇಹಿ.
1: ಅಯ್ಯೋ, ಕೈಯಲ್ಲಿ ಕೆಲಸ ಇದೆ, ಒಂದಿನ ಹೋಗು ಅಂದ್ರೆ ಹೋಗ್ಬಾರ್ದೇನೋ?
0: ಸೀತಾ, ಏನ್ ಮಾಡ್ತಿದ್ಯಾ?
1: ಪಾನಕ ಮಾಡ್ತಿದ್ದೀನಿ.
0: ಅದನ್ನ ಅಲ್ಲಿಡು, ಎದ್ದು ಹೋಗಿ ಮೊದಲು ಆ ಹುಡುಗಂಗೆ ಅನ್ನ ಹಾಕ್ಬಾ, ನಾನೇ ಪಾನಕ ಮಾಡ್ಕೊಳ್ತೀನಿ.
1: ಇಷ್ಟು ಹೊತ್ತಿಗೆ ಅವ್ನು ಹೊರಟೋಗಿರ್ತಾನೋ ಏನೋ?
0: ಹೋಗಿ ನೋಡು, ಮಗ್ಗಲ ಮನೆಗೆ ಹೋಗಿದ್ರೆ ಕರಿ.
1: ಓ, ನಿಂತೇ ಇದೇನೋ ಹುಡುಗ ನೀನು. ತಾಳು, ಅನ್ನ ಹುಳಿ ತರ್ತೀನಿ.
0: ನಿನ್ನ ಹೆಸರೇನಪ್ಪ?
2: ಶಿವು.
1: ತಗೊಳಪ್ಪ. ಏನು ಅಂದ್ರೆ ಪಾನಕ ತಗೊಳ್ಳಿ.
0: ಸೀತಾ.
1: ಏನು ಅಂದ್ರೆ?
0: ಸೀತಾ, ನಿಂಗೆ ಆ ಹುಡುಗನ ಮೇಲೆ ಸಿಟ್ಟು ಬಂತೇನೆ?
1: ಹಾಗೇನು ಇಲ್ಲ, ನೀವು ಆಯಾಸ ಪಟ್ಕೊಂಡು ಬಂದಿದ್ರಲ್ಲ, ನಿಮ್ಗೇಂತ ಪಾನಕ ಮಾಡ್ತಿರುವಾಗ ಅವನು ಬಂದ, ಅದಕ್ಕೆ ಹೋಗು ಅಂದೆ ಅಷ್ಟೆ.
0: ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು.
1: ಇದೇನ್ರಿ, ನನ್ನ ಹತ್ರನೂ ದಾಕ್ಷಿಣ್ಯನ?
0: ಹಾಗಲ್ಲ, ನಿನ್ನಲ್ಲಿ ತಪ್ಪು ಹುಡುಕ್ತೆ ಅಂತ ಅಂದ್ಕೋಬಾರ್ದಲ್ಲ.
1: ಅದೇನೋ, ನೀವು ನೇರವಾಗಿ ಹೇಳಬಾರ್ದೇನ್ರಿ.
0: ಸೀತಾ, ಇನ್ಮೇಲೆ ಭಿಕ್ಷಾ ಅನ್ನಕ್ಕೆ ಅಂತ ಬಂದ ಹುಡುಗರನ್ನ ಬರೀ ಕೈಲಿ ಕಳಿಸ್ಬೇಡ ಕಣೆ. ಪಾಪ, ಆ ಹುಡುಗರು ಓದಬೇಕು ಅನ್ನೋ ಆಸೆಯಿಂದ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ತಾಯಿ ತಂದೆಗಳನ್ನು ಬಿಟ್ಟು ಯಾವ್ಯಾವುದೋ ಊರಿಂದ ಬಂದಿರ್ತಾರೆ, ಉಡೋಕಿಲ್ಲ ಉಣ್ಣೋಕಿಲ್ಲ ಅನ್ನೋ ಸ್ಥಿತಿಲಿರ್ತಾರೆ. ಅಂಥವ್ರಿಗೆ ನಮ್ಮಂಥವ್ರೇ ತಾಯಿ ತಂದೆ ಎಲ್ಲ. ಇನ್ಮೇಲೆ ನನಗೋಸ್ಕರನಾದರೂ ಅಂಥ ಬಡಪಾಯಿಗಳನ್ನ ಬರಿಗೈಲಿ ಹೋಗು ಅನ್ಬೇಡ ಸೀತಾ.
1: ತಪ್ಪಾಯ್ತು ಕಣ್ರಿ.
0: ತಪ್ಪು ಅಂತ ಅಲ್ಲ, ಆದರೆ ನಿನಗೂ ನನ್ನ ವಿಚಾರ ಎಲ್ಲ ಗೊತ್ತಲ್ಲ. ಇವತ್ತು ನಾನು ಒಳ್ಳೆ ಕೆಲಸದಲ್ಲಿ ಇರಬಹುದು, ನಾಲ್ಕು ಕಾಸು ಸಂಪಾದಿಸ್ತಿರ್ಬಹುದು. ನಿಮ್ಮ ತಂದೆ ತಾಯಿಗಳ ಗುರುತು ಆಗೋಕ್ಕೆ ಮುಂಚೆ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ? ಅವರು ನನ್ನ ಪಾಲನ್ ತಂದೆ ತಾಯಿರಾಗಿ ನನಗೆಷ್ಟೋ ವಿಧದಲ್ಲಿ ಸಹಾಯ ಮಾಡಿದ್ರು. ಅವರಿಂದಾಗಿ ನಾನೂ ಒಬ್ಬ ಮನುಷ್ಯ ಆದೆ. ನಾನು ನಿಮ್ಮ ಮನೆಗೆ ಮೊದಲು ಬಂದದ್ದು ಭಿಕ್ಷಾ ಅನ್ನದ ಹುಡುಗನಾಗೆ. ನಿನಗೂ ಜ್ಞಾಪಕ ಇರಬೇಕಲ್ಲ. ಭವತಿ ಭಿಕ್ಷಾಂ ದೇಹಿ. ಭಿಕ್ಷಾ ಅನ್ನ ತಾಯಿ.
1: ಮುಂದೆ ಹೋಗ್ ಬಾಪ್ಪ.
0: ಇವತ್ತು ಎಲ್ಲೂ ಅನ್ನ ಸಿಕ್ಕಲಿಲ್ಲ ತಾಯಿ.
1: ಅಯ್ಯೋ, ಇವತ್ತು ಯಾಕೋ ನಮ್ಮನೇನಲ್ಲೂ ಅಡುಗೆ ಎಲ್ಲ ಮುಗ್ದೋಗಿದೆಯಲ್ಲಪ್ಪ. ಮಧ್ಯಾಹ್ನ ಮಾಡಿರೋದ ಅನ್ನ ಸ್ವಲ್ಪ ಮಿಕ್ಕಿರಬಹುದು, ಅದನ್ನೇ ಹಾಕ್ಲೇನಪ್ಪ?
0: ಹಾಕಿಮ್ಮ.
1: ಅಯ್ಯೋ, ಸ್ವಲ್ಪ ಮೆತ್ತಗಿರೋ ಹಾಕಿದ್ಯಲ್ಲ.

0: ಅಲ್ಲಪ್ಪ, ಹಸಿದನ್ನ ಹಾಕಿದ್ರು ಅಂತ ಬೇಜಾರು ಪಟ್ಕೋಬೇಡ. ತಿನ್ನೋಕ್ ಆಗದಿದ್ರೆ ಎಸ್ತ್ ಬಿಡು.
1: ಹಾಕಿಮ್ಮ, ಭಿಕ್ಷಾ ಅನ್ನದ ಹುಡುಗರು ಅದೆಲ್ಲ ನೋಡೋಕಾಗುತ್ತೆ. ನನಗೆಲ್ಲ ಅಭ್ಯಾಸ ಆಗಿದೆ. ಉಪವಾಸಕ್ಕಿಂತ ವಾಸಿ ಅಲ್ವೇನಮ್ಮ?
0: ಉಪವಾಸ ಯಾಕಪ್ಪ?
1: ಪ್ರತಿದಿನ ಹೊಟ್ಟೆ ತುಂಬುವಷ್ಟು ಅನ್ನ ಸಿಕ್ಬೇಕಲ್ಲಮ್ಮ.
0: ಯಾಕಪ್ಪ, ನಿನ್ಗೆ ತಂದೆ ತಾಯಿ ಯಾರು ಇಲ್ವೇ?
1: ಇದಾರಮ್ಮ, ಹಳ್ಳಿಲಿದ್ದಾರೆ. ತೀರಾ ಬಡತನ, ನನಗೆ ಓದೋ ಹುಚ್ಚು, ಅದಕ್ಕೆ ಪಟ್ಟಣಕ್ಕೆ ಬಂದೆ.
0: ಯಾವ ಕ್ಲಾಸ್ನಲ್ಲಿ ಓದ್ತಿದ್ಯಪ್ಪ?
1: ಎಂಟ್ರೆನ್ಸ್ ಕಟ್ಬೇಕಮ್ಮ.
0: ಅಯ್ಯೋ ಮಗು, ಹೀಗೆ ಭಿಕ್ಷನ್ನ ಮಾಡಿಕೊಂಡು ಓದೋದು ಕಷ್ಟ ಅಲ್ವೇನಪ್ಪ?
1: ಏನು ಮಾಡೋದಮ್ಮ, ನನಗಾದರೂ ವಾಸಿ. ಜೋಳಿಗೆ ಹಾಕ್ಕೊಂಡು ಹೋದರೆ ಭಿಕ್ಷಾನ್ನದ ಹುಡುಗ ಅಂತ ನಾಲ್ಕು ಜನ ಅನ್ನ ಹಾಕ್ತಾರೆ. ಅದೂ ಮಾಡಲಾರ್ದೆ ಬೀದಿಲಿ ನರಳುತ್ತಾ ಬಿದ್ದಿರೋ ಭಿಕ್ಷುಕರು ಎಷ್ಟು ಜನ ಇದ್ದಾರೆ, ಅವ್ರ ಗತಿ?
2: ಏನೇ ಅದು, ಯಾಕೆ ಸುಮ್ಮನಾಗ್ಬಿಟ್ಟೆ? ಅಪರೂಪಕ್ಕೆ ಏನೋ ಯೋಚನೆ ಮಾಡ್ತಿರೋ ಆಗಿದೆ.
0: ಪಾಪ ರೀ, ಮಾಧುಗೆ ತುಂಬ ಕಷ್ಟ ರೀ. ನಾಲ್ಕು ಮನೆ ಭಿಕ್ಷಾನ್ನ ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕು, ರಾತ್ರಿ ಹರಳೆಣ್ಣೆ ದೀಪ ಇಟ್ಕೊಂಡು ಓದ್ಬೇಕಂತೆ. ಪಾಪ, ಬಟ್ಟೆ ಪುಸ್ತಕ ಎಲ್ಲ ಹೇಗೆ ಹೊಂದಿಸ್ಕೊಳ್ತಾನೋ.
2: ಆದ್ರೆ ನಾನು ತಾನೇ ಏನು ಮಾಡಲಿ ಹೇಳು? ನಾನು ನನ್ನ ಕೈಲಾದ ಸಹಾಯನೆಲ್ಲ ಮಾಡ್ತಿದ್ದೀನಿ. ಯಾವುದೋ ಎರಡು ಮೂರು ಪುಸ್ತಕ ಬೇಕಾಗಿದೆ ಅಂತ ತಿಳಿತು, ತೆಗಿಸಿಕೊಟ್ಟೆ. ಒಂದೆರಡು ಬಟ್ಟೆನೂ ಹೊಲಿಸಿದೆ.
0: ಅಲ್ಲ ರೀ, ಅವನು ಓದು ಮುಗಿಯೋವರೆಗೂ ನಮ್ಮಲ್ಲೇ ಇರು ಅಂತ ಹೇಳಬಾರ್ದ?
2: ಅದು ಹೇಳದೆ ಮಾಡಿದ್ದಿ, ಆದರೆ ಅವನು ಒಪ್ಪಲಿಲ್ಲ.
0: ಯಾಕಂತೆ?
2: ಹುಡುಗ ದಾಕ್ಷಿಣ್ಯ ಪರ, ತುಂಬ ಅಭಿಮಾನಿ. ನಿಮ್ಮಿಂದ ಈಗಾಗಲೇ ಬೇಕಾದಷ್ಟು ಉಪಕಾರ ಆಗಿದೆ, ಇನ್ನು ಹೆಚ್ಚು ತೊಂದರೆ ಕೊಡಲಾರಿ ಅಂತಾನೆ.
0: ತೊಂದರೆ ಏನಂತೆ, ನೂರು ಜನಕ್ಕೆ ಅಡುಗೆ ಮಾಡೋಳಿಗೆ ಇನ್ನೊಬ್ಬರಿಗೆ ಅಡುಗೆ ಮಾಡೋದು ಕಷ್ಟನಾ?
2: ನಿನ್ನ ಧಾರಾಳ ಬುದ್ಧಿ ನನಗೆ ಗೊತ್ತಕಣೆ, ಆದರೆ ಅವನು ಒಪ್ತಾ ಇಲ್ವಲ್ಲ.
0: ಪಾಪ ರೀ, ತಂದೆ ತಾಯಿ ತುಂಬ ಬಡವ್ರಂತೆ.
2: ಹೌದು, ಮೊನ್ನೆ ಊರಿಗೆ ಕಳಿಸ್ಕೊಡು ಅಂತ ಹೇಳಿ ಬಲವಂತವಾಗಿ ಅವನಿಗೆ ಸ್ವಲ್ಪ ಹಣ ಕೊಟ್ಟೆ.
0: ಸರಿ ಬಿಡಿ, ನಮ್ಮ ಕೈಲಾದಷ್ಟು ನಾವು ಮಾಡೋದು. ದೇವ್ರೇ ಆತನನ್ನ ಮುಂದಕ್ಕೆ ತರಬೇಕು.
2: ಶಾರದಾ, ಯಾಕೆ ಸುಮ್ಮನೆ ಹೊರಳಾಡ್ತಿದ್ದಿ? ನಿದ್ದೆ ಬರಲಿಲ್ವಾ?
0: ಇಲ್ಲ ರೀ.
2: ಯಾಕೆ?
0: ನೋಡ್ರಿ, ಎಂಟು ಹತ್ತು ದಿನದಿಂದ ಮಾಧು ಬಂದೇ ಇಲ್ಲ ರೀ.
2: ಎಂಟು ದಿನದಿಂದ ಬಂದಿಲ್ವಾ? ಊರಿಗೇನಾದರೂ ಹೋಗಿದಾನೋ ಏನು?
0: ಪರೀಕ್ಷೆ ಹತ್ರ ಬರ್ತಿದೆ, ತುಂಬ ಓದಬೇಕು ಅಂತಿದ್ದ, ಈಗ ಊರಿಗೆ ಯಾಕೆ ಹೋಗಿರ್ತಾನೆ?
2: ಅದು ನಿಜಾನೇ ಸರಿ. ನಾಳೆ ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ, ನೀನು ನಿಶ್ಚಿಂತೆಯಾಗಿ ಮರು.
0: ನಿಮಗೆ ಅವನ ರೂಮ್ ಗೊತ್ತಾ?
2: ಸುಮಾರಾಗಿ ಗೊತ್ತು, ಅವನಿರೋ ರೂಮಿನ ರಸ್ತೆ ಅಂತೂ ಗೊತ್ತು. ಹೋಗಿ ವಿಚಾರಿಸಿದ್ರೆ ತಿಳಿಯುತ್ತೆ.
0: ಅವನ್ನ ಹುಡ್ಕೊಂಡು ನೀವೇ ಹೋಗ್ತೀರಾ?
2: ಹೋದ್ರೇನೆ ತಪ್ಪು?
0: ಹಾಗಲ್ಲ, ಅವನ ಸ್ನೇಹಿತರು ಯಾರನ್ನಾದ್ರೂ ವಿಚಾರಿಸಿದ್ರೆ ಆಗ್ತಿತ್ತೋ ಏನೋ.
2: ಅವನ ಸ್ನೇಹಿತರನ್ನ ಹುಡುಕಿ ಅವ್ರ ಮೂಲಕ ಮಾಧವನ ಬಗ್ಗೆ ವಿಚಾರಿಸೋದಕ್ಕಿಂತ ನಾನೇ ನೇರವಾಗಿ ಹೋಗೋದು ಒಳ್ಳೇದಲ್ವೇನೆ?
0: ರೀ, ನಿಜವಾಗ್ಲೂ ನಿಮ್ಮ ಮನಸ್ಸು ಅಪ್ಪಟ ಚಿನ್ನ ಕಣ್ರಿ.
2: ಅಯ್ಯೋ, ನೀನು ಮಾತ್ರ ಏನು, ಗುರುತು ಪರಿಚಯವಿಲ್ಲದ ಹುಡುಗನಿಗೋಸ್ಕರ ನಿದ್ದೆ ಇಲ್ಲದೇನೆ ಕೊರತಿದೆಯಾ?
0: ಸಾಕು ಸಾಕು, ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ಏನು ಚೆನ್ನ. ರೀ, ಬೆಳಿಗ್ಗೆ ಆದ ಕೂಡಲೇ ಮಾಧವನ್ ವಿಚಾರಿಸ್ಕೊಂಬನ್ರಿ.
2: ಅಪ್ಪಣೆ ಮಹಾರಾಣಿಯವರೇ. ಮಾಧವ, ಮಾಧವ.
3: ಯಾರು?
2: ನಾನು, ನಾನು ನಾಗೇಶ್ ರಾಯ.
3: ಬಂದೆ ಸರ್.
2: ಏನಯ್ಯ ಇದು, ಹೀಗಾಗ್ಬಿಟ್ಟಿದ್ಯಾ?
3: ಎಂಟು ದಿನದಿಂದ ಜ್ವರ ಬರ್ತಿದೆ ಸರ್.
2: ಏನಾಗಿದೆ ಅಂತೆ? ಡಾಕ್ಟ್ರಿಗೆ ತೋರಿಸಿದ್ಯಾ? ಹೊಟ್ಟೆಗೇನಾದರೂ ತಗೊಂಡ್ಯಾ? ಜ್ವರ ಬಂದಿರುವಾಗ ಒಬ್ಬನೇ ಇರ್ತಾನೇನಯ್ಯ?
3: ಇಲ್ಲ ಸರ್, ಇಲ್ಲ ಸರ್. ಕೃಷ್ಣಮೂರ್ತಿ ಅಂತ ನನ್ನ ಸ್ನೇಹಿತ ಇಲ್ಲೇ ಇರ್ತಾನೆ, ಅವ್ರ ಮನೆಯಿಂದಾನೆ ಗಂಜಿ ತಂದ್ಕೊಡ್ತಿದ್ದಾನೆ.
2: ಔಷಧಿ?
3: ಕೃಷ್ಣಮೂರ್ತಿನೇ ಯಾವುದೋ ಕಷಾಯ ತಂದ್ಕೊಟ್ಟ.

0: ಇಂಥ ಸಮಯದಲ್ಲಾದರೂ ನನಗೆ ಹೇಳಿ ಕಳಿಸ್ಬಾರ್ದೇನಯ್ಯ?
1: ನಿಮ್ಗ್ಯಾಕೆ ಸುಮ್ಮನೆ ತೊಂದರೆ ಅಂತ?
0: ಸಾಕು ಸುಮ್ಮನೆ, ಮಾತಾಡಬೇಡ. ಹೀಗೆ ನೀನು ತೊಂದರೆ ಕೊಡ್ತಿಲ್ವಾ? ಮನೆಯಲ್ಲಿ ಅವಳು ನೀನು ಬರಲಿಲ್ಲ ಅಂತ ನಿದ್ದೆನೂ ಮಾಡದೆ ಕುರುತಿದ್ದಾಳೆ.
1: ಕ್ಷಮಿಸಿ ಸರ್, ನಾನು.
0: ಸರಿ ಸರಿ, ಗಾಳಿಗೆ ಮೈ ಬಿಡಬೇಡ, ಬೆಚ್ಚಿಗೆ ಹೊತ್ಕೊಂಡು ಮಲ್ಕೊ, ಅಥವಾ ಗಾಡಿ ತರ್ತೀನಿ, ನಮ್ಮನೆಗೆ ಬಂದ್ಬಿಡು.
1: ಬೇಡ ಸರ್, ಬೇಡ ಸರ್, ನಾನು ಇಲ್ಲೇ ಇರ್ತೀನಿ ಸರ್. ಇವತ್ತು ಎಷ್ಟೋ ವಾಸಿ ಸರ್.
0: ನೀನು ತುಂಬ ಮೊಂಡ ಕಣಯ್ಯ, ಎಂಥ ಜ್ವರನೋ ಏನೋ. ಈಗಂತೂ ಊರಲ್ಲೆಲ್ಲ ಮಲೇರಿಯಾ ಹಬ್ಬಿದೆ. ನಾಳೆ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ, ಗಂಜಿ ಹಾಲು ನಮ್ಮನೆಯಿಂದನೇ ಬರುತ್ತೆ.
1: ಸರ್ ಅಲ್ಲ, ನಿಮ್ಗ್ಯಾಕೆ
0: ಹೆಚ್ಚು ತಲೆಹರಟೆ ಮಾಡದೆ ತೆಪ್ಪಗೆ ಮಲ್ಕೋ.
1: ಅಯ್ಯೋ, ಈ ಭಿಕಾರಿಗೋಸ್ಕರ ಎಷ್ಟು ಒದ್ದಾಡ್ಕೊಳ್ತೀರಿ ಸರ್?
0: ಹೆಚ್ಚು ಮಾತಾಡಬೇಡ ಅಂದ್ರಲ್ಲ, ಸರಿಯಾಗಿ ಔಷಧಿ ತಗೊಂಡಿದ್ರೆ ಇಷ್ಟೊತ್ತಿಗೆ ಜ್ವರ ನಿಂತಿರು. ಹಾಂ, ಮಲ್ಕೋ, ನಾಳೆ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ. ಅಮ್ಮ ಅಮ್ಮ, ರೇರೇ.
2: ಓ ಮಾಧು, ಬಾ ಬಾ, ಇವತ್ತು ನಿನ್ ಪರೀಕ್ಷೆ ರಿಸಲ್ಟ್ ಬರುತ್ತಂತೆ. ಇವ್ರು ಬೆಳಗ್ನಿಂದ ಅದೇ ಹೇಳ್ತಾ ಇದ್ರು.
1: ರಾಯರು ಆಫೀಸ್ ಹೊರಟೋದ್ರೇನಮ್ಮ?
2: ಹ್ಞೂ, ಯಾಕಪ್ಪ?
1: ಅಮ್ಮ, ನನ್ನ ರಿಸಲ್ಟ್ ಬಂತಮ್ಮ. ನಿಮ್ಮ ಆಶೀರ್ವಾದದಿಂದ ಎರಡನೇ ರ್ಯಾಂಕಲ್ಲಿ ಪಾಸ್ ಆಗಿದ್ದೀನಮ್ಮ. ರಾಯರು ಆಫೀಸ್ಗೆ ಹೋಗೋದ್ರೊಳಗೆ ಬರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಛೇ, ಆಗ್ಲೇ ಇಲ್ಲ.
2: ರ್ಯಾಂಕ್ ಬಂದಿದೆಯೇನೋ? ತಾಳು ತಾಳು, ದೇವ್ರ ಮನೆಗೆ ಹೋಗಿ ತುಪ್ಪ ದೀಪ ಹಚ್ಚಿಟ್ಬಿಟ್ಟು ಬರ್ತೀನಿ. ನಿಮ್ಮ ರಾಯರ್ ಬರೋ ಹೊತ್ತಿಗೆ ಸಿಹಿ ತಿಂಡಿ ಮಾಡಿರ್ತೀನಿ. ಈಗ ಈ ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋ ಮಗು.
1: ಸಿಹಿ ನಾನು ತರಬೇಕು, ನೀವೇ ಮಾಡ್ತೀರಾ?
2: ನಿನಗೆ ರ್ಯಾಂಕ್ ಬಂದಿರೋ ಖುಷಿಗೆ ನಾ ತಾನೇ ಮಾಡಬೇಕು.
1: ನಿಮ್ಮ ಅಭಿಮಾನಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಮ್ಮ.
2: ಏ ಸಾಕು ಸುಮ್ಮನಿರ. ಊರಿಗೆ ನಿಮ್ಮ ತಂದೆ ತಾಯಿಗೆ ಕಾಗದ ಬರ್ದೇನಪ್ಪ?
1: ಬರ್ದೆ ಅಮ್ಮ, ಮುಂದಿನ ವರ್ಷದಿಂದ ನನಗೆ ಸ್ಕಾಲರ್ಶಿಪ್ ಬರುತ್ತಮ್ಮ. ರ್ಯಾಂಕ್ ಬಂದಿದೆ ಅನ್ನೋದಕ್ಕಿಂತ ನನಗೆ ಅದೇ ದೊಡ್ಡ ಸಂತೋಷ. ತಿಂಗಳಿಗೆ 20 ರೂಪಾಯಿ ಬರುತ್ತೆ. 10 ರೂಪಾಯಿ ಆದರೂ ಊರಿಗೆ ಕಳಿಸ್ತ್ರೆ ನಮ್ಮ ತಂದೆ ತಾಯಿಗೆ ಎಷ್ಟೋ ಸಹಾಯ ಆಗುತ್ತೆ. ನಾನು ಭಿಕ್ಷನ್ನ ಬೇಡೋದು ತಪ್ಪತ್ತೆ.
2: ಒಳ್ಳೇದಪ್ಪ, ಇನ್ನು 3 ವರ್ಷ ಕಷ್ಟಪಟ್ಟು ಓದಿ 1 ಡಿಗ್ರಿ ತಗೊಂಬಿಡು, ಒಳ್ಳೆ ಕೆಲಸ ಸಿಗುತ್ತೆ.
1: ನಿಮ್ಮ ಆಶೀರ್ವಾದದಿಂದ ಅದಾಗತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಅಮ್ಮ, ನಾನಿನ್ ಬರ್ತೀನಮ್ಮ.
2: ಮನೆಗೆ ಬರೋದು ಬಿಟ್ಬಿಡ್ಬೇಡ್ವೋ ಮಾಧು.
1: ನಿಮ್ಮ ಮನೆಗೆ ಬರದೇ ಇರ್ತೀನೇನಮ್ಮ, ವಾರಕ್ಕೊಂದಿನಾದರೂ ಹಾಜರಿ ಹಾಕೇ ಹಾಕ್ತೀನಿ.

0: ಏನಂದ್ರೆ ಎಷ್ಟು ಬೇಗ 3 ವರ್ಷ ಕಳೆದೋಯ್ತಲ್ವಾ?
1: ಹೌದಲ್ವಾ, ಅಂದಾಗೆ ಮಾರು ಬಿ ಎನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಕಡೆ.
0: ಹೌದಾ? ಓ ಮಾಧ್ವಾ ನೋಡಿ ಇಲ್ಲಿ ನಂದವ್ರ ಮನದಲ್ಲಿ ಅಂತ ಅವನೇ ಹಾಜರಾಗ್ಬಿಟ್ಟಿದ್ದಾನೆ.
1: ಅಮ್ಮ ರೈರೆ ಇಲ್ಲಿ ಬನ್ನಿ, ನಮಸ್ಕಾರ ಮಾಡ್ತೀನಿ.
0: ಒಳ್ಳೆ ಕೆಲಸ ಸಿಗ್ಲಪ್ಪ.
1: ಅಮ್ಮ ನಂಗೆ ಈ ಬಂಗಾರದ ಪದಕ ಬಂದಿದ್ಯಮ್ಮ.
0: ಇಲ್ಲಿ ಕೊಡು, ಪದಕ ತುಂಬಾ ಚೆನ್ನಾಗಿದೆ. 2,000 ಇರಬಹುದು ಅಲ್ವಾ?
1: 2,000ನೋ 2 ತೊಲಾನೋ ಅದು ನಮ್ ಮಾಧವ ಕಷ್ಟಪಟ್ಟು ಓದಿ ಸಂಪಾದಿಸ್ತಾನೆ ಅನ್ನೋದು ಮುಖ್ಯ ಕಣೆ.
0: ಅದು ನಿಜ ಅನ್ನಿ, ಒಟ್ನಲ್ಲಿ ಅವನ ಹೆತ್ತ ತಂದೆ ತಾಯಿಗಳ ಪುಣ್ಯ ರೀ.
1: ಜೊತೆಗೆ ನಿಮ್ಮ ಆಶೀರ್ವಾದದ ಫಲನೂ ಸೇರಿದೆಯಮ್ಮ. ಸೀತಾ ಅಲ್ಲೇ ಯಾಕೆ ನಿಂತಿದ್ಯ? ಬಾಯಿಲ್ಲಿ ನಿನಗೋಸ್ಕರ ಸ್ವೀಟ್ ತಂದಿದ್ದೀನಿ, ತಗೋ.
2: ಮಾಧು ಆ ಪದಕ ಕೊಡು.
1: ತಗೋ. ಚೆನ್ನಾಗಿದ್ಯಾ?
2: ತುಂಬಾ ಚೆನ್ನಾಗಿದೆ ಅಮ್ಮ. ಪದಕ ಫಳಫಳ ಅಂತ ಹೇಗೆ ಹೊಳಿತಾ ಇದೆ ನೋಡು.
1: ಅದು ನಿಂಗ್ ಬೇಕಾ ಸೀತಾ?
2: ಬೇಕು ಅಂದ್ರೆ ಕೊಟ್ಬಿಡ್ತೀಯಾ?
1: ನಾನು ಕೊಡೋದಿಲ್ಲ, ನೀನೇ ಬಿ ಎನ್ ಎಲ್ ರ್ಯಾಂಕ್ ಬಾ, ಅಥವಾ ನಾಳೆ ನಿನ್ ಗಂಡ ಬರ್ತಾನಲ್ಲ ಅವನ್ ಕೇಳು ಕೊಡ್ತಾನೆ.
2: ಏ ತು ಹೋಗ ಮಾಧು, ನೋಡಮ್ಮ ಈ ಮಾಧುನಾ.

0: ಓ ಬಾರ ಯಾ ಮಾಡುವ ಶಾರದಾ, ಯಾರು ಬಂದಿದ್ದ ನೋಡು.
1: ಓ ಮಾಧು ಬಾಪ್ಪ ಬಾ, ಮನೆ ಮಾಡಿ ನಿಮ್ ತಂದೆ ತಾಯಿಯನ್ನ ಕರ್ಕೊಂಬಂದಿದೀಯಂತೆ.
0: ಹೌದಮ್ಮ, ನನ್ನ ತಂದೆ ತಾಯಿ ಜೀವನ ಎಲ್ಲ ಬಡತನದಲ್ಲೇ ನರಳಿದ್ರು. ಕೊನೆಗಾಲದಲ್ಲಾದ್ರೂ 4 ದಿನ ಅವ್ರು ಸಂತೋಷವಾಗಿದ್ರೆ ನಾನಿಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ.
1: ನೀನು ಒಳ್ಳೆ ಮಗನಪ್ಪ. ಅಂದಾಗೆ ನಿಮ್ ತಂದೆ ತಾಯಿನ ನಮ್ಗೆ ತೋರಿಸ್ತೀಯೋ ಇಲ್ವೋ?
0: ಹಾ, ಅದಕ್ಕೆ ಬಂದೆ.

0: ಈ ಭಾನುವಾರ ನೀವೆಲ್ಲ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಕರೆಯೋಣ ಅಂತಾನೆ ಬಂದೆ.
1: ಖಂಡಿತ ಬರ್ತೀವಿ.
2: ಮಾಧವ, ಕೆಲಸ ಹೇಗಿದೆಯಪ್ಪ?
0: ಸದ್ಯಕ್ಕಂತೂ ತುಂಬಾ ಚೆನ್ನಾಗಿದೆ ಸರ್.
1: ಅಂದಾಗ ಮಾಧವ, ನಿನಗೆ ದೊಡ್ಡವನಾದೆ, ಕೈ ತುಂಬಾ ಸಂಬಳ ಬರೋ ನೌಕರಿಗೆ ಸೇರಿದಿ, ಇನ್ಮೇಲೆ ನಿನ್ನ ಮಾಧವರಾಯರೇ ಅಂತ ಕರಿಬೇಕಾ?
0: ಏನು ಮಾತು ಹೇಳ್ತೀರಮ್ಮ, ನಾನು ಎಷ್ಟೇ ದೊಡ್ಡವನಾದರೂ ಚಿಕ್ಕವನೇ ಮಾಧುವನೇ. ನೀವು ಸಾಕಿ ಸಲಹಿದ ಹುಡುಗ ನಿಮ್ಮಿಂದ ರಾಯರೇ ಅನ್ನಿಸ್ಕೊಳ್ಳೋದು ಸಾಧ್ಯನಾ?
1: ನಾವು ಸಾಕಿದ್ದು ಸಲಹಿದ್ದು ಅಷ್ಟರಲ್ಲೇ ಇದೆ. ಆದರೆ ನೀನು ಮದುವೆ ಆಗಿ ನಿನ್ನ ಮಗ ಹುಟ್ಟಿ ಅವನು ನಮ್ಮಪ್ಪನ ಹೀಗ್ಯ ಕರಿತೀರಾ ಅಂತ ಆಕ್ಷೇಪಣೆ ಮಾಡೋವರೆಗೂ ನಾನು ನಿನ್ನ ಮಾಧು ಅಂತಾನೆ ಕರೆಯೋದು.
2: ಆಮೇಲೂ ಮಾಧು ಅಂತಾನೆ ಕರೆಯೋದಪ್ಪ.
0: ಅಂದಾಗೆ ಸೀತ ಎಲ್ಲಿ ಕಾಣ್ತಾನೆ ಇಲ್ಲ?
1: ಕಡೆ ಎಲ್ಲೋ ಇರಬಹುದು. ಸೀತಾ, ಸೀತಾ, ಏನ್ ಮಾಡ್ತಿದೀಯೇ? ಯಾರ್ ಬಂದಿದ್ದಾರೆ ನೋಡುವ?
3: ಯಾರಮ್ಮ? ಓ ಮಾಧು.
1: ನಮ್ಮದು ಕಣೆ, ಸೂಟು ಬುಟ್ಟು ಹಾಕೊಂಡಿದ್ದಾನೆ, ಅದಕ್ಕೆ ಗುರು ಸಿಕ್ಲಿಲ್ವಾ?
0: ಯಾಕೆ ಸೀತಾ, ನನ್ನ ಹತ್ರ ಮಾತಾಡೋಲ್ವಾ? ಓಹೋ, ನಾಚಿಕೆ ಏನೋ, ದೊಡ್ಡ ಹೆಂಗಸಾದೆ ನೋಡು ನೀನು.
2: ಚಿಕ್ಕ ವಯಸ್ಸಿನಿಂದ ನೋಡಿದ ಹುಡುಗ ಅವನ ಹತ್ರ ಮಾತಾಡೋಕೆ ನಾಚಿಕೆ ಅಂತದೆಯೇ?
0: ಹೋಗ್ಲಿ ಬಿಡಮ್ಮ, ನಿಂಗೆ ಜಂಬ ಬಂದಿದೆ. ನಮ್ಮಂಥ ಬಡವ್ರನ್ನ ಕಂಡ್ರೆ ಉದಾಸೀನ, ಯಾರು ಶ್ರೀಮಂತ ಗಂಡನ್ನು ಗೊತ್ತು ಮಾಡಿದ್ದಾರೆ ಅಂತ ಕಾಣುತ್ತೆ. ಏ ಅರೆ, ಒಳಗೆ ಹೊರಟೋದ್ಲಲ್ಲ. ಹಾಂ ಸರಿ, ನಾನೇನು ಬರ್ತೀನಿ. ಆ ಭಾನುವಾರ ಮರಿದೆ ನಮ್ಮ ಮನೆಗೆ ಬರಬೇಕು. ಆ ಮೂರು ಜನನು
2: ಖಂಡಿತ ಬರ್ತೀವಪ್ಪ. ಶಾರದಾ, ಹುಡುಗ ತುಂಬಾ ಬುದ್ಧಿವಂತ ಕಣೆ,
1: ಜೊತೆಗೆ ಅಷ್ಟೇ ಒಳ್ಳೆ ಗುಣನೂ ಇದೆ. ಕೆಲಸ ಶುರು ಮಾಡಿದಾಗ್ಲೆ ಅಷ್ಟೊಂದು ಸಂಬಳ ಬಂದ್ರೂ ಸ್ವಲ್ಪನೂ ಗರ್ವ ಇಲ್ಲ. ಈಗ ನನ್ನ ಮನಸ್ಸಿನಲ್ಲಿ ಏನಿತ್ತು ಗೊತ್ತಾ?
2: ಹೆಂಗಸ್ರಿಗೆ ಇನ್ನೇನು ಯೋಚನೆ ಇರುತ್ತೆ? ಮಾಧವನ ಮದುವೆ ಬಗ್ಗೆ ಯೋಚಿಸ್ತಿದ್ಯೋ ಏನೋ?
1: ಹೌದು ರೀ, ಸರಿಯಾಗಿ ಹೇಳಿದ್ರಿ. ಕಂಡು ಕೇಳಿದ ಹುಡುಗ ನಮ್ಮ ಸೀತನ ಅವನಿಗೆ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಗಂಟೆ ಹೊಡಿತು.
2: ಆ ಗಂಟೆ ಗಡಿಯಾರದ ಕಡೆ, ದೇವಸ್ಥಾನದಲ್ಲ.
1: ಯಾವ್ದಾದ್ರೂ ಏನು, ಗಂಟೆ ಗಂಟೆನೆ.
2: ಸರಿ ಬಿಡು, ಇನ್ನೇನು ಮದುವೆ ಆದಾಯನೆ.
1: ಹೋಗ್ರಿ, ನಾನು ಗಂಭೀರವಾಗಿ ಹೇಳ್ತಾ ಇದ್ರೆ ನಿಮ್ಗೆಲ್ಲ ತಮಾಷೆನೆ.
4: ನಿಜ ಹೇಳ ಶಾರದಾ, ನನಗೂ ಅವತ್ತೇ ಯೋಚನೆ ಬಂತು, ಆದರೆ ನೀನು ಒಪ್ತೀವೋ ಇಲ್ವೋ ಅಂತ ಸುಮ್ಮನಿದ್ದೆ.
3: ನಾನು ಒಪ್ಪಲ್ಲ ಅಂತ ಯಾಕೆ ಅಂದ್ಕೊಂಡ್ರಿ?
4: ನಮಗಿರೋಳು ಒಬ್ಬಳೇ ಮಗಳು, ಮಾಧವ ಎಷ್ಟಾದರೂ ಬಡವರ ಮನೆ ಹುಡುಗ, ಆಸ್ತಿ ಪಾಸ್ತಿ ನಾಸ್ತಿ. ಅದಕ್ಕೆ
3: ಹೆಣ್ಣು ಮಕ್ಕಳು ಸಂತೋಷವಾಗಿರ್ಬೇಕಾದ್ರೆ ಮಾವನ ಮನೆ ಸಿರಿವಂತಿಕೆ ಮುಖ್ಯ ಅಲ್ಲ, ಒಳ್ಳೆ ಗಂಡ ಮುಖ್ಯ.
4: ಅಂದ್ರೆ ನನ್ನಂತ ಗಂಡ?
3: ಹೋಗ್ರಿ, ಎಷ್ಟು ವಯಸ್ಸಾದ್ರೂ ನಿಮ್ ಹುಡುಗಾಟ ಬಿಡಲ್ಲ. ಈಗೇನು ಮಾಧವನ್ ವಿಚಾರಿಸ್ತೀರೋ ಇಲ್ವೋ?
4: ಖಂಡಿತ ವಿಚಾರಿಸ್ತೀನಿ. ಅದಕ್ಕೆ ಮುಂಚೆ ನಮ್ ಸೀತಾನು ಒಂದು ಮಾತು ಕೇಳೋಣ ಅಂತ.
3: ಏ, ಅವಳಿಗೆ ಏನ್ರಿ ಗೊತ್ತಾಗುತ್ತೆ, ಇನ್ನು ಹುಡುಗಿ. ಇಷ್ಟಕ್ಕೂ ಅವನನ್ನ ನೋಡಿ ಅವಳು ನಾಚಿಕೊಂಡಾಗ್ಲೇ ಗೊತ್ತಾಗ್ಲಿಲ್ವಾ?
4: ಓ ಹೌದಲ್ವಾ. ಸೀತಾ ಇಲ್ಲಿ ಬಾಮ.
1: ಏನಪ್ಪ? ಅಲ್ವೇ, ಆ ಮಾತು ಬಂದ್ರೆ ಅದಕ್ಕೆ ಒಂದು ಮಾತು ಆಡದೆ ಒಳಗಡೆ ಹೊರಟೋದೆ?
5: ತೂ ಹೋಗಮ್ಮ, ನಂಗೆ ನಾಚಿಕೆ ಆಯ್ತು.
1: ಓಹೋಹೋಹೋ, ನಾಚಿಕೆ ಯಾಕೋ? ನಾಳೆ ನಿನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಆಗ್ಲಾದ್ರೂ ಮಾತಾಡ್ತೀಯೋ ಇಲ್ವಾ?
5: ತೂ ಹೋಗಮ್ಮ, ಅಪ್ಪನ ಮದ್ವೆ ಆದಾಗ ನೀನ್ ಅವ್ರ ಹತ್ರ ಮಾತಾಡೋದ್ಯೋ ಇಲ್ವೋ?
2: ಸರಿಯಾದ ಪ್ರಶ್ನೆ ಕೇಳಿದೆ ಸೀತಾ.
1: ಗಂಡ್ಬೀರಿ.

0: ಸೀತಾ, ರೂಮ್ನಲ್ಲಿ ಹೋಗಿ ಮಲ್ಕೊಳೆ.
1: ಪಾಪ ಬಾ ನನ್ನ ಕಂದ, ಇಲ್ಲೇ ಊಟ ಮಾಡು ಬಾ ಮರಿ.
0: ಮಗು ಕೂಡ ಮಲಗಿದೆ. ಇವಳು ಯಾರನ್ನು ಕರೀತಿದ್ದಾಳೆ? ಸೀತಾ, ಎಚ್ಚರ ಮಾಡ್ಕೊಳೆ. ಊಟ ಮಾಡು ಅಂತ ಯಾರಿಗೆ ಹೇಳ್ತಿದ್ಯಾ?
1: ಶಿವು ಭಿಕ್ಷಾನಕ್ಕೆ ಬಂದಿದ್ದ. ಇವತ್ತು ಎಲ್ಲೂ ಅನ್ನನೇ ಸಿಗ್ಲಿಲ್ವಂತೆ, ಅದಕ್ಕೆ ಇಲ್ಲೇ ಊಟ ಮಾಡು ಅಂದೆ. ಪಾಪ ಚಿಕ್ಕ ಹುಡುಗ ಉಪವಾಸ ಇದ್ದಾನೆ.
0: ಸೀತಾ, ಸರಿಯಾಗಿ ಎಚ್ಚರ ಮಾಡ್ಕೊಳೆ. ಕಣ್ಬಿಡು, ಶಿವು ಆಗ್ಲೇ ಹೊರಟು ಹೋದ್ನಲ್ಲೇ, ನೀನೇ ಅವನಿಗೆ ಅನ್ನ ಹಾಕ್ದಿಯಲ್ಲ.
2: ಅಯ್ಯೋ ಇದೇನೋ ಕೂತ್ ಕಡೆನೆ ನಿದ್ದೆ ನಂಗೆ.

0: ಭವತಿ ಭಿಕ್ಷಾಂದೇಹಿ.
1: ಶಿವು ಬಂದ್ಯ, ನಿನ್ಗೋಸ್ಕರನೇ ಕಾದಿದ್ದೆ. ಶಿವು, ಇನ್ಮೇಲೆ ನೀನೆಲ್ಲೂ ಭಿಕ್ಷಾನಕ್ ಹೋಗೋದ್ ಬೇಡ, ನಮ್ಮನೇನಲ್ಲೇ ಇದ್ಬಿಡು.
0: ಸ್ಕೂಲು?
1: ಸ್ಕೂಲಿಗೆ ಹೋಗುವಂತೆ, ಇವರೇ ನಿನ್ಗೆ ಪುಸ್ತಕ ಬಟ್ಟೆ ಬರೆ ಎಲ್ಲ ಕೊಡಿಸ್ತಾರೆ, ಏನಂತಿ?
0: ನೀವು ಇರು ಅಂದ್ರೆ ಇರ್ತೀನಿ.
1: ಹಾಗೆ ಜಾಣ್ಮರಿ. ಶಿವು, ನಿಮ್ ಊರ್ ಯಾವ್ದು?
0: ಗೊತ್ತಿಲ್ಲ ಅಮ್ಮ.
1: ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ?
0: ನೀವೇ ನಮ್ಮ ಅಪ್ಪ ಅಮ್ಮ ಗೋಪು ಎಲ್ಲಾನು.
1: ಅಂದ್ರೆ ನಿಮ್ಗೆ ತಂದೆ ತಾಯಿ ಯಾರು ಇಲ್ವಾ?
0: ಒಂದಿನ ಗೋಪು, ನಮ್ಮಪ್ಪ ಅಮ್ಮ ಇಬ್ರು ತುಂಬಾ ವರ್ಷದಿಂದೇನೆ ಸತ್ತೋದ್ರು. ನಾವು ತಬ್ಲಿಗಳು ಅಂತ ಹೇಳಿ ಅತ್ತ, ನನಗೆ ತುಂಬಾ ಅಳು ಬಂತು, ನಾನು ಹತ್ಬಿಟ್ಟೆ.
1: ಗೋಪು? ಗೋಪು ಯಾರು ಮರಿ?
0: ಗೋಪು ನನ್ನ ಅಣ್ಣ.
1: ಈಗ ಅವನ್ ಎಲ್ಲಿದ್ದಾನಪ್ಪ?
0: ಅವನು ಆಸ್ಪತ್ರೆಯಲ್ಲೇ ಸತ್ತೋದ. ಸಾಯುವಾಗ ನನ್ ಕರೆದು, ನಾನ್ ಹೋಗ್ತೀನಿ, ಇನ್ಮೇಲೆ ಯಾರು ನಿನ್ಗ ಅನ್ನ ಹಾಕ್ತಾರೋ ಅವರೇ ನಿನ್ ಗೋಪು ಅಪ್ಪ ಅಮ್ಮ ಎಲ್ಲ ಅಂತ ಅವನೇ ಹೇಳಿದ್ದು.
1: ಹಾಗಾದ್ರೆ ನಿನಗ್ ಯಾರು ಇಲ್ವೇನೋ ಶಿವು.
0: ಇದಾರಲ್ಲ.
1: ಯಾರು?
0: ನೀವೇ. ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ. ನೀವೇ ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ ನೀವೇ. ನನ್ನ ಗೋಪು ಅಪ್ಪ ಅಮ್ಮ ಎಲ್ಲ.

ಭಾವತಿ ಭಿಕ್ಷಾಂದೇಹಿ ಕಥಾನಾಟಕ ಕೇಳುತ್ತಿದ್ದೀರಿ. ಮೂಲ ಕಥೆ ಆನಂದ ಅವರದು. ಬಾನಲಿ ರೂಪ ಎಚ್ ಎಸ್ ಪಾರ್ವತಿ. ಪಾತ್ರವರ್ಗ ಮಾಧವ, ಬಿ ವಿ ಹರೀಶ್, ಶಾರದಮ್ಮ, ಲೀಲಾ ಬಸವರಾಜ್, ನಾಗೇಶ್ ರಾಯ, ಕೇಶವರಾಯ ಪಾಟೀಲ್, ಸೀತಾ, ಪುಷ್ಪ ಬೆಳವಾಡಿ, ಶಿವು, ಎಸ್ ವಿ ಸಂತೋಷ್.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು. ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
2: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ ಅಳಲೇ ಇರಲಿ.

0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
1: ಹೂ ಗಣಕ, ಹಂಗೆ ಮಾಡ್ತಿಂತಾಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ನಿಮಿಷಕ್ಕೆ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ನಮಗೆ ಎಂಥ ಜನಸಂಖ್ಯೆ ಬೇಕು ಈ ಕುರಿತು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ನಿರ್ದೇಶಕರಾದ ಡಾಕ್ಟರ್ ರತ್ನಮಾಲಾ ದೇಸಾಯಿ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. 7:45 ಚಿತ್ರಗೀತೆಗಳು, 8:30 ಸರ್ಫರಾಜ್ ಖಾನ್ ಅವರ ಸಾರಂಗಿ ವಾದನ, 9:15 ಅರ್ಪಣಾ, 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೊಸಕೋಟೆ ತಾಲೂಕಿನ ಮಲಪನಗುಡಿಯ ಗುಂಡಪ್ಪ ಮರಿಯಪ್ಪ ಚನ್ನದಾಸರ ಹಾಗೂ ಸಂಗಡಿಗರಿಂದ ತತ್ವ ಪದಗಳು, ಆನಂತರ ರಾಮದುರ್ಗ ತಾಲೂಕು ಗೊಡಚಿಯ ಬಸವರಾಜ ಎನ್ ಐನಾಪುರ್ ಹಾಗೂ ಸಂಗಡಿಗರಿಂದ ರಿವಾಯತ್ ಪದ, ಆನಂತರ ಬೆಳಗಿ ತಾಲೂಕು ಗುಂಡೇನಪಲ್ಲಿಯ ಹನುಮಂತಪ್ಪ ಕಲ್ಲಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸಂಪ್ರದಾನಿ ವಾದನ, 11:00 ಹಿಂದಿ ಚಿತ್ರಗೀತೆಗಳು, 11:30 ಮಾರುತಿ ನಾವಲ್ಗಿ ಭಜಂತ್ರಿ ಅವರ ಶಹನಾಯಿ ವಾದನ ಕೇಳುತ್ತೀರಿ. ಇವು ಇಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:07:18. 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರ ಮೇಲೆ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ.